ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟೀಯ ಶಕವರ್ಷ, ಆಶ್ವಯುಜ ಮಾಸದ 16ನೆಯ ದಿನ, ಅಂದರೆ 2026ನೆಯ ಇಸವಿ ಅಕ್ಟೋಬರ್ ತಿಂಗಳ 8ನೆಯ ತಾರೀಖು ಗುರುವಾರ. ಈಗ ಸಮಯ 5:56:45. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ರೇಷ್ಮಾ ತೀರ್ಥರಾಮ್ ಹಾರೈಸುವ ಶುಭೋದಯ. ಶುಭನುಡಿ: ಉಪಾಧ್ಯಾಯನಾದವನು ಸದಾ ಕಲಿಯುತ್ತಲೇ ಇರಬೇಕು. ಸ್ವತಃ ಉರಿಯುತ್ತಿದ್ದರೇನೆ ದೀಪ ಇನ್ನೊಂದು ದೀಪವನ್ನು ಬೆಳಗಿಸಲು ಸಾಧ್ಯ. ಹೀಗೆಂದಿದ್ದಾರೆ ರವೀಂದ್ರನಾಥ ಟ್ಯಾಗೋರ್. ಶುಭನುಡಿ ಕೇಳಿದಿರಿ.

ಈಗ ಸಮಯ 6 ಗಂಟೆ. ಇನ್ನು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ದೀಪಾಮೃತ ಅರಿವಿಗೊಂದು ಹಂತ, 6:11 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಎಸ್ವಿ ಪಾಟೀಲ್ ಗುಂಡೂರ್ ಅವರಿಂದ ಚಿಂತನ, ರೈತರಿಗೆ ಸಲಹೆ 6:35, 6:40 ಭಾವಲಹರಿ ಪ್ರಸ್ತುತಿ ಸುಜಾತಾ ಎಫ್ ತಳ್ವಾರ್. ಏಳು ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡಾಯ್. 8:30 ಮಾತ್ಮಾದಲ್ಲಿ ವಾರದ ಚರ್ಚೆ.

ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್, ಎಂ ಶಕುಂತಲಾ ಹಾಗೂ ಮಾದೇಟಿರ ಬೆಳ್ಳಿಯಪ್ಪ. ಪ್ರಾಯೋಜಕರು ಮುಳಿಯಾ ಗೋಲ್ಡನ್ ಡೈಮಂಡ್ಸ್. 9:05 ಭಾವಗೀತೆ, 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ತಮ್ಮ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. 9:45 ಕನ್ನಡ ಚಿತ್ರಗೀತೆಗಳು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಗಾನ ಬಜಾನ ಹಿಂದಿ ಚಿತ್ರಗೀತೆಗಳು, 11:00 ಕನ್ನಡ ಚಿತ್ರಗೀತೆಗಳು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ, ಮಡಿಕೇರಿಯ ಶ್ರುತಿಲಯ ತಂಡದ ಸದಸ್ಯರಿಂದ ಭಕ್ತಿ ಸಂಗೀತವನ್ನು ಕೇಳಲಿದ್ದೀರಿ. ನಿರ್ವಹಣೆ ಎಂ ಶಕುಂತಲಾ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಋತುಬಂಧ, ಈ ಕುರಿತು ಶಿವಮೊಗ್ಗದ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭವ್ಯ ಎಚ್ ವಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಡಾ ಸುಶ್ರಾವ್ಯ ಜೆ ಐತಾಳ್. 1:00 ಪ್ರಗತಿಪಥ, ಇದು ಅಭಿವೃದ್ಧಿಗಳ ಕುರಿತಾದ ಕಾರ್ಯಕ್ರಮ. ಈ ದಿನದ ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಪ್ರಸ್ತುತಿ ಯೋಗೇಶ್ ಎಂಎನ್. 1:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ, 2:40 ಕನ್ನಡ ಚಿತ್ರಗೀತೆಗಳು. ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ 4:00 ಕೊಡಗಿನ ಜನಪದ ಹಾಡುಗಳು, 4:30 ಭಕ್ತಿಗೀತೆಗಳು, 5:00 ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳು, 6:10 ಗೀತಸುಧೆ ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾ ಪತ್ರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೃಷಿ ಚಟುವಟಿಕೆ ಮತ್ತು ಮಾರುಕಟ್ಟೆ ವಿಭಾಗದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಮೈತ್ರೇಯಿ ಸುಧೀರ್ ಕುಮಾರ್ ಮಕ್ಕಿಮನೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸುಜಾತ ಎಫ್ ತಳವಾರ್. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು, 8:00 ಕೊಡವಸಿರಿ ಪೊಂಬೊಳ್ಚ ಕೂಟ ತಂಡದಿಂದ ಕಾರ್ಯಕ್ರಮ ವೈವಿಧ್ಯವಿದೆ, ನಿರ್ಮಾಣ ಬಾಳಿಯಡ ದಿವ್ಯಾ ಮಂದಪ್ಪ. 8:30 ಗಜಲ್ಸ್, 9:15 ರಂಗಗೀತೆಗಳನ್ನು ಕೇಳಲಿದ್ದೀರಿ. 9:30 ನಾಟಕ, 8:00 ಮೂಲಕಥೆ ತ್ರಿವೇಣಿ, ಬಾನುಲಿಗೆ ಎಚ್ಎಸ್ ಪಾರ್ವತಿ, ನಿರ್ದೇಶನ ಉದಯಾದ್ರಿ. ಇನ್ನು ರಾತ್ರಿ 10:00 ಕಾಡುವ ಹಾಡುಗಳು, ಇದು ಬ್ಯಾಕ್ ಟು ಬ್ಯಾಕ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ವಿವಿಧ ಭಾರತಿ ಕಾರ್ಯಕ್ರಮ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 6:05 ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ದೀಪಾಮೃತ ಅರಿವಿಗೊಂದು ಹಂತ.
1: ಜೀವನವು ವ್ಯರ್ಥ ಹೋರಾಟವಲ್ಲ, ಅರ್ಥವಿಲ್ಲದ ದಾವತಿಯಲ್ಲ, ಅದೊಂದು ಅದ್ಭುತ ರಸಾಯನ. ಸಿಂಪಿ ಲಿಂಗಣ್ಣ.
0: ದೀಪಾಮೃತ ಅರಿವಿಗೊಂದು ಹಂತ.

0: ದೀಪಾಮೃತ ಅರಿವಿಗೊಂದು ಹಂತ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.

ಸಮಯ 6:11. ಈಗ ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಅಲ್ಲಮ ಪ್ರಭುವಿನ ವಚನ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಗಾಯಕಿ ದಿವ್ಯಾ ಸಂಪತ್.

ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ ಕೇಳುತ್ತಿರುವಿರಿ. ಮುಂದಿನ ರಚನೆ ಹರದಾಸ ಅಪ್ಪಚ್ಚ ಕವಿಯವರದು, ಗಾಯಕಿ ಪ್ರತಿಮಾ ಆತ್ರೇಯ.

ಶ್ರೋತೃಗಳೇ, ಉದಯರಾಗ ಭಕ್ತಿ ರಚನೆಯ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ನಾಗೇಶ್ ಕಾಲೂರವರ ರಚನೆ, ಗಾಯಕರು ಹರ್ಷ.

0: ಹೋಯಿ ಸಾಲ ಕಟ್ಟಿ ಶಬರಿಗಿರಿಯ ಯಾತ್ರೆಗೆ ತುಪ್ಪಕಾಯಿ ತಗಣಿ ನೀವು ಬನ್ನಿ ಪೋಯಿ ಯಾತ್ರೆಗೆ ಬನ್ನಿ ಪೋಯಿ ಸಾಲ ಕಟ್ಟಿ ಶಬರಿಗಿರಿಯ ಯಾತ್ರೆಗೆ.
1: ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದರೆ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಸಮಯ 6:30 ಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ.

0: ಆಕಾಶವಾಣಿ ಚಿಂತನ ಎಸ್ವಿ ಪಾಟೀಲ್ ಗುಂಡೂರ್ ಅವರಿಂದ.
1: ನಾವು ಭಾರತೀಯರಾಗೋಣ. ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇದು ನಮ್ಮ ನೆಲದ ದಿವ್ಯ ಮಂತ್ರ, ಹಾಗೆ ಮನುಕುಲದ ಉದ್ಧಾರದ ಪರಮೋಚ್ಚ ತಂತ್ರವೂ ಕೂಡ. ಇವತ್ತು ತಂತ್ರಜ್ಞಾನದಲ್ಲಿ ಭಾರತ ಬಹಳ ಮುಂದುವರೆದಿದೆ. ಹಳ್ಳಿಗಾಡಿನ ಮಡಿಲಲ್ಲಿ ಜನಿಸಿದವರು, ವಿಶೇಷವಾಗಿ ಮಣ್ಣಿನ ಮಕ್ಕಳು, ಅಸಂಖ್ಯರು ಕಾಯಕವನ್ನರೆಸಿ ಹೊರದೇಶಗಳಲ್ಲಿ ನೆಲೆಸಿ ಲಕ್ಷ ಲಕ್ಷ ರೂಪಾಯಿ ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ. ಹಣ ಗಳಿಕೆಯಲ್ಲಿ ದಾಖಲಾತಿಗಳನ್ನೇ ಮಾಡಿದ್ದಾರೆ. ಒಂದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಉದಾಹರಣೆಗಾಗಿ, ಎಲ್ಲಿಯಾದರೂ ಪ್ರಾಥಮಿಕವಾಗಿ ಹೊಸ ಹೊಸ ಶಾಲೆಗಳು ಹುಟ್ಟಿಕೊಂಡರೆ ವಿದ್ಯಾರ್ಜನೆಯ ಹಂಬಲ ಹೆಚ್ಚಿದೆ ಎಂದು ತಿಳಿಯುತ್ತದೆ. ಆಸ್ಪತ್ರೆಗಳು ಹೆಚ್ಚಿದರೆ ರೋಗಿಗಳು ರೋಗಗಳು ಉಲ್ಬಣಗೊಂಡಿವೆ ಎಂದು ತಿಳಿಯುತ್ತದೆ. ಹಾಗೆ ಇವೆರಡನ್ನೂ ಮೀರಿ ಇಂದು ವೃದ್ಧಾಶ್ರಮಗಳು ಹೆಚ್ಚಿವೆ ಎಂದರೆ ಸಂಸ್ಕೃತಿಗೆ ಮಾರು ಹೋಗಿ

0: ಕೆಲವು ಮಹಿಳೆಯರು ತಮ್ಮ ತಮ್ಮ ಮಕ್ಕಳಿಗೆ ಸ್ತನ್ಯಪಾನ ಮಾಡಿಸಿದರೆ ತಮ್ಮ ಅಂದ ಚಂದ ಕೆಡುವುದೆಂಬ ಭ್ರಮೆಯಲ್ಲಿ ಮಕ್ಕಳನ್ನು ಬಾಟಲ್ ಹಾಲಿನಲ್ಲಿ ಬೆಳೆಸತೊಡಗಿದರು. ನಂತರ ಇತ್ತೀಚೆಗೆ ಈ ಧಾರವಾಹಿ ಹಾವಳಿ ಸಿಲುಕಿದ ಅನೇಕ ಹಳ್ಳಿಯ ಮಹಿಳೆಯರು ತಮ್ಮ ಮಕ್ಕಳಿಗೆ ಊಟ ಮಾಡಿಸುವುದನ್ನು ಕೂಡ ಬಿಟ್ಟುಬಿಟ್ಟಿದ್ದಾರೆ. ಯಾಕಂದ್ರೆ ಧಾರವಾಹಿ ಗಡಿಬಿಡಿ. ಹೀಗಾದರೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಯ ನಮ್ಮ ನೆಲದ ಸಂಸ್ಕಾರ ಬರುವುದಾದರೂ ಹೇಗೆ? ಬೆವರಿಳಿಸಿ ಎದೆಯ ರಕ್ತ ಬಸಿದು ತಾವು ಉಣ್ಣದಿದ್ದರೂ ತಮ್ಮ ಮಕ್ಕಳಿಗೆ ಕೊರತೆಯಾಗದಂತೆ ಬೆಳೆಸಿದ ಹಳ್ಳಿಯ ಅನ್ನದಾತರ ಅನೇಕ ಮಕ್ಕಳು ಅಮೆರಿಕ, ಜರ್ಮನ್, ಜಪಾನ್, ದುಬೈಗಳಲ್ಲಿ ಉದ್ಯೋಗವನ್ನರಿಸಿ ಹೋಗಿದ್ದಾರೆ. ಅವರು ಆರ್ಥಿಕವಾಗಿ ಶ್ರೀಮಂತರಾಗಿದ್ದಾರೆ ನಿಜ. ಹೀಗಾಗಿ ಪ್ರತಿ ತಿಂಗಳಿಗೆ ತಮ್ಮ ತಂದೆ ತಾಯಿಗಳಿಗೆ ಕರ್ತವ್ಯ ಎಂಬಂತೆ ಅವರ ಉಪಜೀವನಕ್ಕಾಗಿ ಹಣವನ್ನೂ ಕಳಿಸುತ್ತಿದ್ದಾರೆ. ಒಬ್ಬ ಮಗ ಮೊಬೈಲ್ನಲ್ಲಿ ಹೇಳುತ್ತಾನೆ, ಅಮ್ಮ ನಿನಗೆ ಅಮೆರಿಕದ ವಾತಾವರಣ ಒಗ್ಗೋದಿಲ್ಲ, ಅಲ್ಲದೆ ಇಲ್ಲಿನ ನಿನ್ನ ಸೊಸೆಗೆ ನೀನಿಚ್ಛಿಸಿದ ಬಿಳಿಜ್ವಾಳದ ರೊಟ್ಟಿ ಮಾಡಕ್ ಬರೋದಿಲ್ಲ, ಚಿಂತೆ ಮಾಡಬೇಡ, ತಿಂಗಳಿಗೆ ಇನ್ನೂ ಒಂದು 5,000 ರೂಪಾಯಿ ಹೆಚ್ಚಿಗೆ ಕಳಿಸ್ತೀನಿ, ಒಂದು ಒಳ್ಳೆ ವೃದ್ಧಾಶ್ರಮಕ್ಕೆ ಕೂಡ ಹೇಳ್ಬಿಡ್ತೀನಿ, ಸಂತೋಷದಿಂದ ಜೀವನ ಕಳಿಯಮ್ಮ ನೀನು ಅಂತ ಹೇಳ್ತಕ್ಕಂಥ ಮಕ್ಕಳನ್ನು ನಾವು ನೋಡ್ತೀವಿ. ಹೆತ್ತು ಹೊತ್ತು ಸಾಕಿ ಸಲುವಿ ಬೆಳೆಸಿದ ಮಕ್ಕಳಿಂದ ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಗಳು ಬಯಸುವುದಾದರೂ ಏನನ್ನ ಹೇಳಿ? ಹಣವನ್ನಲ್ಲ, ಪ್ರೀತಿಯನ್ನ. ಹಣ ಎಲ್ಲಿ ಬೇಕಲ್ಲಿ ಸಿಗುತ್ತೆ, ಹೇಗೆ ಬೇಕಾದರೂ ಸಂಪಾದನೆ ಮಾಡಬಹುದು, ಆದರೆ ಪ್ರೀತಿ, ಪ್ರೇಮ, ವಿಶ್ವಾಸ, ಸಂಬಂಧಗಳನ್ನು ಎಲ್ಲೂ ಕೊಂಡ್ಕೊಳ್ಳಕ್ಕಾಗೋದಿಲ್ಲ. ಈ ಹಣ ಆ ಸಂಬಂಧವನ್ನು ಅದೆಂದೂ ಬೆಸೆಯದು. ಹಣ ಹೆಚ್ಚದಂತೆ ಸಂಬಂಧಗಳು ಕಸಿದುಕೊಳ್ಳುತ್ತವೆ. ಮಕ್ಕಳು ಆರ್ಥಿಕವಾಗಿ ಅಲ್ಲಿ ಶ್ರೀಮಂತರಾಗಿರಬಹುದು, ಸಂಬಂಧಗಳಿಂದ ಅವರು ಬಡವರೇ. ವೃದ್ಧ ತಂದೆ ತಾಯಿಗಳನ್ನ ಜೋಪಾನ ಮಾಡುವುದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ. ಅವರ ಆಸೆಗಳನ್ನೆಲ್ಲ ನೀವು ಈಡೇರಿಸಬೇಕಿಲ್ಲ, ಕನಿಷ್ಠ ಪಕ್ಷ ಒತ್ತು ಊಟಕ್ಕಾದರೂ ಪ್ರೀತಿಯಿಂದ ಹಾಕಿ ಒಂದೆರಡು ಒಳ್ಳೆಯ ಮಾತುಗಳನ್ನಾಡಿದರೆ ಆ ಜೀವ ಸಂತೃಪ್ತಿ ಹೊಂದುತ್ತದೆ. ಯುವಕರೆಲ್ಲ ನಾವು ಒಂದು ಕೈ ಸತ್ಯವನ್ನ ತಿಳಿಯಲೇಬೇಕಿದೆ. ನಾಳೆ ನಾವು ಕೂಡ ಮುದುಕರಾಗ್ತೇವೆ. ತಂದೆ ತಾಯಿಗಳಿಗೆ ಬಂದಂತಹ ದುಸ್ಥಿತಿ ನಮಗೆಲ್ಲರಿಗೂ ಬರ್ತದೆ. ಈ ಕಾರಣಕ್ಕಾಗಿ ಪ್ರತಿಯೊಬ್ಬ ತಾಯಿ ಎದೆಹಾಲು ಮಕ್ಕಳಿಗೆ ಉಣಿಸಲೇಬೇಕು. ಕೊನೆಗೆ ಬೆಳೀತಾ ಬೆಳೀತಾ ದೊಡ್ಡವರಾದಾಗ ಪ್ರತಿಯೊಬ್ಬ ತಾಯಿ ತನ್ನ 5 ಬೆರಳುಗಳಿಂದ ದಿನ ಕೈ ತುತ್ತು ತಿನ್ನಿಸಬೇಕು. ಸಾಧ್ಯವಾದಷ್ಟು ಈ ಮಣ್ಣ ವಾಸನೆಯ ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತದ ವಿಷಯಗಳ ಬಗ್ಗೆ ತಿಳಿಸಬೇಕು. ಇಲ್ಲೇ ಶ್ರವಣ ಹುಟ್ಟಿದ್ದು. ಶ್ರವಣನ ಪಿತೃಭಕ್ತಿ ಗೊತ್ತಲ್ಲ. ವೃದ್ಧ ತಂದೆ ತಾಯಿಗಳನ್ನ ಕೊನೆಯ ಇಚ್ಛೆಗಾಗಿ ಪುಟ್ಟಿಯಲ್ಲಿ ಕಾಶಿಯಾತ್ರೆಗಾಗಿ ಹೊತ್ತುಕೊಂಡು ಹೋದ ಪುಣ್ಯಾತ್ಮ. ಈ ಸಂಸ್ಕೃತಿಯಿಂದ ಮಕ್ಕಳಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಎಂಬ ಸಂಸ್ಕೃತಿ ಬೆಳೆಯುತ್ತದೆ. ಮಕ್ಕಳಿಗೆ ಅಪ್ಪ ಅಮ್ಮ ಅವ್ವ ಎಂದು ಕಲಿಸಿ, ದಯವಿಟ್ಟು ಡ್ಯಾಡಿ ಮಮ್ಮಿ ಬೇಡ, ಇಡೀ ವಿಶ್ವವೇ ವಂದಿಸುವ ಈ ನೆಲ, ಈ ಸಂಸ್ಕೃತಿ ಭಾರತದ್ದು. ನಾವು ನಾವಾಗಿರೋಣ, ಭಾರತೀಯರಾಗೋಣ. ದುಡ್ಡು ಗಳಿಸಿದ ತಕ್ಷಣ ಅಮೆರಿಕಕ್ಕೆ ಹೋಗಬೇಡಿ, ನಮ್ಮ ಹಳ್ಳಿಗಳಿಗೆ ಬನ್ನಿ, ಯಾಕೆಂದರೆ ನಾವು ಭಾರತೀಯರು.
1: ಇದುವರೆಗೂ ಎಸ್ವಿ ಪಾಟೀಲ್ ಗುಂಡೂರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35. ಮುಂದಿನ ಕಾರ್ಯಕ್ರಮ ರೈತರಿಗೆ ಸಲಹೆ.
1: ರೈತ ಬಾಂಧವರೇ
2: ನಮಸ್ಕಾರ.
1: ಮಡಿಕೇರಿ ತಾಲೂಕಿನಲ್ಲಿ ಭತ್ತದ ಬೆಳೆಯಲ್ಲಿ ಪ್ರಮುಖವಾಗಿ ಎಲೆ ಸುಳ್ಳಿ ಹುಳು ಮತ್ತು ಕೊಳವೆ ಹುಳು ಹಾಗೂ ಭತ್ತದ ಕಾಂಡ ಕೊರೆಯುವ ಹುಳು ಮತ್ತು ಬಸವನ ಹುಳು ಕಾಣಿಸಿಕೊಂಡಿವೆ. ಕೊಳವೆ ಹುಳು ನಿಯಂತ್ರಣ ಹಾನಿಯ ಲಕ್ಷಣಗಳು ಹೀಗಿವೆ. ಹುಳುಗಳು ಎಲೆಯ ತುದಿಗಳನ್ನು ಕತ್ತರಿಸಿ ಕೊಳವೆಯ ಆಕಾರದ ಸಣ್ಣ ಗೂಡುಗಳನ್ನು ಮಾಡಿಕೊಂಡು ನೀರಿನಲ್ಲಿ ತೇಲುತ್ತಿರುತ್ತವೆ. ಎಲೆಯ ಮೇಲಿನ ಹಸಿರು ಪದರವನ್ನು ಕೆರೆದು ತಿನ್ನುವುದರಿಂದ ಎಲೆಗಳು ಬಿಳಿ ಟೋಪಿನಂತೆ ಅಥವಾ ಕಾಗದದಂತೆ ಕಾಣಿಸಿಕೊಳ್ಳುತ್ತವೆ. ನಿರ್ವಹಣಾ ಕ್ರಮಗಳು: ಸಸ್ಯ ಸಂರಕ್ಷಣೆ ಮತ್ತು ನೀರಿನ ನಿರ್ವಹಣೆ. ಕೇಸ್ ಹುಳುಗಳು ನೀರಿನಲ್ಲಿದ್ದು ಉಸಿರಾಡುವುದರಿಂದ ಗದ್ದೆಯಲ್ಲಿರುವ ನೀರನ್ನು ಸಂಪೂರ್ಣವಾಗಿ 3-4 ದಿನಗಳವರೆಗೆ ಬಸಿದು ಒಣಗಿಸುವುದು ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ. ಹಗ್ಗ ಎಳೆಯುವುದು: ಗದ್ದೆಯ ಮೇಲೆ ಹಗ್ಗ ಅಥವಾ ಮುಳ್ಳಿನ ಗಿಡದ ರೆಂಬೆಯನ್ನು ಎಳೆಯುವುದರಿಂದ ಹುಳುಗಳು ಅಥವಾ ಗೂಡುಗಳು ನೀರಿನಲ್ಲಿ ಬೀಳುತ್ತವೆ. ನಂತರ

ನೀರನ್ನು ಹೊರಹಾಕಿ ಹುಳುಗಳನ್ನು ನಾಶಪಡಿಸಬಹುದು. ಗದ್ದೆಯಲ್ಲಿ ಸ್ವಲ್ಪ ನೀರು ನಿಂತಿದ್ದರೆ 400 ಮಿಲಿಲೀಟರ್ ಸೀಮೆ ಸುಣ್ಣವನ್ನು 10 ಕೆಜಿ ಮರಳಿನೊಂದಿಗೆ ಬೆರೆಸಿ ಗದ್ದೆಗೆ ಚೆಲ್ಲುವುದರಿಂದ ಹುಳುಗಳು ಉಸಿರುಗಟ್ಟಿ ಸಾಯುತ್ತವೆ. ಮಿತವಾಗಿ ಸಾರಜನಕ ಗೊಬ್ಬರವನ್ನು ಸಹ ಬಳಸಬಹುದು, ಅಂದರೆ ಯೂರಿಯಾ ಗೊಬ್ಬರವನ್ನು ಸಹ ಬಳಸಬಹುದು. ಕಳೆ ನಿಯಂತ್ರಣ. ಗದ್ದೆಯ ಸುತ್ತಮುತ್ತಲಿನ ಬದುಗಳಲ್ಲಿರುವ ಹುಲ್ಲು ಮತ್ತು ಕಳೆಗಳನ್ನು ನಿಯಮಿತವಾಗಿ ತೆಗೆದು ಸ್ವಚ್ಛವಾಗಿಡಬೇಕು. ಇನ್ನು ರಾಸಾಯನಿಕ ಹತೋಟಿ ಹೇಗೆ ಮಾಡಬಹುದು ಅಂತಂದರೆ, ತೀವ್ರವಾದ ಬಾಧೆ ಇದ್ದರೆ ಶಿಫಾರಸು ಮಾಡಿದ ಕೀಟನಾಶಕಗಳನ್ನು ಸಿಂಪಡಿಸಲೇಬೇಕು. ಇನ್ನು ಭತ್ತದಲ್ಲಿ ಎಲೆ ಸುರುಳಿ ಹುಳು ಬಾಧೆಯ ಪ್ರಮುಖ ರೋಗ ಲಕ್ಷಣಗಳು, ಎಲೆಗಳನ್ನು ಉದ್ದನೆಯ ಆಕಾರದಲ್ಲಿ ಮಡಚಿ ಅಂಗಾಂಶಗಳನ್ನು ಸುರುಳಿಯಂತೆ ಮಾಡುವುದು ಮತ್ತು ಹಸಿರು ಅಂಗಾಂಶಗಳನ್ನು ಕೆರೆದು ತಿನ್ನುವುದರಿಂದ ಎಲೆಗಳು ಬಿಳಿಚಿಕೊಳ್ಳುತ್ತವೆ. ಕೀಟದ ಲಾರ್ವಾಗಳು ಅಂದರೆ ಹುಳುಗಳು ಎಲೆಯ ಅಂಚನ್ನು ಉದ್ದನೆಯ ಆಕಾರದಲ್ಲಿ ಮಡಚಿ ಅಥವಾ ಸುರುಳಿಯಂತೆ ಸುತ್ತಿಕೊಂಡು ಅದರೊಳಗೆ ವಾಸಿಸುತ್ತವೆ. ಹುಳುಗಳು ಎಲೆಯ ಒಳಗಿನ ಹಸಿರು ಅಂಗಾಂಶಗಳನ್ನು ಕೆರೆದು ತಿನ್ನುವುದರಿಂದ ಎಲೆಯಲ್ಲಿ ಬಿಳಿ ಬಣ್ಣದ ಉದ್ದನೆಯ ಪಟ್ಟಿಗಳು ಅಥವಾ ಪಾರದರ್ಶಕ ಗೆರೆಗಳು ಮೂಡುತ್ತವೆ. ಬಾಧೆ ಹೆಚ್ಚಾದಂತೆ ಎಲೆಗಳು ಸಂಪೂರ್ಣವಾಗಿ ಬಿಳಿ ಬಣ್ಣಕ್ಕೆ ತಿರುಗಿ ನಂತರ ಒಣಗಿ ಹೋಗುತ್ತವೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ತೊಂದರೆಯಾಗಿ ಗಿಡದ ಬೆಳವಣಿಗೆ ಕುಂಠಿತವಾಗಿ ಕಾಳು ಕಟ್ಟುವಿಕೆ ಸರಿಯಾಗಿ ಆಗುವುದಿಲ್ಲ. ಇದರಿಂದ ಇಳುವರಿ ಕೂಡ ನಷ್ಟವಾಗುತ್ತೆ. ಹೇಗೆ ನಿರ್ವಹಣೆ ಮಾಡಬಹುದು ಅಂತಂದರೆ, ಕ್ಲೋರಾಂಟ್ರಾನಿಲಿಪ್ರೋಲ್ 18.5% ಸಿಂಪಡಿಸಲೇಬೇಕು. ಭತ್ತದ ಕಾಂಡ ಕೊರೆಯುವ ಹುಳುವಿನ ಬಾಧೆಯ ಲಕ್ಷಣಗಳು ಹೀಗಿವೆ. ಡೆಡ್ ಹಾರ್ಟ್ ಅಂದರೆ ಬೆಳೆಯುವ ಹಂತದಲ್ಲಿ ಮರಿಹುಳುಗಳು ಕಾಂಡದೊಳಗೆ ಪ್ರವೇಶಿಸಿ ತಿನ್ನುವುದರಿಂದ ಸುಳಿ ಅಥವಾ ಕೇಂದ್ರ ಚಿಗುರು ಒಣಗುತ್ತದೆ. ಒಣಗಿದ ಸುಳಿಯನ್ನು ಎಳೆದರೆ ಸುಲಭವಾಗಿ ಬರುತ್ತದೆ. ಬೆಳೆ ಹಣ್ಣಾಗುವ ಅಥವಾ ಕದಿರು ಬರುವ ಹಂತದಲ್ಲಿ ಬಾಧೆ ತಗುಲಿದರೆ ಸಂಪೂರ್ಣ ಕದಿರು ಬಿಳಿಚಿ ಒಣಗಿ ಕಾಳುಗಳಿಲ್ಲದೆ ಖಾಲಿಯಾಗಿರುತ್ತದೆ. ಇದನ್ನು ವೈಟ್ ಇಯರ್ ಎಂದು ಕರೆಯುತ್ತಾರೆ.

0: ಶ್ರೋತೃಗಳೇ ಗಮನಿಸಿ, ಈ ಸಂಜೆ 6:50ಕ್ಕೆ ಪ್ರಸಾರವಾಗಲಿರುವ ರೈತ ಧ್ವನಿ ಕಿಸಾನ್ ವಾಣಿ, ಇದು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ. ಇಂದು ಕೃಷಿ ಚಟುವಟಿಕೆ ಮತ್ತು ಮಾರುಕಟ್ಟೆ ವಿಭಾಗದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಮೈತ್ರೇಯಿ ಸುಧೀರ್ ಕುಮಾರ್ ಮಕ್ಕಿಮನೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳ್ವಾರ್. ಶ್ರೋತೃಗಳೇ, ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹೆರ್ಟ್ಸ್. ಭಾವಲಹರಿ, ಭಾವಲೋಕದ ವಿಹಾರ. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಕೇಳಿ ಕಾರ್ಯಕ್ರಮ ಭಾವಲಹರಿ, ಭಾವಲೋಕದ ವಿಹಾರ.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಭಾವಲಹರಿ, ಭಾವಲೋಕದ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ.
3: ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದರಾ ಬೇಂದ್ರೆಯವರ ಕವಿತೆಯೊಂದನ್ನು ಕೇಳೋಣ. ಮುಗಿಲ ಮಾರಿಗೆ ರಾಗರತಿಯ ನಂಜೆಯೇರಿತ್ತ, ಆಗ ಸಂಜೆಯಾಗಿತ್ತ. ಮುಗಿಲು ಕೆಂಪಾಗಿತ್ತು. ಒಬ್ಬ ತರುಣ ನೀರಿಗೆ ಹೋದ ತನ್ನ ಪ್ರೇಯಸಿ ಮರಳಿ ಬರುವುದನ್ನು ಕಾಯ್ತಾ ನಿಂತಿದ್ದಾನೆ. ಅವನಿಗೆ ಅನ್ನಿಸ್ತಾ ಇದೆ, ನೆಲದ ಮೇಲೆ ಮಂಜು ಬಿದ್ದಿದೆ, ಆದರೆ ಗಾಳಿ ಬಂದಾಗ ಅದು ಮೇಲಕ್ಕೆ ಮೇಲಕ್ಕೆ ಹಾರಿ ಹೋಗ್ತಾ ಇದೆ. ಮುಗಿಲಾಗಿರುವ ಚುಕ್ಕಿ ಚಂದ್ರಮ ಶುಕ್ರ ಅವನಿಗೆ ನಿಜವಾಗ್ಲೂ ಹುಚ್ಚಿಡಿಸ್ಬಿಟ್ಟಿವೆ. ಬೊಗಸೆಗಣ್ಣಿನ ತನ್ನ ಸುಂದರಿ ನೀರನ್ನ ಹೊತ್ತು ಮನೆಗೆ ಮರಳ್ತಾ ಇದ್ದಾಳೆ. ಇವನ ಮನಸ್ಸು

ಹರಿದಾಡ್ತಾ ಇದೆ. ಆದ್ರೆ ಗಾಳಿ ಬೀಸ್ತಾನೇ ಇದೆ. ಮತ್ತೆ ಮತ್ತೆ ಆಕೆ ತನ್ನ ಸೆರಗನ್ನ ಕೈಲಿ ಹಿಡಿಯುವ ಹಾಗೆ ಮಾಡ್ತಾ ಇದೆ. ಇವನ ಮನದ ಗಿಣಿ ಆಕೆನ ನೋಡ್ತಾ ಹಿಂದೆ ಸರಿದು ಮರದ ನೆರಳಿಗೆ ಮೈ ಮರಿತಾ ಇದೆ. ಸಂಜೆಯ ಮುಗಿಲು ಕೆಂಪಾದ ಸಮಯದಾಗ ಪ್ರೇಯಸಿಯನ್ನ ನೆನಪಿಸಿಕೊಳ್ಳುವ, ಆಕೆಗೆ ಕಾಯುವ ಆ ತರುಣನ ಹಾಗೆ ನಾವು ನೀವು ಎಲ್ಲರೂ ಆಗಿರಬಹುದಲ್ವಾ? ಬನ್ನಿ ಹಾಗಿದ್ರೆ ದ ರಾ ಬೇಂದ್ರೆಯವರ ಕಲ್ಪನೆಯ ಈ ಸುಂದರವಾದ ರಾಗರತಿಯನ್ನ ನಾವು ಕೂಡ ಕೊಂಚ ಹೊತ್ತು ನೆನಪು ಮಾಡಿಕೊಳ್ಳೋಣ. ಈ ಗೀತೆಯನ್ನ ಹಾಡಿದ್ದಾರೆ ಸಂಗೀತ ಕಟ್ಟಿ.

0: ರಾಗರತಿಯನ್ನ ನೆನಪು ಮಾಡ್ಕೊಳ್ತಾ ನೀವು ಕೂಡ ಮೈ ಮರ್ತಿರಬಹುದು ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ನಮಸ್ಕಾರ.
1: ಇದುವರೆಗೆ ಭಾವಲಹರಿ ಭಾವಲೋಕದ ವಿಹಾರ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:49. ಇದೀಗ ವಾಣಿಜ್ಯ ಪ್ರಕಟಣೆಗಳು.
3: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
4: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
5: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ ವೈ. ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
6: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:51 13 ಸೆಕೆಂಡುಗಳು. ಪ್ರಕಟಣೆಗಳು.

ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಗಳು ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿಯಲ್ಲಿ ದೂರು ಅರ್ಜಿಗಳನ್ನು ವಿತರಿಸಲಿದ್ದಾರೆ. ಭರ್ತಿ ಮಾಡಿದ ಮತ್ತು ನೋಟರಿಯಿಂದ ಅಫಿಡವಿತ್ ಮಾಡಿದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತದೆ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಾಗೂ ಇನ್ನಿತರೆ ತೊಂದರೆ ನೀಡುತ್ತಿರುವ ಸರ್ಕಾರಿ ಅಧಿಕಾರಿ ಅಥವಾ ನೌಕರರ ವಿರುದ್ಧ ಸಾರ್ವಜನಿಕರು ದೂರುಗಳನ್ನು ನಿಗದಿತ ಪ್ರಪತ್ರದಲ್ಲಿ ನೀಡಬಹುದಾಗಿದೆ. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿ ಗೌಣಿಬೀದಿ ಮಡಿಕೇರಿ ಇಲ್ಲಿನ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಇವರ ದೂರವಾಣಿ ಸಂಖ್ಯೆ ಹೀಗಿದೆ: 0827229527. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0827229527. ಗಮನಿಸಿ, ಲೋಕಾಯುಕ್ತ ವಿಭಾಗದ ಅಧಿಕಾರಿಗಳ ತಾಲೂಕುವಾರಿ ಭೇಟಿ ಕಾರ್ಯಕ್ರಮದ ವಿವರ ಹೀಗಿದೆ. ಪೊನ್ನಂಪೇಟೆ ತಾಲೂಕಿನಲ್ಲಿ ದಿನಾಂಕ 14/10/2026 ಅಂದರೆ ಇದೇ ತಿಂಗಳ 14ರಂದು ಬುಧವಾರ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಸಾರ್ವಜನಿಕರು ಕರ್ತವ್ಯ ಲೋಪವೆಸಗುವ ಸರ್ಕಾರಿ ಹಾಗೂ ಸಾರ್ವಜನಿಕ ನೌಕರರ ವಿರುದ್ದ ಕಟ್ಟುನಿಟ್ಟಿನ ಕಾನೂನು ಕ್ರಮ ತೆಗೆದುಕೊಳ್ಳಲು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬಹುದಾಗಿದೆ. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಒಳಚರಂಡಿ ಯೋಜನೆಯ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಯೋಜನಾ ವ್ಯಾಪ್ತಿಯ ಮನೆಗಳು ಹಾಗೂ ವಾಣಿಜ್ಯ ಕಟ್ಟಡಗಳಿಗೆ ಯುಜಿಡಿ ಸಂಪರ್ಕ ಕಲ್ಪಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಯೋಜನಾ ವ್ಯಾಪ್ತಿಯ ನಾಗರಿಕರು ತಮ್ಮ ಮನೆ ಹಾಗೂ ವಾಣಿಜ್ಯ ಕಟ್ಟಡಗಳ ಶೌಚಾಲಯ, ಸ್ನಾನಗೃಹ ಮತ್ತು ಅಡುಗೆ ಮನೆಯಿಂದ ಹೊರಬರುವ ತ್ಯಾಜ್ಯ ನೀರನ್ನು ಮಾತ್ರ ಯುಜಿಡಿ ವ್ಯವಸ್ಥೆಗೆ ಸಂಪರ್ಕಿಸುವುದು ಅಗತ್ಯವಾಗಿರುತ್ತದೆ. ಯುಜಿಡಿ ಸಂಪರ್ಕ ಪಡೆಯಲು ಸಂಬಂಧಪಟ್ಟ ನಾಗರಿಕರು ನಿಗದಿತ ಅರ್ಜಿ ನಮೂನೆ, ಇ ಸ್ವತ್ತು ದಾಖಲೆ ಅಥವಾ ಹಿಂದಿನ ಕೈಬರಹದ ನಮೂನೆ 3ರ ಪ್ರತಿಯೊಂದಿಗೆ ಪುರಸಭೆಗೆ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕುಶಾಲನಗರ ಪುರಸಭೆ ಕಚೇರಿಯ ಸಹಾಯವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಇವರ ದೂರವಾಣಿ ಸಂಖ್ಯೆ ಹೀಗಿದೆ: 8105343174 ಹಾಗೂ ಕುಶಾಲನಗರ ನೀರು ಸರಬರಾಜು ನಿರ್ವಹಣಾ ಕಚೇರಿಯ ಸಹಾಯವಾಣಿಯನ್ನು ಕೂಡ ಸಂಪರ್ಕಿಸಬಹುದು. ಇವರ ದೂರವಾಣಿ ಸಂಖ್ಯೆ ಹೀಗಿದೆ: 0827620062. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0827620062. ಶ್ರೋತೃಗಳೇ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಗಳಾಗಲಿವೆ. ಇನ್ನು ಕೇಳೋಣ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಅಭಿಪ್ರಾಯದ ಸಿರಿಲ್ ಡಿಸೋಜಾ ಇವರ ಅಂತಿಮ ವಿಧಿವಿಧಾನಗಳು ಇಂದು ಬೆಳಿಗ್ಗೆ 10:30 ಗಂಟೆಗೆ ಸಂತ ಮೈಕಲರ ದೇವಾಲಯದಲ್ಲಿ ನಡೆಯಲಿದೆ. ಪೊನ್ನಂಪೇಟೆಯ ಕುಂದ ರಸ್ತೆ ನಿವಾಸಿ ಈಶ್ವರ ಕಲ್ಲುರಾಯ ಇವರ ಧರ್ಮಪತ್ನಿ ಕೃಷ್ಣವೇಣಿ ಕಲ್ಲುರಾಯ ಇವರು ನಿನ್ನೆ ರಾತ್ರಿ ನಿಧನರಾದರು. ಕೃಷ್ಣವೇಣಿ ಕಲ್ಲುರಾಯ ಇವರ ಅಂತ್ಯಕ್ರಿಯೆ ಪೊನ್ನಂಪೇಟೆ ಗ್ರಾಮದಲ್ಲಿ ಇಂದು ನಡೆಯಲಿದೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಸಮಯ 7:02 ಗಂಟೆಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್ಗೆ.

0: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
1: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಆಡಳಿತದಲ್ಲಿ ನಿನ್ನೆಗೆ 25 ವರ್ಷ ಪೂರ್ಣ. ವಿವಿಧೆಡೆ ಸೇವಾ ಜ್ಯೋತಿ ಯಾತ್ರೆ. ಜನಸೇವೆಯೇ ದೇಶ ಸೇವೆ. ಅಯೋಧ್ಯೆ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನ. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಧ್ಯೇಯದೊಂದಿಗೆ ಇಂದು ಐಎಎಫ್ 94ನೇ ಸಂಸ್ಥಾಪನೋತ್ಸವ. ಯಾದಗಿರಿಯಲ್ಲಿ ಇಂದಿನಿಂದ ಬಾಲಕ ಬಾಲಕಿಯರ ಟೇಕ್ವಾಂಡೋ ರಾಜ್ಯಮಟ್ಟದ ಕ್ರೀಡಾಕೂಟ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದಲ್ಲಿ ನಿನ್ನೆಗೆ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ತನ್ನಿಮಿತ್ತ ಆಯೋಜಿತ ಸೇವಾ ಜ್ಯೋತಿ ಯಾತ್ರೆ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಸಂಕಲ್ಪದ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನಸಭೆ ವಿಪಕ್ಷ ಉಪನಾಯಕ

0: ನಾಯಕ ಅರವಿಂದ ಬೆಲ್ಲದ್, ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಎಂಆರ್ ಪಾಟೀಲ್ ಪಾಲ್ಗೊಂಡಿದ್ದರು. ಚಾಮರಾಜನಗರದಲ್ಲಿ ಸೇವಾ ಜ್ಯೋತಿ ಯಾತ್ರೆ ಅಂಗವಾಗಿ ದ್ವಿಚಕ್ರ ವಾಹನ ಜಾಥಾ ಜರುಗಿತು. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮಾತನಾಡಿ, ಭ್ರಷ್ಟಾಚಾರ ರಹಿತ ಆಡಳಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಗ್ಗಳಿಕೆ ಎಂದರು. ಗದಗ್ ನಗರದ ಪಂಚಾಚಾರ್ಯ ಮಂದಿರದಲ್ಲಿ ಸೇವಾ ಸಂಕಲ್ಪ ಮಾಸಿಕ ಅಭಿಯಾನದ ಅಂಗವಾಗಿ ಸೇವಾ ಜ್ಯೋತಿ ಯಾತ್ರೆ ಜರುಗಿತು. ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಉಚಿತ ಸಹಾಯವಾಣಿ ಜಾರಿಗೊಳಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಚಿಕ್ಕಮಗಳೂರಿನಲ್ಲಿ ತಿಳಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ತಿಳಿದ 24 ಗಂಟೆಗಳಲ್ಲಿ ಗ್ರಾಮಕ್ಕೆ ಹಾಗೂ ನಗರ ಭಾಗಕ್ಕೆ ನೀರಿನ ವ್ಯವಸ್ಥೆ ಮಾಡಲಾಗುವುದು. ನಗರ ಹಾಗೂ ಗ್ರಾಮೀಣ ಭಾಗಗಳ ಜನ ಉಚಿತ ಸಹಾಯವಾಣಿ 1902 ಹಾಗೂ ಬೆಂಗಳೂರು ನಿವಾಸಿಗಳು 1912 ಸಂಖ್ಯೆಗೆ ಕರೆ ಮಾಡಬಹುದು. ಆರ್ಡಿಪಿಆರ್ ಪಂಚಮಿತ್ರ ಸಹಾಯವಾಣಿ 8277506000 ಕರೆ ಮಾಡಿ ನೀರು ಪಡೆಯಬಹುದು ಎಂದರು. ರೈತರ ಹಿತಕಾಯಲು 1550 ಕೋಟಿ ರೂಪಾಯಿ ಪರಿಹಾರ ಘೋಷಿಸಿದ್ದು, ಇನ್ಪುಟ್ ಸಬ್ಸಿಡಿ ರಾಜ್ಯದ ಪ್ರತಿ ರೈತ 2500 ರೂಪಾಯಿ ಪಡೆಯಲಿದ್ದಾರೆ ಎಂದು ಸಣ್ಣ ನೀರಾವರಿ ಖಾತೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಬರ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದರು. ಕುಡಿಯುವ ನೀರು ಪೂರೈಕೆಗಾಗಿ 300 ಕೋಟಿ ರೂಪಾಯಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಒದಗಿಸಲಾಗಿದೆ. ರಾಯಚೂರು ಜಿಲ್ಲೆಗೆ ಮೊದಲನೇ ಕಂತಿನಲ್ಲಿ 6 ಕೋಟಿ ಹಾಗೂ ಎರಡನೇ ಕಂತಿನಲ್ಲಿ 5 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದರು. ರಾಯಚೂರು ಬೆಳಗಾವಿ ರಾಷ್ಟೀಯ ಹೆದ್ದಾರಿ ಯೋಜನೆ ಪ್ರಗತಿ ಹಾಗೂ ಕಾಮಗಾರಿಗಳ ಗುಣಮಟ್ಟ ಖಾತ್ರಿ ಕುರಿತು ಹೊಸದಿಲ್ಲಿಯ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಮುಖ್ಯ ಕಚೇರಿಯಲ್ಲಿ ರಾಯಚೂರು ಸಂಸದ ಜಿ ಕುಮಾರ್ ನಾಯಕ್ ಸಭೆ ನಡೆಸಿದರು. ಎನ್ಎಚ್ಎಐ ಕಾರ್ಯನಿರ್ವಾಹಕ ನಿರ್ದೇಶಕ ಅನಿಲ್ ಚೌಧರಿ ಹಾಗೂ ಕರ್ನಾಟಕದ ಹೆದ್ದಾರಿ ಕಾಮಗಾರಿಗಳ ಉಸ್ತುವಾರಿ ಪ್ರಧಾನ ವ್ಯವಸ್ಥಾಪಕ ಅಜಯ್ ಗುಪ್ತಾ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ರಾಯಚೂರು ಬೆಳಗಾವಿ ರಾಷ್ಟೀಯ ಹೆದ್ದಾರಿ ಯೋಜನೆಯ ಪ್ಯಾಕೇಜ್ 7ಕ್ಕೆ ಸಂಬಂಧಿಸಿ ಇತ್ತೀಚೆಗೆ ಅಂತಿಮಗೊಳಿಸಿರುವ ಮಾರ್ಗ ಆಧರಿಸಿ ನವೆಂಬರ್ ತಿಂಗಳಿನಿಂದ ವಿವರ ಯೋಜನಾ ವರದಿ ಸಿದ್ದಪಡಿಸುವ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಸಂಸದರು ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬಿಸಿ ರೋಡಿನ ಗಾಣದ ಪಡ್ಪುವಿನಿಂದ ಪುಂಜಾಲಕಟ್ಟೆವರೆಗಿನ ರಸ್ತೆ ನಿರ್ವಹಣೆಗೆ 34,53,00,000 ರೂಪಾಯಿ ಹಾಗೂ ರಾಷ್ಟೀಯ ಹೆದ್ದಾರಿ 73ರ ಬಿಸಿ ರೋಡ್ ವೃತ್ತದಿಂದ ನಾರಾಯಣಗುರು ಮಂದಿರದವರೆಗೆ 22,59,00,000 ರೂಪಾಯಿ ವೆಚ್ಚದಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಸಂಸದ ಬ್ರಿಜೇಶ್ ಚೌಟ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಬಳ್ಳಾರಿಯ ಸಂಗನಕಲ್ಲು ರಾಬರ್ಟ್ ಬ್ರೂಸ್ಫುಟ್ ಪುರಾತತ್ವ ವಸ್ತು ಸಂಗ್ರಹಾಲಯದ ನಿರ್ದೇಶಕ ಖ್ಯಾತ ಪುರಾತತ್ವವಿದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಹಾಗೂ ಗೋವಾ ಪುರಾತತ್ವ ಇಲಾಖೆ ನಿರ್ದೇಶಕ ನಿಲೇಶ್ ದೇಸಾಯಿ ಒಡಂಬಡಿಕೆ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಶೈಕ್ಷಣಿಕ ಸಹಯೋಗವನ್ನು ಉತ್ತೇಜಿಸಲಿರುವ ಒಡಂಬಡಿಕೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಡಾ ರವಿ ಕೋರಿಶೆಟ್ಟರ್.
1: ಗೋವಾ ಪ್ರದೇಶದಲ್ಲಿ ಆರ್ಕಿಯಾಲಜಿಕಲ್ ಸಂಶೋಧನೆ ಬಹಳಷ್ಟು ಕಡಿಮೆ ಇದುವರೆಗೂ, ಅದನ್ನ ಹೆಚ್ಚು ತೀವ್ರತೆಗೆ ತಂದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮ್ಯೂಸಿಯಂ ಜೊತೆ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಗೋವಾ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ತಕ್ಕಂತ ಸಿಬ್ಬಂದಿಗೆ ತರಬೇತಿಯನ್ನು ಕೊಡುವುದು, ಫೀಲ್ಡ್ ವರ್ಕ್ ಮಾಡಲಿಕ್ಕೆ ಯಾವ ರೀತಿಯಾಗಿ ದಾಖಲಿ ಪ್ಲಾನಿಂಗ್ ನಾವು ಸೈನ್ ಮಾಡ್ಕೊಂಡಿದ್ದೀವಿ. ಫೆಬ್ರವರಿ ತಿಂಗಳಲ್ಲಿ ಫೀಲ್ಡ್ ಸ್ಕೂಲ್ ಮಾಡಬೇಕನ್ನೋ ಉದ್ದೇಶ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ.

0: ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ನಿನ್ನೆ ಅಕ್ಟೋಬರ್ 7ನೇ ತಾರೀಖಿಗೆ ಸಾರ್ಥಕ 25 ವರ್ಷಗಳನ್ನು ಪೂರೈಸಿದರು. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆಯು ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ನಮ್ಮ ವಿಶೇಷ ಸರಣಿಯಲ್ಲಿ ಅಯೋಧ್ಯೆ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನ ಕುರಿತು ತಮ್ಮ ಮುಂದಿಡುತ್ತಿದ್ದೇವೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಕೋಟ್ಯಂತರ ಶ್ರದ್ಧಾಳುಗಳ ಕನಸು ನನಸಾಗಿದೆ. 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಉಳಿದಿದ್ದ ಪ್ರಕರಣವನ್ನು ಕೇಂದ್ರ ಸರ್ಕಾರ ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿತು. ನವೆಂಬರ್ 2019ರಲ್ಲಿ ಸುಪ್ರೀಂ ಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಜಾಗೆ ಮೀಸಲಿಟ್ಟಿತು. ದೇಶ ಈ ತೀರ್ಪನ್ನು ಸರ್ವಾನುಮತದಿಂದ ಸ್ವೀಕರಿಸಿತು. 2024ರ ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. ಕನ್ನಡಿಗ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ರೂಪಿಸಿದ ವಿಗ್ರಹ ಆಯ್ಕೆಯಾಗಿದ್ದು ಮತ್ತೊಂದು ವಿಶೇಷ. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ವಿಶ್ವಾಸವನ್ನು ನೆಲೆಗೊಳಿಸಿತು. ಅಯೋಧ್ಯೆಯಲ್ಲಿ 1992ರಲ್ಲಿ ಕರಸೇವಕರಾಗಿ ಪಾಲ್ಗೊಂಡಿದ್ದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಪ್ರಸನ್ನ ಕಟ್ಟಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: 1992 ಡಿಸೆಂಬರ್ 6ರಂದು ಅಯೋಧ್ಯೆಯಲ್ಲಿ ನಡೆದ ಕಾರ್ಯಸೇವೆಯಲ್ಲಿ ಭಾಗವಹಿಸಿದ್ದೆನು. 92ನೇ ಇಸ್ವಿಯಲ್ಲಿ ಅಂದಿನ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಅಶೋಕ್ ಸಿಂಗಾಲ್ ಹಾಗೂ ಉಪಾಧ್ಯಕ್ಷರಾದ ಪ್ರವೀಣ್ ಭಾಯಿ ತೊಗಾಡಿಯಾ ಮತ್ತು ದೇಶದ ಅನೇಕ ಸಾಧು ಸಂತರ ನೇತೃತ್ವದಲ್ಲಿ ಅಯೋಧ್ಯೆ ರಾಮ ಮಂದಿರಕ್ಕಾಗಿ ಕಾರ್ಯಸೇವೆ ಮಾಡುವುದನ್ನು ನಿಶ್ಚಯಿಸಿದ್ದರು. ಅಂದು ದೇಶಾದ್ಯಂತ ರಾಮ ಮಂದಿರಕ್ಕಾಗಿ ಚಳವಳಿ ಏರ್ಪಟ್ಟಿತ್ತು. ನಮ್ಮ ಕರ್ನಾಟಕದಿಂದ ಅನೇಕ ಸಾಧು ಸಂತರು ಹಾಗೂ ಕಾರ್ಯಸೇವಕರು ಪಾಲ್ಗೊಂಡಿದ್ದರು. ಅಂದಿನ ಪೇಜಾವರ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಮುಂಚೂಣಿಯಲ್ಲಿದ್ದರು. ರಾಮ ಮಂದಿರದಿಂದ ಇಡೀ ದೇಶಾದ್ಯಂತ ಒಂದು ಬದಲಾವಣೆಯಾಗಿ ಎಲ್ಲ ಜನರಲ್ಲಿ ರಾಮನ ಬಗ್ಗೆ ಹಾಗೂ ದೇಶಾಭಿಮಾನ ಜಾಗೃತಿಗೊಂಡಿದೆ. ಭಾರತ ವಿಶ್ವದ ನೇತೃತ್ವ ವಹಿಸುವ ಕ್ಷಣಗಳು ಹತ್ತಿರ ಬರ್ತಾ ಇವೆ.
0: ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಎಂಬ ಧ್ಯೇಯದೊಂದಿಗೆ ಇಂದು ಭಾರತೀಯ ವಾಯುಪಡೆಯ 94ನೇ ದಿನಾಚರಣೆ. 1932 ಅಕ್ಟೋಬರ್ 8ರಲ್ಲಿ ಭಾರತೀಯ ವಾಯುಪಡೆ ಸ್ಥಾಪನೆಯಾಯಿತು. ನೆನಪಿಗಾಗಿ ಪ್ರತಿ ವರ್ಷ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತದೆ. ಐಎಎಫ್ 94ನೇ ವಾರ್ಷಿಕೋತ್ಸವದ ಪ್ರಧಾನ ಸಮಾರಂಭ ಹೊಸದಿಲ್ಲಿ ಬಳಿಯ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಪ್ರಮುಖ ವಾಯುನೆಲೆ ಹಿಂದೋನ್ನಲ್ಲಿ ನಡೆಯಲಿದೆ. ಯಾದಗಿರಿಯ ಡಾನ್ ಬಾಸ್ಕೋ ಶಾಲೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಶಾಲಾ ವಿದ್ಯಾರ್ಥಿಗಳ 2 ದಿನಗಳ ರಾಜ್ಯಮಟ್ಟದ ಟೇಕ್ವಾಂಡೋ ಕ್ರೀಡಾಕೂಟ ಇಂದು ಮತ್ತು ನಾಳೆ ಆಯೋಜಿತವಾಗಿದೆ. 14 ಹಾಗೂ 17 ವರ್ಷದೊಳಗಿನ 636 ಬಾಲಕ ಬಾಲಕಿಯರು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದಾರೆ ಎಂದು ಶಿಕ್ಷಣ ಇಲಾಖೆ ಯಾದಗಿರಿ ಜಿಲ್ಲೆ ಉಪನಿರ್ದೇಶಕ ಚನ್ನಬಸಪ್ಪ ಮುಧೋಳ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಆಡಳಿತದಲ್ಲಿ ನಿನ್ನೆ 25 ವರ್ಷ ಪೂರ್ಣ, ವಿವಿಧೆಡೆ ಸೇವಾ ಜ್ಯೋತಿ ಯಾತ್ರೆ. ಜನಸೇವೆಯೇ ದೇಶ ಸೇವೆ, ಅಯೋಧ್ಯೆ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನ. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಧ್ಯೇಯದೊಂದಿಗೆ ಇಂದು ಐಎಎಫ್ 94ನೇ ಸಂಸ್ಥಾಪನೋತ್ಸವ. ಯಾದಗಿರಿಯಲ್ಲಿ ಇಂದಿನಿಂದ ಬಾಲಕ ಬಾಲಕಿಯರ ಟೇಕ್ವಾಂಡೋ ರಾಜ್ಯಮಟ್ಟದ ಕ್ರೀಡಾಕೂಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:15:49. ಇದೀಗ ವಾಣಿಜ್ಯ ಪ್ರಕಟಣೆಗಳು, ನಂತರ ಭಾವಗೀತೆಗಳನ್ನು ಆಲಿಸಲಿದ್ದೀರಿ.
3: ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್.

0: ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ, ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನ್ ಹತ್ತಿರ, ಮಡಿಕೇರಿ. ಕಾಲ್ ಬೈರುಚಿ ರಾಮದನ್ 9844-81919.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.

0: ಡಿಸ್ಕೌಂಟ್ ರೇಟ್ನಲ್ಲಿ ಡಿ ಟ್ವೆಂಟಿ ಟೆಕ್ ಪತ್ರಿಕಾ ಭವನ್ ಹತ್ತಿರ ಮಡಿಕೇರಿ. ಕಾಲ್ ಬೈರಿಟ್ ರಾಮದನ್ 9844-8199.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
0: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪೇಟು ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪೇಟು ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
0: ನನ್ ಮನೆ ನನ್ ಕನ್ಸಿನ ಪ್ರಕಾರನೇ ಇರ್ಬೇಕು. ಅದರಲ್ಲೂ ಮನೆ ಮುಂಭಾಗದ ಇಂಟರ್ಲಾಕ್ ಹಾಗೂ ಕಾಪ್ಲರ್ ಸ್ಟೋನ್ ಲ್ಯಾಂಡ್ಸ್ಕೇಪಿಂಗ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರ್ಬೇಕು. ಆ ಕನ್ಸನ್ನು ನನ್ಸ್ ಮಾಡಲು ಟ್ರಾನ್ಸಿ ಟೈಲ್ ಗ್ಯಾಲರಿಗೆ ಒಪ್ಸಿ ಆಯ್ತು. ಇನ್ನು ಆ ಚಿಂತೆನೇ ಇಲ್ಲ. ನೀವು ಕೂಡ ಸಂಪರ್ಕಿಸಿ ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಕೋಣಿಕೊಪ್ಪಲ್.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
0: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
2: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
0: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
0: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ಪೊನ್ನಿಮಾನೀಸ್ ನಲ್ಲಿ ಕಾಫಿ ಬ್ಯಾಗಿಂಗ್ ಹಾಗೂ ಕ್ಲೀನಿಂಗ್ ಮಿಷಿನ್, ಕಾಫಿ ಕಾಲಾಡುವ ಹಾಗೂ ಗುಟ್ಟೆ ಮಾಡುವ ಮಿಷಿನ್ ಲಭ್ಯ. ಕಾಫಿ ಹಾಗೂ ಗೊಬ್ಬರ ಸಾಗಿಸಲು ಮೋಟರೈಸ್ಡ್ ಟ್ರಾಲಿ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ನೀರಾವರಿ ಪಂಪ್ ಸೆಟ್, ಟ್ರಾಕ್ಟರ್ ಚಾಲಿತ ಪಂಪ್ ಸೆಟ್, ಅಲ್ಯೂಮಿನಿಯಂ HDPE ಪೈಪ್, ಫ್ಲೆಕ್ಸಿ ಹೋಸ್ ಪೈಪ್, IP ಸೆಟ್, ರೆಡಿಮೇಡ್ ಪ್ಲಾಟ್ ಸಿಸ್ಟಮ್, ಚೈನ್ಸಾ, ವೀಡ್ ಕಟರ್, ಸ್ಪ್ರೇಯರ್, 3 KVA ಇಂದ 300 KVA ಪೆಟ್ರೋಲ್ ಅಂಡ್ ಡೀಸೆಲ್ ಜನರೇಟರ್, ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಪೊನ್ನಿಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
0: ಹೇ, ನಿಮ್ಗೊಂದ್ ವಿಷಯ ಗೊತ್ತಾ? ದಸರಾ ಮೆಗಾ ಎಕ್ಸ್ಚೇಂಜ್ ಮೇಳ ಅಭಿಲಾಷ್ ನಲ್ಲಿ ನಡೀತಾ ಇದೆ. ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಅವನ್, ವಾಟರ್ ಪ್ಯೂರಿಫೈಯರ್ ಗಳ ಮೇಲೆ ಮೆಗಾ ಎಕ್ಸ್ಚೇಂಜ್ ಆಫರ್ ಹಾಗೂ ಅಟ್ರಾಕ್ಟಿವ್ ಡಿಸ್ಕೌಂಟ್. ಒಂದ್ ನಿಮಿಷ. ಜೊತೆಗೆ ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ನೊಂದಿಗೆ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೂಡ ಇದೆ. EMI ಕೂಡ ಲಭ್ಯವಿದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
1: ಕಾಫಿ ಪ್ರಿಯರೇ, ರೆಡಿ ಆಗಿದ್ದೀರಾ?
7: ಮಡಿಕೇರಿ ಜನೋತ್ಸವ ದಸರಾದಲ್ಲಿ ಇದೇ October 13 and 14 ಕಾಫಿ ದಸರಾ ಸಂಭ್ರಮ.
1: 50 ಸ್ಟಾಲ್ಗಳಲ್ಲಿ ಕಾಫಿ ವೈವಿಧ್ಯತೆಗಳ ಅಮೋಘ ಪ್ರದರ್ಶನ.
7: October 13 ಮಂಗಳವಾರ ಸಂಜೆ 4 PM ರಾತ್ರಿ 10 PMವರೆಗೆ ಮತ್ತು October 14 ಬೆಳಗ್ಗೆ 10 PM ರಾತ್ರಿ 10 PMವರೆಗೆ
1: ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ 3ನೇ ವರ್ಷದ ಕಾಫಿ ದಸರಾ.
7: October 14 ಬೆಳಗ್ಗೆ 10 AM ತಜ್ಞರಿಂದ ಕಾಫಿ ಕೃಷಿಯಲ್ಲಿನ ವಿದ್ಯಮಾನಗಳ ಬಗ್ಗೆ ಮಾಹಿತಿ.
1: ಕಾಫಿ ಮತ್ತು ಪ್ರವಾಸೋದ್ಯಮ, ಕಾಫಿ ಕೆಫೆಯ ಮಹತ್ವ, ಕಾಫಿಯ ಮಾರುಕಟ್ಟೆ ಹಾಗೂ ಬೆಳೆಗಾರರಿಗೆ EUDR ಬಗೆಗಿನ ಮಾಹಿತಿ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಅರ್ಥಪೂರ್ಣ

0: ಸುವರ್ಣ ಸಂವಾದ.
1: ಕೊಡಗಿನ ಸಾಧಕ ಕೃಷಿಕರಿಗೆ ಸನ್ಮಾನದ ಗೌರವ.
0: ಕಾಫಿ ಫ್ಲೇವರ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಕಪ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಬ್ರೌನಿ, ಕಾಫಿ ಫ್ಲೇವರ್ ಚಾಕ್ಲೇಟ್ ಪುಡ್ಡಿಂಗ್, ಕಾಫಿ ಫ್ಲೇವರ್ ಪಾನೀಯ, ಕಾಫಿ ಫ್ಲೇವರ್ ನಲ್ಲಿ ಹೊಸ ರುಚಿ ವಿಭಾಗದಲ್ಲಿನ ಸ್ಪರ್ಧೆಗಳಲ್ಲಿಯೂ ನೀವು ಭಾಗವಹಿಸಬಹುದು.
1: ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರ್ಗೌಡ ಅವರ ಪರಿಕಲ್ಪನೆಯಲ್ಲಿ ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆಯಲಿರುವ 3ನೇ ವರ್ಷದ ಕಾಫಿ ದಸರಾಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844060174. ಅನಿಲ್ ಹೆಚ್ ಟಿ, ಸಂಚಾಲಕರು ಕಾಫಿ ದಸರಾ.
2: ಕಳೆದ ಸೆಪ್ಟೆಂಬರ್ 24ರಂದು ದೈವಾಧೀನರಾದ ಮೇಕೇರಿ ಗ್ರಾಮದ ಮಾಚಮ್ಮ ನವರಾತಿಥಿ ಕರ್ಮಾಂತರವನ್ನು ಇದೇ ತಾರೀಕು 9ರ ಶುಕ್ರವಾರ ಹಗಲು 11 ಗಂಟೆಗೆ ಮೇಕೇರಿ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಬೇಕಾಗಿ ಕೋರಿದ್ದಾರೆ ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು.
3: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
0: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
4: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
5: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಆಂಥೋರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
7: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಇದ್ದಾಗ ಯಾವಾಗ ಡಾಕ್ಟರ್ ನ ನೋಡಬೇಕು?
8: ಒಂದು ದಿನೇ ಹೆಚ್ಚಾಗ್ತಿರುವಂತ ನೆಕ್ ಪೇನ್ ಆರ್ ಬ್ಯಾಕ್ ಪೇನ್, ಅಂದ್ರೆ ಪ್ರತಿ ದಿನ ಜಾಸ್ತಿ ಹಾಕೊಂಡು ಹೋಗುತ್ತೆ. ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ದಿನಚರ್ಯದ ಕೆಲಸ ಮಾಡಕ್ ಆಗಲ್ಲ, ಕೂತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ. ಎಸ್ಪೆಷಲಿ ನಿದ್ದೆ ಮಾಡಿದಾಗ, ನಿದ್ದೆನಲ್ಲಿ ಪೇನ್, ನಿದ್ದೆ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಬರ್ಲೇಬೇಕು. ಯಾಕಂದ್ರೆ ಸ್ಲೀಪ್ ಡಿಸ್ಟರ್ಬ್ ಮಾಡುವಂತ ಪೇನ್ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಸಿಗ್ನಿಫಿಕೆಂಟ್ಲಿ ಡೇಂಜರಸ್ ಪೇನ್ಸ್. ಇದೊಂದು ಅಂದ್ರೆ ದಿನೇ ದಿನೇ ಜಾಸ್ತಿ ಆಗುವಂಥದ್ದು. ಎರಡನೇದು ಕುತ್ತಿಗೆ ನೋವು ಜೊತೆ ಕೈಯಲ್ಲಿ ಎಳೆತ ಸೆಳೆತ, ಸಿವಿಯರ್ ಶೂಟಿಂಗ್ ಪೇನ್ ಡೌನ್ ದಿ ಅಪ್ಪರ್ ಲಿಮ್, ಇಲ್ಲ ಸೊಂಟದ ನೋವು ಜೊತೆ ಕಾಲಲ್ಲಿ ಸಿವಿಯರ್ ಸೆಳೆತ, ಅಂದ್ರೆ ಸಯಾಟಿಕಾ ಅಂತ ನಾವೇನ್ ಹೇಳ್ತೀವೋ, ಕಾಲೆಲ್ಲ ಶೂಟಿಂಗ್ ಪೇನ್ ಇರುತ್ತೆ, ಯೂಶಲಿ ಒನ್ ಸೈಡ್ ಅಲ್ಲಿ ಇರುತ್ತೆ.
9: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
10: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:25:21. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಚೆನ್ನವೀರ ಕಣವಿ ಅವರ ಕವಿತೆ, ಗಾಯಕಿ ಸುರೇಖಾ.

ಇನ್ನು ಶಿವಮೊಗ್ಗ ಸುಬ್ಬಣ್ಣ ಇವರ ಧ್ವನಿಯಲ್ಲಿ ಕೇಳೋಣ ಕಯ್ಯಾರ ಕಿಂಗೆಣ್ಣರೈ ಇವರ ಕವಿತೆ.

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ.

0: ಆಕಾಶವಾಣಿ ಸಮಯ 7:34, ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಕೇಳುಗರೆ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788 2237 4999 STD code 0800. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್ ಸೇರಿ ಹಲವು ದೇಶಗಳ ನಾಯಕರ ಅಭಿನಂದನೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಜಿಎಸ್ಟಿ ಮಂಡಳಿಯ 57ನೇ ಸಭೆ. ಭಾರತೀಯ ರಕ್ಷಣಾ ಉದ್ಯಮದ ಸೌಲಭ್ಯಗಳ ಬಳಕೆಗಾಗಿ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನ. ದೃಢ ಭದ್ರತೆಯೊಂದಿಗೆ ದೇಶವನ್ನು ರಕ್ಷಿಸಲು ವಾಯುಪಡೆ ಸದಾ ಸಿದ್ದ, ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್. ವಾರ್ತೆಗಳ ವಿವರ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ಒಂದು ವರದಿ ಇಲ್ಲಿದೆ. ಸೆಪ್ಟೆಂಬರ್ 2015ರಲ್ಲಿ ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ಸಿಕ್ಕಿತು. ರೈತರಿಗೆ ಮೂಲ ಬೆಲೆಯ ಅತ್ಯಲ್ಪ ಭಾಗದಷ್ಟು ದರದಲ್ಲಿ ಮಾರಾಟವಾಗುತ್ತಿದ್ದ ಯೂರಿಯಾವನ್ನು ಕೈಗಾರಿಕೆಗಳಿಗೆ ಅಕ್ರಮವಾಗಿ ತಲುಪಿಸಲಾಗುತ್ತಿತ್ತು. ಇದರಿಂದಾಗಿ ಯೂರಿಯಾ ಮೇಲಿನ ಸಬ್ಸಿಡಿ

0: ಖಾಸಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಹಾಗಾಗಿ ರೈತರಿಗೆ ಸಿಗಬೇಕಾದ ಪ್ರಮಾಣದಲ್ಲಿ ಯೂರಿಯಾ ಲಭ್ಯವಾಗುತ್ತಿರಲಿಲ್ಲ. ಯೂರಿಯಾ ಹರಳುಗಳಿಗೆ ಬೇವಿನ ಲೇಪನ ಮಾಡುವುದರಿಂದ ಖರೀದಿದಾರರಿಗೆ ಆ ಉತ್ಪನ್ನವು ನಿಷ್ಪ್ರಯೋಜಕವಾಯಿತು. ಆದರೆ ಕೃಷಿ ಭೂಮಿಗೆ ಅದು ಹೆಚ್ಚು ಉಪಯುಕ್ತವಾಯಿತು, ಏಕೆಂದರೆ ಬೇವಿನ ಲೇಪನವು ಸಾರಜನಕದ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಸಸ್ಯವು ವಾಸ್ತವವಾಗಿ ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸರ್ಕಾರದ ಈ ನಿಲುವಿನಿಂದಾಗಿ ಯೂರಿಯಾದ ಅಕ್ರಮ ಬಳಕೆಯು ಅತ್ಯಲ್ಪ ಮಟ್ಟಕ್ಕೆ ಕುಸಿಯಿತು. ಇದರಿಂದಾಗಿ ಸರ್ಕಾರಿ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಬೆಳೆ ಇಳುವರಿಯೂ ಹೆಚ್ಚಾಯಿತು. ಭತ್ತದಲ್ಲಿ ಶೇಕಡ 5.79, ಜೋಳದಲ್ಲಿ ಶೇಕಡ 7.14, ಸೋಯಾಬೀನ್ನಲ್ಲಿ ಶೇಕಡ 7.4, ತೊಗರಿಯಲ್ಲಿ ಶೇಕಡ 16.88 ಮತ್ತು ಕಬ್ಬಿನಲ್ಲಿ ಶೇಕಡ 17.5 ಏರಿಕೆ ಕಂಡುಬಂದಿತು. ಕೇವಲ ಒಂದು ಬಾರಿಯ ಬೇವಿನ ಲೇಪನವು ದಶಕಗಳಿಂದ ನಡೆಯುತ್ತಿದ್ದ ಸಂಪನ್ಮೂಲ ಸೋರಿಕೆಗೆ ತಡೆ ಹಾಕಿತು. ಜಿಎಸ್ಟಿ ಮಂಡಳಿಯ 57ನೇ ಸಭೆಯು ಇಂದು ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆಯಲಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಜಿಎಸ್ಟಿ ಸಂಬಂಧಿತ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವ ನೀತಿ ಸುಧಾರಣೆಗಳ ಕುರಿತು ಚರ್ಚಿಸಲಾಗುವುದು, ನಿಯಮ ಪಾಲನೆಯ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸರಕು ಮತ್ತು ಸೇವಾ ತೆರಿಗೆ, ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರವು 5 ಅಂಶಗಳನ್ನೊಳಗೊಂಡ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಪ್ರಸ್ತುತ ಆಡಳಿತಾತ್ಮಕ ಅಡಚಣೆಗಳನ್ನು ಸ್ವಯಂಚಾಲಿತಗೊಳಿಸುವುದು ಮತ್ತು ಸರಳಗೊಳಿಸುವುದು ಹಾಗೂ ವಿಶೇಷವಾಗಿ ಸಣ್ಣ ಉದ್ಯಮಗಳಿಗೆ ನಿಯಮ ಪಾಲನೆಯ ಹೊರೆಯನ್ನು ಕಡಿಮೆ ಮಾಡುವುದು ಈ ಸುಧಾರಣೆಗಳ ಗುರಿಯಾಗಿದೆ. ಸರ್ಕಾರದ ಮುಖ್ಯಸ್ಥರಾಗಿ 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆಯನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್, ಫಿಲಿಪೈನ್ಸ್, ಬೆಲ್ಜಿಯಂ, ನೇಪಾಳ, ನೈಜೀರಿಯಾ ಮತ್ತು ಬೋಟ್ಸ್ವಾನಾ ಸೇರಿದಂತೆ ಹಲವು ದೇಶಗಳ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿ ಅವರು 2001 ಅಕ್ಟೋಬರ್ 7 ಗುಜರಾತ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. 2014 ಪ್ರಧಾನಿಯಾಗುವುದಕ್ಕೂ ಮೊದಲು ಆ ರಾಜ್ಯದಲ್ಲಿ ಸತತ 3 ಅವಧಿಗಳವರೆಗೆ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ಜಪಾನ್ನ ಪ್ರಧಾನಿ ಸನಾಯೆ ಟಕೈಚಿ ಅವರು ಭಾರತದ ಅಭಿವೃದ್ದಿ ಮತ್ತು ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಭಾರತದ ಪ್ರಭಾವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆಯನ್ನು ಶ್ಲಾಘಿಸಿದ್ದಾರೆ. ಜಪಾನ್ ಮತ್ತು ಭಾರತಗಳು ಒಂದೇ ರೀತಿಯ ಕಾರ್ಯತಂತ್ರದ ದೃಷ್ಟಿಕೋನವನ್ನು ಹೊಂದಿವೆ ಎಂದು ತಿಳಿಸಿರುವ ಅವರು, ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕಾಗಿ ಒಟ್ಟಿಗೆ ಕೆಲಸ ಮಾಡುವ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಭೂತಾನ್ ಪ್ರಧಾನಿ ಛೆರಿಂಗ್ ಟೊಬ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಮ್ಮ ಕಾಲದ ಅವತಾರ ಎಂದು ಬಣ್ಣಿಸಿದ್ದು, ಅವರು ಭಾರತೀಯರಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಹಾಗೂ ಹೆಮ್ಮೆಯನ್ನು ಮೂಡಿಸಿದ್ದಾರೆ ಎಂದು ಹೇಳಿದ್ದಾರೆ. ನೇಪಾಳದ ಪ್ರಧಾನಮಂತ್ರಿಯವರ ಕಚೇರಿಯು ಪ್ರಧಾನಿಯವರಿಗೆ ಆತ್ಮೀಯ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸಿದೆ. ಫಿಲಿಪೈನ್ಸ್ ಅಧ್ಯಕ್ಷ ಫರ್ನಾಂಡಾಡ್ ಮಾರ್ಕೋಸ್ ಜೂನಿಯರ್ ಮತ್ತು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆಬರ್ ಕೂಡ ಪ್ರಧಾನಿ ಅವರನ್ನು ಅಭಿನಂದಿಸಿ ಭಾರತದೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ. ನೈಜೀರಿಯಾದ ಅಧ್ಯಕ್ಷ ಬೋಲಾ ಅಹಮದ್ ಟಿನುಬು ಈ ಮೈಲುಗಲ್ಲನ್ನು ಐತಿಹಾಸಿಕ ಎಂದು ಕರೆದಿದ್ದಾರೆ. ಬೋಟ್ಸ್ವಾನಾದ ಅಧ್ಯಕ್ಷ ಡುಮಾ ಬೊಕೋ ಕೂಡ ಪ್ರಧಾನಿ ಅವರನ್ನು ಅಭಿನಂದಿಸಿದ್ದಾರೆ. ಭಾರತದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಸಮರ್ಪಣೆ ಮತ್ತು ಸೇವೆಯನ್ನು ಶ್ಲಾಘಿಸಿ ಉಭಯ ದೇಶಗಳ ನಡುವೆ ಶಾಶ್ವತ ಸ್ನೇಹದ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶ್ವ ನಾಯಕರ ಆತ್ಮೀಯ ಶುಭಾಶಯಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಧನ್ಯವಾದ ಅರ್ಪಿಸಿದ್ದಾರೆ. ನೈಜೀರಿಯಾ, ಡೊಮಿನಿಕಾ, ಬೆಲ್ಜಿಯಂ, ಫಿಲಿಪೈನ್ಸ್, ಭೂತಾನ್ ಮತ್ತು ಬೋಟ್ಸ್ವಾನಾ ನಾಯಕರ ಸಂದೇಶಗಳಿಗೆ ಪ್ರತಿಕ್ರಿಯಿಸಿದ ಪ್ರಧಾನಿಯವರು ಈ ದೇಶಗಳೊಂದಿಗೆ ಭಾರತದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ. ನೈಜೀರಿಯಾದ ಅಧ್ಯಕ್ಷ ಬೋಲಾ ಅಹಮದ್ ಟಿನುಬು ಅವರಿಗೆ ಧನ್ಯವಾದ ಸಲ್ಲಿಸಿದ ಪ್ರಧಾನಿ, ಭಾರತ ಮತ್ತು ನೈಜೀರಿಯಾ ಜಾಗತಿಕ ದಕ್ಷಿಣದ ನಿಕಟ ಪಾಲುದಾರರು ಎಂದು ಹೇಳಿದ್ದಾರೆ. ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಆಳಗೊಳಿಸಲು

0: ಮತ್ತು ಹೆಚ್ಚು ಸಮಗ್ರ ಸಮೃದ್ಧ ಮತ್ತು ಶಾಂತಿಯುತ ಜಗತ್ತಿಗೆ ಕೆಲಸ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ. ಡೊಮಿನಿಕಾ ಮತ್ತು ಬೆಲ್ಜಿಯಂ ನಾಯಕರಿಗೆ ಅವರು ಧನ್ಯವಾದಗಳನ್ನು ಅರ್ಪಿಸುತ್ತಾ ಭಾರತವು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದಾರೆ. ಫಿಲಿಪ್ಪೈನ್ಸ್ ಅಧ್ಯಕ್ಷ ಫರ್ನಾಂಡಾ ಡ ಮರ್ಕೌಸ್ ಜೂನಿಯರ್ ಅವರಿಗೆ ಪ್ರತಿಕ್ರಿಯಿಸಿದ ಪ್ರಧಾನಿ, ಭಾರತವು ಫಿಲಿಪ್ಪೈನ್ಸ್ನೊಂದಿಗಿನ ತನ್ನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಆಳವಾಗಿ ಗೌರವಿಸುತ್ತದೆ ಮತ್ತು ಎರಡು ರಾಷ್ಟಗಳ ನಡುವಿನ ಸ್ನೇಹವನ್ನು ಗಾಢವಾಗಿಸಲು ಎದುರು ನೋಡುತ್ತಿದೆ ಎಂದು ಹೇಳಿದ್ದಾರೆ. ಅದೇ ರೀತಿ ಭೂತಾನಿನ ಪ್ರಧಾನಿ ತ್ಸೆರಿಂಗ್ ಟೋಬ್ಗೆಗೆ ಧನ್ಯವಾದ ತಿಳಿಸಿದ ಪ್ರಧಾನಿ, ಪರಸ್ಪರ ನಂಬಿಕೆ ಮತ್ತು ತಿಳುವಳಿಕೆಯಲ್ಲಿ ಬೇರೂರಿರುವ ಭಾರತ ಮತ್ತು ಭೂತಾನ್ ನಡುವಿನ ಶಾಶ್ವತ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದ್ದಾರೆ. ಬೋಟ್ಸ್ವಾನಾ ಅಧ್ಯಕ್ಷ ಡುಮಾ ಬೋಕೊ ಅವರ ಶುಭಾಶಯಗಳನ್ನು ಶ್ಲಾಘಿಸಿರುವ ಪ್ರಧಾನಿಯವರು, ಬೋಟ್ಸ್ವಾನಾ ಜೊತೆಗಿನ ತನ್ನ ಸ್ನೇಹವನ್ನು ಭಾರತವು ಬಹಳವಾಗಿ ಗೌರವಿಸುತ್ತದೆ ಎಂದು ಹೇಳಿದ್ದಾರೆ. ಭಾರತೀಯ ರಕ್ಷಣಾ ಉದ್ಯಮದಿಂದ ಪ್ರೂಫ್ ರೇಂಜ್ಗಳು, ಫೀಲ್ಡ್ ಫೈರಿಂಗ್ ರೇಂಜ್ಗಳು ಮತ್ತು ಪರೀಕ್ಷಾ ಸೌಲಭ್ಯಗಳ ಬಳಕೆಗಾಗಿ ಪರಿಷ್ಕೃತ ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಪರಿಷ್ಕೃತ ಎಸ್ಒಪಿಯು ರಕ್ಷಣಾ ನವೋದ್ಯಮಿಗಳು ಈ ಸೌಲಭ್ಯಗಳನ್ನು ಪ್ರವೇಶಿಸುವ ಅವಕಾಶವನ್ನು ಸುಲಭಗೊಳಿಸುತ್ತದೆ. ಈ ಮೂಲಕ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಗುರಿಯನ್ನು ಬೆಂಬಲಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ರಕ್ಷಣಾ ಶ್ರೇಷ್ಠತೆಗಾಗಿ ನಾವೀನ್ಯತೆಗಳು, ತಂತ್ರಜ್ಞಾನ ಅಭಿವೃದ್ದಿ ನಿಧಿ, ಯೋಜನೆಗಳ ತಯಾರಿಕೆ ಸೇರಿದಂತೆ ಸಚಿವಾಲಯದ ಇತರ ಅಭಿವೃದ್ದಿ ಯೋಜನೆಗಳಿಗೆ ಪುರಾವೆ ಮತ್ತು ಪರೀಕ್ಷಾ ಶುಲ್ಕವನ್ನು ಸಹ ಮನ್ನಾ ಮಾಡುತ್ತದೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತಿದ್ದು, ಭಾರತೀಯ ವಾಯುಪಡೆ ಅಭೇದ್ಯ, ಅಚಲ ಮತ್ತು ನಿಖರ ಎಂಬುದು ಈ ವರ್ಷದ ಧ್ಯೇಯವಾಕ್ಯ. ವಾಯುಪಡೆ ದಿನದ ಮುನ್ನಾ ದಿನದಂದು ಆಕಾಶವಾಣಿಯ ಮೂಲಕ ಸಂದೇಶ ನೀಡಿದ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್, ಭಾರತೀಯ ವಾಯುಪಡೆಯು ಎಚ್ಚರಿಕೆ ಮತ್ತು ದೃಢ ಭದ್ರತೆಯೊಂದಿಗೆ ದೇಶವನ್ನು ರಕ್ಷಿಸಲು ಸದಾ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ನಡೆದ ಆಪರೇಷನ್ ಸಿಂಧೂರ್ ದೇಶದ ಸಾರ್ವಭೌಮತ್ವವನ್ನು ರಕ್ಷಿಸುವಲ್ಲಿನ ತನ್ನ ಸಾಮರ್ಥ್ಯ ಮತ್ತು ದಕ್ಷತೆಯನ್ನು ಪ್ರದರ್ಶಿಸುವುದರೊಂದಿಗೆ ಸಮಗ್ರ ವಾಯು ಕಾರ್ಯಾಚರಣೆಗಳ ಪ್ರಮುಖ ಶಕ್ತಿಯನ್ನು ಪುನರುಚ್ಚರಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ನವದೆಹಲಿಯಲ್ಲಿ ಹಿರಿಯ ಬಿಜೆಪಿ ನಾಯಕ ಎಲ್ ಕೆ ಅಡ್ವಾಣಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್ ಸೇರಿ ಹಲವು ದೇಶಗಳ ನಾಯಕರ ಅಭಿನಂದನೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯ ಭಾರತ ಮಂಟಪದಲ್ಲಿಂದು ಜಿಎಸ್ಟಿ ಮಂಡಳಿಯ 57ನೇ ಸಭೆ. ಭಾರತೀಯ ರಕ್ಷಣಾ ಉದ್ಯಮದ ಸೌಲಭ್ಯಗಳ ಬಳಕೆಗಾಗಿ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನ. ದೃಢ ಬದ್ಧತೆಯೊಂದಿಗೆ ದೇಶವನ್ನು ರಕ್ಷಿಸಲು ವಾಯುಪಡೆ ಸದಾ ಸಿದ್ದ, ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ. ನಮಸ್ಕಾರ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:35.
2: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
3: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
2: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ಐಸಿ ಇಂಡಿಯಾ .in ವಿಸಿಟ್ ಮಾಡಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮಡಿಕೇರಿ ತಾಲೂಕು ದೇವಸ್ತೂರು ಕಾಲೂರು ಗ್ರಾಮದ ಕುಕ್ಕೇರ ದಿವಂಗತ ದೇವಯ್ಯನವರ ಪುತ್ರ ವಸಂತ ರಾಜ ಇವರು ತಮ್ಮ 65ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಿಗ್ಗೆ ನಿಧನರಾಗಿರುತ್ತಾರೆ. ವಸಂತ ರಾಜ ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಯ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮಡಿಕೇರಿ ಹೊಸ ಬಡಾವಣೆ ನಿವಾಸಿ ಸಿರಿಲ್ ಡಿಸೋಜಾ ಇವರು ನಿನ್ನೆ ಮಧ್ಯಾಹ್ನ ನಿಧನರಾದರು. 86 ವರ್ಷ ಪ್ರಾಯದ ಸಿರಿಲ್ ಡಿಸೋಜಾ ಇವರ ಅಂತಿಮ ವಿಧಿವಿಧಾನಗಳು ಇಂದು ಬೆಳಿಗ್ಗೆ 10:30 ಸಂತ ಮೈಕಲರ ದೇವಾಲಯದಲ್ಲಿ ನಡೆಯಲಿದೆ. ಪೊನ್ನಂಪೇಟೆಯ ಕುಂದ ರಸ್ತೆ ನಿವಾಸಿ ಈಶ್ವರ ಕಲ್ಲೂರಾಯರವರ ಧರ್ಮಪತ್ನಿ ಕೃಷ್ಣವೇಣಿ ಕಲ್ಲೂರಾಯ ಇವರು ನಿನ್ನೆ ರಾತ್ರಿ ನಿಧನರಾಗಿರುತ್ತಾರೆ. ಕೃಷ್ಣವೇಣಿ ಕಲ್ಲೂರಾಯ ಇವರ ಅಂತ್ಯಕ್ರಿಯೆ ಪೊನ್ನಂಪೇಟೆ ಗ್ರಾಮದಲ್ಲಿ ಇಂದು ಸಂಜೆ ನಡೆಯಲಿದೆ. ನಾಪೋಕ್ಲು ಪಳೆಯ ತಾಲೂಕು ಕರಳಾನ ಅಜ್ಜೇಟಿರ ಅಶೋಕ್ ಬಿದ್ದಂಗಡ ಅಂಗಡ ಮೋವೋ ಅಜ್ಜೇಟಿರ ರೋಹನ್ ಅಂಗ 33ನೇ ವಯದಲ್ ನಿನಾಂದ್ ಪೊಲಾಕ ಮರಣಪಟ್ಟಿತ್ತು. ಅಜ್ಜೇಟಿರ ರೋಹನ್ ಅಂಗಡ ಅಖೇರಿ ಕಾರ್ಯ ನಾಪೋಕ್ಲು ಅಜ್ಜೇಟಿರ ಒಕ್ಕತುಟ್ಟಂಗಳತ್ತು ಇಂದು ಮಜ್ಜಣ ನಡುಪ.
4: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು

0: ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9906017186.
0: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
2: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
3: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗುಣಕೊಪ್ಪಲ್.
4: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
1: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
6: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಎರಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
0: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ. ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
7: ಕೊರಗರಹಳ್ಳಿಯ AK ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ EMI, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. AK ಫರ್ನಿಚರ್, BM ರೋಡ್, ಕೊರಗರಹಳ್ಳಿ.
8: The number you've dialed is currently busy. Kindly try after
9: the call. Call ಮಾಡ್ತಾ ಇದೀನಿ, ಇಷ್ಟೊಂದು ಬಿಜಿ. ಹಲೋ.
10: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
10: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
11: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
12: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಂಡ ಮಮತಾ ಜನ. ಮುಖ್ಯಪಟ್ಟ ಸುದ್ದಿ. ಮಡಿಕೇರಿ ಪಿಂಗ ಗೋಣಿಕೊಪ್ಪತ್ರ ದಸರಥ ನಿಯಮತನ ಪಾಲನೆ ಮಾಡುವನಕ್ಕೆ ಮನವಿ, ಜಿಲ್ಲಾಧಿಕಾರಿ SJ ಸೋಮಶೇಖರ್. ಇಂದು ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಪಿಂಗ ಉಸ್ತುವಾರಿ ಸಮಿತಿ ಸಭೆ. ಸುದ್ದಿರ ವಿವರ. ಮಡಿಕೇರಿ ಪಿಂಗ ಗೋಣಿಕೊಪ್ಪತ್ರ ದಸರಥರ ಸಂದರ್ಭದಲ್ಲಿ ಏದೇವರು ಕಟ್ಟಘಟ್ಟನೆ ಅವಕಾಶ ಮಾಡತನಕ್ಕೆ ಅರ್ಥೋಡೆ ದಸರಾ ಕೈಪಕ್ಕ ಸಾಕಾರ ತಪ್ಪನಕ್ಕೆ ಜಿಲ್ಲಾಧಿಕಾರಿ SJ ಸೋಮಶೇಖರ್ ಪಿಂಗ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿಯ ಅವಣಿತ್. ಮಡಿಕೇರಿರ ಜಿಲ್ಲಾಧಿಕಾರಿ ಎಂಗಡ ಕಚೇರಿ ಸಭಾಭಾಡಲ್ ದಸರಥರ ಸಮಯತ್ ಕಾನೂನು ವ್ಯವಸ್ಥೆನ ಕಾತುಬೆಪ್ಪನಿಟ್ಟಲು ಅರ್ಥವಂಡಿಯಾನ ಕ್ರಮತರ ಮೇದ ದಸರಾ ಸಮಿತಿರ ಮುಖ್ಯಪಟ್ಟ ಎಂಗಡ ಕೂಡ ನಿನ್ನಾಂದು ನಡೆದ ಸಭೆಯಲ್ಲಿ ಅವು ತಕ್ಕ ಬರಂದತ್. ದಸರಥಲು ಕಾನೂನು ವ್ಯವಸ್ಥೆನ ಕಾತುಬೆಚ್ಚಿತು. ಸುಪ್ರೀಂ ಕೋರ್ಟ್ರ ನಿರ್ದೇಶಂತರ ಪೋಲೆ ಪ್ರತಿಯೊಬ್ಬನು ಇದನ್ನು ಪಾಲನೆ ಮಾಡೋಣ ಒಂದು ಅಣ್ಣಚ್ಚೆ. ಪಿಂಗ ಮಡಿಕೇರಿ ಪಿಂಗ ಗೋಣಿಕೊಪ್ಪ ದಸರಾ ಸಮಿತಿಕಾರ ಜಿಲ್ಲಾಡಳಿತರ ಜೊತೆಲು ಕೈಕೂಟುವನಕ್ಕೆ ಮನವಿ ಮಾಡಿ ಎಂಡತ್. ಎಲ್ಲಾ ಇಲಾಖೆಯ ಅಧಿಕಾರಿಯ ಅಂಕ ಸಂಬಂಧಪಟ್ಟ ಕಾರುಬಾರನ ಅಂದೋಡ ನೀಸುವನಕ್ಕೆ ಸೂಚನೆ ಕೊಡ್ತತ್. ಕೇಂದ್ರ ಪುರಸ್ಕೃತ ಯೋಜನೆಯ ಅನುಷ್ಠಾನತರ ಜಿಲ್ಲಾಭಿವೃದ್ಧಿ ಸಮನ್ವಯ ಪಿಂಗ ಉಸ್ತುವಾರಿ ಸಮಿತಿ ಸಭೆ. ಸಂಸದಗಳಾದ ಯದುವೀರ್ ಕೃಷ್ಣದತ್ತ, ಚಾಮರಾಜ ಒಡೆಯರ ಎಂಗಡ ಕೊರವು ಕಾರಿಕೆಲು ಇಂದು ಪಲಾಕ 10:30. ಮಡಿಕೇರಿಯ ಜಿಲ್ಲಾ ಪಂಚಾಯಿತಿ ಸಭಾಬಾಡಲ ನಡಪಂದು ಕೊಡಗು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವು ಅರಿಚಿಟ್ಟಿತು. ಮಡಿಕೇರಿ ಪ್ರಧಾನ ಅಂಚೆ ಕಚೇರಿಲು ಇಂದಿಂದ ಈ ತಿಂಗಳ 10 ಮೂರು ದಿನ ಆಧಾರ್ ನೋಂದಣಿ ಪಿಂಗ ತಿದ್ದುಪಡಿ ವಿಶೇಷ ಶಿಬಿರತನ ಏರ್ಪಾಡು ಮಾಡಿತು. ಸಾರ್ವಜನಿಕಂಗ ತಂಗಡ ಆಧಾರ ನೋಂದಣಿ ಪಿಂಗ ಆಧಾರ್ ವಿವರತನ ತಿದ್ದುಪಡಿ ಮಾಡಿವನಕ್ಕೆ ಕೊಡಗು ಅಂಚೆ ವಿಭಾಗದರ ಅಂಚೆ ಅಧೀಕ್ಷಕಂಗ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನತರ ಮಾರಿಪತ್ತು.

0: ಹೈಲೈಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
1: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ಬರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
2: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
5: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ? ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್, ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ. ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗ್ಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
6: FM 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಹಿಂದಿಯಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೆ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:32:14. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಅಜ್ಜಿಯಿಂದ ಅಮ್ಮನಿಗೆ, ಅಮ್ಮನಿಂದ

0: ನನಗೆ. ತಲೆಮಾರುಗಳು ಬದಲಾದರೂ ಬದಲಾಗದ ಒಂದೇ ಒಂದು ನಂಬಿಕೆಯ ಹೆಸರು ಮುಳಿಯ. 80 ವರ್ಷಗಳ ಭವ್ಯ ಪರಂಪರೆ. ಟೆಂಪಲ್ ಅಂಡ್ ಆಂಟಿಕ್ ಆಭರಣಗಳ ಅದ್ಭುತ ವೈಭವ. ಸ್ಟೈಲಿಶ್ ಆಭರಣಗಳ ಅಲ್ಟಿಮೇಟ್ ಡೆಸ್ಟಿನೇಷನ್ ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹರ್ಟ್ಸ್. ಕಾರ್ಯಕ್ರಮ ಮಾತ್ ಮಾತಲ್ಲಿ ವಾರದ ಚರ್ಚೆ. ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಮುಳಿಯ ಗೋಲ್ಡನ್ ಡೈಮಂಡ್ಸ್. ತಲೆಮಾರುಗಳ ಸೌಂದರ್ಯಕ್ಕೆ ಒಪ್ಪುವ ಕಲೆ, 8 ದಶಕಗಳ ಅಪರಂಜಿ ನಂಬಿಕೆ, ಅಜ್ಜಿಯ ಅಕ್ಕರೆಯ ಒಡವೆಯಿಂದ ಇಂದಿನ ನವವಧುವಿನ ವೈಭವದವರೆಗೆ ಪ್ರತಿ ಸಂಭ್ರಮಕ್ಕೂ ಸಾಕ್ಷಿ ನಮ್ಮ ಪರಿಶುದ್ಧವಾದ ಚಿನ್ನಾಭರಣಗಳು. 80 ವರ್ಷಗಳ ಭವ್ಯ ಪರಂಪರೆ. ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಆಗ್ಲಿಂದ ನೋಡ್ತಾನೆ ಇದೀನಿ, ಯಾಕೋ ಮಂಕಾಗಿ. ಅಯ್ಯೋ ಮಾಂಕ್ ಅಂದ್ರೆ ಏನೇನೋ ಅರ್ಥ ಬಂದ್ಬಿಡ್ತದೆ ಅಕ್ಕ, ನೋಡ್ಕೊಳ್ಳಿ.
3: ಏನ್ ಗೊತ್ತಾ, ಮಾತಾಡಿದ್ರೆ ಎಷ್ಟು ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು, ಸುಮ್ನಿರೋದ್ ಒಳ್ಳೇದ? ಅದೇ ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರಲ್ಲ, ಹಂಗೆ ಈಗ ರೇಟ್ ಜಾಸ್ತಿ ಆಯ್ತು ಬಂಗಾರದ್ದು, ಅದಕ್ಕೆ ಹಿಂಗ್ ಮೌನವಾಗಿದ್ರೆ ಏನಾರು ಬಂಗಾರ ಸಿಗ್ಬೋದಾ ಅಂತ.
2: ಹಂಗೆ ದೂರಾಲೋಚನೆ
3: ದೂರಾಲೋಚನೆ ದೂರಾಲೋಚನೆ ಎರಡು
2: ವಿಜಯಕ್ಕ
3: ನೋಡಿ.
4: ಶಾಂತಕ್ಕ ನೀನ್ ಹೇಳಿದ್ ನಿಜ, ನಿಜ ನೂರು ಸತ್ಯ. ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿದೆ, ಚಿನ್ನದಂತ ಮಾತು ಇದು.
3: ಚಿನ್ನದಂತ ಮಾತು
4: ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರಲ್ಲ, ಬಂಗಾರದಂತ ಮಾತು ಹೇಳ್ಬಿಟ್ಟೆ ಅಂತ. ಹಾಗಾಯ್ತು
3: ಅಲ್ ವಿಜಯಕ್ಕ, ಏನ್ ಸಮಾಚಾರ? ಎಲ್ಲಿ ಕಾಣಂಗಿಲ್ಲ, ಏನಿಲ್ಲ
4: ಹೇಳ್ತಾ ಇದ್ದಲ್ಲ, ಮಾತು ಹೆಂಗಿರ್ಬೇಕು?
3: ಏ ಹಂಗಲ್ಲ, ಅದಿ ಯಾಕೆ ಹೇಳ್ದೆ ಅಂತಂದ್ರೆ, ಅಣ್ಣ ಸಿಕ್ಕಿತ್ತ ಮೊನ್ನೆ ನಾಚಪ್ಪ, ಈಗ ನೋಡಲಿ ಹೆಂಗ ನಾನು ಸಿಕ್ಕೇ ಇಲ್ಲ ಅನ್ನೋ ತರ ಹೊಸದಾಗಿ ನೋಡ್ತಾ ಇದ್ದೆ ನಾನು. ಹಿಂಗ್ ನೋಡಿದ್ರೆ ಹೆಂಗೆ,
2: ಈಗ ಹೆಂಗ್ ಗೊತ್ತಾ,
4: ಸಿಕ್ಕಾಗೆಲ್ಲ ಹೊಸದಾಗೆ ಕಾಣ್ತಾಳೆ ಶಾಂತಕ್ಕ ಅಂತ.
2: ಹಂಗೆ ಅದು ನಿಜನೇ.
3: ಏನ್ ಮಾಡೋದು, ಆಯ್ತು ಆಯ್ತು. ಅದ್ ಏನಂದ್ರೆ, ಮೊನ್ನೆ ಹಿಂಗೆ ಯಾರದ ಜೊತೆ ಮಾತಾಡುವಾಗ ಈಗ ಬಾಯಿ ನೋಡಿ ಅದು ಒಂಥರ ಆತ್ಮೀಯರು ಅಂತ ಅನ್ಕೊಬಿಡ್ತೀವಿ. ಒಂಥರ ಮಾತಾಡ್ತಾ ಮಾತಾಡ್ತಾ ಸಲಿಗೆ ಜಾಸ್ತಿ ಆಗ್ತದೆ. ಮಾತಾಡ್ತಾ ಮಾತಾಡ್ತಾ ಏನೋ ಒಂದು ಹೆಚ್ಚು ಕಡಿಮೆ ಬರುತ್ತೆ, ಕೆಟ್ಟದ್ದಲ್ಲ ಅದು. ಅದನ್ನ ಎದುರುಗಡೆಯವರು ಹೆಂಗೆ ತಗೋತಾರೆ ಅನ್ನೋದು ಒಂದ್ ಚಿಂತೆ ಆಗ್ಬಿಟ್ಟದೆ.
4: ಅವಾಗ ಹೇಳಿರೋದು
3: ಅಲ್ಲ, ಮಾತಾಡಿ ಮರ್ತ್ ಬಿಡ್ತಿದ್ವು. ಏನೋ ಮಾತಾಡ್ತಿದ್ವಿ, ಮನಸ್ಸಿನ ಮಾತು ಮಾತಾಡ್ತಿದ್ವಿ, ಕಷ್ಟ ಸುಖ ಹಂಚ್ಕೊತಿದ್ವು. ಯಾರ್ದೋ ಎದುರ್ಗೆ ಹೇಳ್ಕೊಂಡ್ರೆ ಅದು ದುಗುಡ ಕಡಿಮೆ ಆಗೋದು, ಮನಸ್ಸಿನ ಭಾರ ಹಿಡಿಯೋದು, ಆ ಥರದ್ದೆಲ್ಲ ಇತ್ತಲ್ಲ. ಈಗ ಹೆಣ್ಮಕ್ಳು ಅವಾಗ ಮಾತಾಡಕ್ಕೆ ತವ್ರಿಗೆ ಹೋಗ್ತಿದ್ರು ನಾಚಪ್ಪಣ.
2: ನಿಜವಾಗ್ಲು ಗಂಡನ
4: ಮನೆಯಲ್ಲಿ ಮಾತಾಡಿದ್ರೆ ಒಂದ್ ಮಾತು ಹೆಚ್ಚು ಒಂದ್ ಮಾತು ಕಡಿಮೆ ಅಂತ, ಯಾಕೆ ಬೇಕು ಅಂತ.
3: ಅದಕ್ಕೆ ತವರಲ್ಲಿ ಎಲ್ಲವೂ ಹೆಚ್ಚೇ, ಕಮ್ಮಿ ಇರೋದಿಲ್ಲ ಅಲ್ಲಿ.
2: ಇಲ್ಲ, ಮಾತು ಅಂತ ಬಂದಾಗ ವಿಜಯಕ್ಕ, ನೀವ್ ಹೇಳೋದು ಗಂಡನ ಮನೇಲಿ ಹಾಗೆ ತವ್ರ ಮನೇಲಿ ಹೀಗೆ ಅಂತ, ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತಂದ್ರೆ, ಒಬ್ಬ ತನ್ನ ಕಷ್ಟ ಸುಖ ನೋವು ನಲಿವು ಎಲ್ಲಾನು ಹೇಳ್ಕೋಬೇಕು ಅಂತಂದ್ರೆ ಎಲ್ರ ಜೊತೆ ಹೇಳ್ಕೊಳಕ್ ಆಗಲ್ಲ. ಯಾರೋ ಒಬ್ರು ಒಂದು ಆತ್ಮೀಯರು ಅಂತ ಬೇಕಾಗ್ತದೆ. ಆತ್ಮೀಯರಂತೂ ಬೇಕಾದ್ರೂ ಕೂಡ ನಾವು ಮಾತಾಡುವಾಗ ಯಾರನ್ನ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ ಆಗ್ತದೆ. ಈಗ ನೀವ್ ಹೇಳಿದ್ರಿ ಶಾಂತಕ, ಮಾತಾಡೋ ಬರದಲ್ಲಿ ಎಲ್ಲೋ ಒಂದ್ ಕಡೆ ತಪ್ಪಾಗ್ಬಿಡ್ಬೋದು, ತಪ್ಪು ಅಭಿಪ್ರಾಯಗಳು ಬರ್ಬೋದು ಅಂತಕ್ಕಂಥದ್ದು ಇರ್ತದೆ. ಅದಕ್ಕೆ ಮಾತು ಅಂತಕ್ಕಂಥದ್ದು ಇದೆಯಲ್ಲ ಒಂದು, ನಾನ್ ನೋಡಿ, ನುಡಿದರೆ ಮುಟ್ಟಿನ ಹಾರದಂತಿರಬೇಕು, ನುಡಿದರೆ
3: ಮಾಣಿಕ್ಯದ ಶಲಾಕೆ ಅಂತಿರು
2: ಅಲ್ವಾ. ಎಂತ ಅರ್ಥಗರ್ಭಿತ ಮಾತುಗಳು. ಹಾಗೆ ಮಾತು
3: ಲಿಂಗ ಮೆಚ್ಚಿ
2: ಅಹುದಹುದೆನಬೇಕು.
4: ಎಲ್ಲಿ ಕಲ್ತೆ ನಾಚಪ್ಪ ಇದನ್ನೆಲ್ಲ?
2: ಎಲ್ಲ ಅನುಭವಗಳು. ಯಾಕೆಂತಂದ್ರೆ ಈಗ ಸಮಾಜ ಏನು, ಈ ಶಿಕ್ಷಣದಲ್ಲಿ ಅಕಾಡೆಮಿಕ್ ಇಯರ್ ಅಂತ ಏನು ಕಲಿತೀವಿ ಇಂಗ್ಲೀಷ್ನಲ್ಲಿ, ಶೈಕ್ಷಣಿಕ ವರ್ಷದಲ್ಲಿ ನಾವು ಬರೀ ಪಾಠಗಳನ್ನು ಕಲಿತಾ ಕಲಿತಾ ಪುಸ್ತಕದ ಬದನೆಕಾಯಿಗಳಾಗಿ ಆಗ್ಬಿಡ್ತೀವಿ. ಆದರೆ ಸಾಮಾಜಿಕ ಜ್ಞಾನ ಸಿಗೋದೇನಂತಂದರೆ, ನಾವು ನೀವೆಲ್ಲ ಸೇರಿ ಕೂತು ಮಾತಾಡಿದಾಗ, ಒಂದಷ್ಟು ಜನಗಳ ಸಂಪರ್ಕ ಬಂದಾಗ ಆ ಅನುಭವಗಳು ಆಗ್ತಾ ಹೋಗ್ತದೆ. ಅದರಲ್ಲೇ ನಾವು ಕಲಿಯೋದು ಅಷ್ಟೇ.
3: ಹೌದೌದು ಹೌದು, ಕಲಿಬೇಕು. ಅದಕ್ಕೆ ನೋಡು, ಕಣ್ಣು ಕಿವಿ ಯಾವಾಗಲೂ ಓಪನ್ ಆಗಿರುತ್ತೆ. ಅಂದರೆ ಕಣ್ಣು ತಕೊಂಡಿರೋದು

0: ಅಲ್ಲ, ಒಂದು ಮನುಷ್ಯಂಗೆ ಅಂತಃಸಾಕ್ಷಿ ಅಂತ ಇರುತ್ತೆ.
1: ಅಂತರಂಗದ ಕಣ್ಣು ಅಂತಾರಲ್ಲ ಹಂಗೆ.
0: ಅದು ತೆಗ್ದಿರ್ಬೇಕು. ಅದು ತೆಗ್ದಾಗ ಏನ್ ನಡೀತಿದೆ, ಈ ಕರುಣೆ ಪ್ರೀತಿ ಎಲ್ಲ ಉಕ್ಕದ ಹಂಗೆ ಅವೆಲ್ಲ ಇಷ್ಟಿಷ್ಟು. ಈ ಮ್ಯಾಥಮೆಟಿಕ್ಸ್ ಅಲ್ಲ ಜೀವನ ಅನ್ನೋದು, 2 + 2 ಸೇರಿದ್ರೆ 4,
2: ನಾಲ್ಕು.
0: ಅಥವಾ 2 × 2 = 4 ಆ ಥರ ಬರೋದಿಲ್ಲ. ಪ್ರತಿಯೊಂದು ಗಳಿಗೆನು ಕಲಿಯಕ್ಕಿರುತ್ತೆ. ಯಾವ ವ್ಯಕ್ತಿನೂ ನೋಡಪ್ಪ, ಕುವೆಂಪುರ್ ಹೇಳಿದ್ರಲ್ಲ, ಯಾರು ಇಲ್ಲಿ ಮುಖ್ಯರು ಅಲ್ಲ ಅಮುಖ್ಯರು ಅಲ್ಲ
2: ಹೌದು,
0: ಅಲ್ವಾ?
2: ನಿಜ.
1: ಇಲ್ಲ ಶಾಂತಕ್ಕ, ಈಗ ಮೊಬೈಲ್ ಒಂದು ಬಂದ್ಬಿಟ್ಟಿದೆಯಲ್ಲ, ಮಾತೇ ಆಡಲ್ವಲ್ಲ ಜನ, ಏನ್ ಮಾಡೋದು?
0: ಏ ಅದಕ್ಕೆ ಈಗ ನೋಡು, ಈಗ ಜಾಸ್ತಿ ಮಾತುಗಳಾಗಿ ಅವಾಗೆಲ್ಲ ಜಗಳಗಳಾಗೋದು. ಸ್ವಲ್ಪ ಜಗಳಾಡ್ತಿದ್ರು, ಯಾರು ತಲೆ ಕೆಡ್ಸ್ಕೊತಿರ್ಲಿಲ್ಲ, ಮತ್ತೆ ಮಾರನೇ ದಿವಸ ಚೆನ್ನಾಗಿ ಮತ್ತೆ
2: ಹೌದು
0: ಮಾತಾಡ್ತಿದ್ರು.
2: ಹೌದು.
0: ಅಯ್ಯೋ, ಆ ಒಂದ್ ಮಾತು ಮನ್ಸಲ್ಲಿ ಇಟ್ಕೊಂಡು ಯಾಕೆ ಮಾತು ಬಿಡ್ಬೇಕು, ಸಾಯೋವರೆಗೂ ಯಾಕೆ ಕೊರಗ್ಬೇಕು ಅಂತ. ಈಗ ಹಂಗಲ್ಲ, ಮಾತಾಡೋದು ಒಂದು ಕಲೆ. ಮಾತಾಡೋದ್ರಿಂದ ಇಷ್ಟು ಉಪಯೋಗ ಇದೆ, ನೀವು ಮಾತಾಡಿ ಅಂತ ಮಕ್ಕಳಿಗೆ ಹೇಳ್ಬೇಕಾಗಿದೆ,
2: ಬೇಡ್ಕೋಬೇಕಾಗಿದೆ ಈಗ.
0: ಬೇಡ್ಕೋಬೇಕಾಗಿದೆ. ಯಾಕಂದ್ರೆ ಬರೀ ಮೊಬೈಲೇ ನೋಡ್ತಿರ್ತಾರೆ ಅವ್ರವ್ರಿಗೆ, ಅವ್ರೇ ನಗ್ತಿರ್ತಾರೆ
2: ನಿಜವಾಗ್ಲೂ.
0: ಅವ್ರವ್ರು. ಆಮೇಲೆ ದಾರಿಲ್ಲಣ್ಣಯ್ಯ, ಮೊನ್ನೆ ಹೋಗ್ತಾ ಇದ್ದೆ ನಾನು, ಹಿಂಗೇ ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಹೋಗಿ ಅಲ್ಲಿ ಒಂದು ಪೋಲ್ ಇತ್ತು, ಅದಕ್ಕೆ
2: ಹೊಡ್ಕೊಂಡ
0: ಹೊಡ್ಕಂಡ, ನನ್ನ ಕಣ್ಣೆದ್ರಿಗೆ ಹೊಡ್ಕಂಡ. ಏನ್ ಮಾಡುದು?
2: ಅದೇ ಹೇಳಿದ್ದು ಎಲ್ಲೋ.
0: ಆಮೇಲೆ ಕಿವಿಗೂ ಅದು ಚುಚ್ಕೊಬಿಟ್ಟಿರ್ತಾರೆ.
1: ಇನ್ನೊಂದ್ ಮಾತು, ನಾಯಿಗಳು ಮಲಗಿರ್ತವೆ, ಮೊಬೈಲ್ ನೋಡ್ತಾ ನೋಡ್ತಾ ನೋಡ್ತಾ ಹೋಗಿ ಆ ನಾಯಿ ತುಳಿದು ಬಿಟ್ಟು, ಬಾಲ ತುಳಿದು ಬಿಟ್ಟು ಕಚ್ಚಿಸ್ಕೊಂಡಿರೋದು ಎಷ್ಟು ಜನ ಇದ್ದಾರೆ.
0: ಅಯ್ಯೋ, ಅಲ್ಲೊಂದು ಮನೆ ಕಟ್ತಾರೆ ತಡಿ, ನಾನು ಅಲ್ಲೇ ಬರ್ತೀನಿ ಅಣ್ಣ. ನಾ ಚಪ್ಪಣ್ಣ, ಏನಂದ್ರೆ ಮನೆ ಕಟ್ತವ್ರೆ, ಮನೆ ಕಟ್ಟಕ್ಕೆ ಒಂದು 7-8 ಜನ ಬರ್ತಾರೆ. ಅವರು ಕೆಲಸ ಮಾಡೋಕ್ಕಿಂತ ಹೆಚ್ಚಾಗಿ ನನ್ನ ಮೊಬೈಲ್ ನೋಡಿದ್ದನ್ನ ನೋಡಿದ್ದೀನಿ.
2: ಎಲ್ಲೂ ಅಷ್ಟೇ, ನೀವು ಮನೆ ಕಟ್ಟೋ ಜಾಗ ಅಂತಲ್ಲ. ಇವತ್ತು ಮೊಬೈಲು ಏನು ಹೇಳ್ತಾರೆ, ತಂತ್ರಜ್ಞಾನ ಇವತ್ತು ನಮ್ಮ ಕೈ ಬೆರಳಿನ ತುದಿನಲ್ಲಿದೆ ಅಂತ. ಅದನ್ನು ಯಾವ ರೀತಿ ಬಳಸ್ಕೊಳ್ತೀವಿ ಅಂತ ಆದರೆ, ಬಳಸ್ಕೊಳ್ಳೋದು ಒಳ್ಳೇದಕ್ಕಂತೂ ಬಳಸ್ಕೊಳ್ತಾನೆ ಇಲ್ಲ. ನೀವು ಮನೆ ಕಟ್ಟೋ ಜಾಗದಲ್ಲಿ ಹೇಳ್ತಾ ಇದ್ದೀರಿ, ಬೇರೆ ಕಡೆ ಎಲ್ಲೇ ಗಮನಿಸಿ ಒಂದೋ ಮೊಬೈಲ್ ಹಾಡು ಹೇಳ್ತಾನೆ ಇರಬೇಕು, ಅದನ್ನು ಕೇಳ್ತಾನೆ ಇರಬೇಕು. ಇಲ್ಲ ಅಂತಂದ್ರೆ 5 ನಿಮಿಷ ಕೆಲಸ ಮಾಡಿ 10 ನಿಮಿಷ ಮೊಬೈಲ್ ನೋಡೋ ಪರಿಸ್ಥಿತಿ.
0: ಮೊನ್ನೆ ಒಂದು ಕಚೇರಿಗೆ ಹೋಗಿದ್ದೆ ಅಕ್ಕ, ವಿಜಯಕ್ಕ. ಆ ಕಚೇರಿಗೆ ಹೋಗಿದ್ದೆ, ಏನೋ ಬಹಳ ಅರ್ಜೆಂಟ್ ಕೆಲಸ ಇತ್ತು, ನನಗೇನೋ ಒಂದು ಮಾಹಿತಿ ಬೇಕಿತ್ತು. ಹೋದೆ, ಅಲ್ಲಿ ಸಬಾರ್ಡಿನೇಟ್ ಒಬ್ರು ಕೂತಿದ್ರು, ಮೂಲೆಯಲ್ಲಿ ಕೂತ್ಕೊಂಡು ಯಾವ್ದೋ ವಿಡಿಯೋ ನೋಡ್ತಾ ಇದ್ರು
1: ಮೊಬೈಲಲ್ಲಿ.
0: ನಾನು ಹೋಗಿದ್ದವ್ರಿಗೆ ಎಂತ ಡಿಸ್ಟರ್ಬ್ ಆಯ್ತು ಅಂತಂದ್ರೆ, ಬಯಕ್ ಶುರು ಮಾಡ್ಬಿಟ್ರು.
2: ಅಯ್ಯೋ,
0: ಹಾ, ನೀವು ಯಾಕೆ ಬಂದ್ರಿ, ಏನು ಅವ್ರ ಕೆಲಸ, ಏನು ಅವ್ರು ಏನ್ ಮಾಡಕ್ ಕೂತಿದ್ದಾರೆ, ಎಲ್ಲಾನು ಮರ್ತ್ರು ಬಿಟ್ರು. ನಾನಲ್ಲಿ ಹೋಗಿ ಕೇಳಿದ್ದೆ ಅಪರಾಧ ಅನ್ನೋ ತರ ಒಂದೇ ಏಟ್ಗೆ ಬಯಕ್ ಶುರು ಮಾಡಿದ್ರು. ಅಲ್ಲ, ಈಗೆಲ್ಲ ಟಿವಿನಲ್ಲಿ ಅಲ್ಲಿ ನೋಡ್ತೀವಿ ಅಲ್ವಾ ನಾಚಪ್ಪ. ಈಗ ಸರ್ಕಾರಿ ಕಚೇರಿನಲ್ಲಿ ಹೀಗೆ ಸಮಯ ದುರ್ಬಳಕೆ ಮಾಡ್ಕೋತಿದ್ದಾರೆ, ವಿಡಿಯೋ ನೋಡ್ತಿದ್ದಾರೆ, ಅದು ಇದು ಅಂತ. ನಾವು ದೊಡ್ಡ ವಿಷಯ ಮಾಡ್ಬೋದಿತ್ತು, ಆದ್ರೆ ಸಣ್ಣ ವಿಷಯ ದೊಡ್ಡದು ಮಾಡಬಾರ್ದು ಅನ್ನೋದು ನಂದು ಒಂದು.
1: ನಿನಗೂ ಸಮಯ ಇರಲಿಲ್ಲ ಅನ್ಸುತ್ತೆ.
0: ಸಮಯ ಇತ್ತು. ನಾನೀಗ ಹೆಂಗಾಗ್ಬಿಟ್ಟಿದ್ದೀನಿ ಅಂದ್ರೆ, ಯಾರಿಗಾರು ಬುದ್ಧಿ ಹೇಳಕ್ಕೂ ಮೊದಲು, ಅಥವಾ ನೀನ್ ತಪ್ಪು ಮಾಡ್ತಿದ್ಯಾ ಅಂತ ಹೇಳಕ್ಕೂ ಮೊದಲು, 1000 ಸರ್ತಿ ಯೋಚನೆ ಮಾಡ್ಬೇಕಾಗಿ ಬಂದಿದ್ದೆ.
1: ಅದೇನು
0: ಯಾಕಂತ, ಅವರು ಒಂದಕ್ಕೊಂದು ಒಂದಕ್ಕೊಂದು ಒಂದಕ್ಕೊಂದು ಜೋಡಿಸ್ಕೊಂಡು ನಮ್ಮ ಮನಃಶಾಂತಿನೇ ಹಾಳು ಮಾಡ್ಬಿಡ್ತಾರೆ. ಅದಕ್ಕೆ ಎಷ್ಟು ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು, ಎಲ್ಲಿ ಮಾತಾಡ್ಬೇಕು, ಇದು ಬಹಳ ದೊಡ್ಡ ವಿಷಯ ಅನ್ಸ್ಬಿಟ್ಟಿದೆ ನನಗೆ ಕಲಿಯೋದು.
2: ಒಂದ್ ಕಡೆ ಗುಂಪಿನಲ್ಲಿ ಗೋವಿಂದ ಅಂತ ಸುಮ್ನೆ ಇದ್ಬಿಡುವುದು ಒಳ್ಳೇದು ಅಂತ ಅನ್ಸ್ಬಿಡ್ತದೆ.
1: ಏನ್ ಕಲ್ತೆ ಶಾಂತಕ್ಕ ಅದ್ರಿಂದ?
0: ಯಾವ್ದ್ರಿಂದ?
1: ಈಗ ಮೊಬೈಲ್ ನೋಡ್ತಾ
0: ಅಲ್ಲ, ಆ ಮನುಷ್ಯನ್ ತಪ್ಪು ಅಂತ ನಂಗೆ ಗೊತ್ತಿದೆ. ನಾನು ಒಬ್ಬ ನಾಗರಿಕಳಾಗಿ ಆಫೀಸ್ಗೆ ಹೋಗಿ ನನಗ್ ಮಾಹಿತಿ ತಗೋಬೇಕಿತ್ತು.
1: ಅಲ್ಲ, ಬುದ್ಧಿ ಹೇಳ್ಬೋದಿತ್ತಲ್ಲ
0: ಇನ್ನೊಬ್ರು, ಕೇಳೋ ವ್ಯವಧಾನ ಬೇಕಾ?
1: ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ?
0: ಹಾ. ಆಮೇಲೆ ಇನ್ನೊಂದು ಒಮ್ಮೊಮ್ಮೆ ಅನಿಸ್ಬಿಡ್ತದೆ ಅಣ್ಣ, ನಾವು ದೊಡ್ಡವರು ಸ್ವಲ್ಪ ಬುದ್ಧಿ ಹೇಳೋಣ ಹಂಗೆ ಹಿಂಗೆ ಹೇಳ್ತೀವಲ್ಲ, ಅದರಿಂದ ನಮ್ಮ ಮನಸ್ಸು ಶಾಂತಿ ಎಷ್ಟು ಹಾಳಾಗ್ತದೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತು ಈ ಜಗತ್ತಲ್ಲಿ
1: ಮಾತು, ನಿನ್ ತರ ಯೋಚನೆ ಮಾಡ್ಬಿಟ್ರೆ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಬೇಡವಾ? ಮಾಸ್ಟರ್ಗಳು
0: ಹೇಳ್ಬೇಕು,
1: ಮೊಬೈಲ್ ನೋಡಿ ನೋಡಿ ಮಕ್ಕಳು ಕಲಿತಾವ, ಕಲಿಸ್ಬೇಕು. ಈಗ ನೀನ್ ಹೇಳ್ದಂಗೆ ಯೋಚನೆ ಮಾಡ್ಬಿಟ್ರೆ ಪಾಠ ಕಲಿಯೋದು
0: ಏ ಮಕ್ಕಳ ಜೊತೆಗೆ ಹೇಗ್ಬೋದು? ಆಮೇಲೆ ಮಕ್ಕಳು ಏನ್ ಗೊತ್ತಾ, ದೊಡ್ಡವ್ರನ್ನೇ ಅನ್ಸರ್ಸೋದು, ಹೇಳಿದ್ದನ್ನ ಕೇಳಲ್ಲ. ಅವ್ರು ಏನ್ ನೋಡ್ತಾರೋ ಅದನ್ನ ಕಲಿತಾರೆ, ಅವ್ರು ಏನ್ ಕೇಳ್ತಾರೋ ಅದನ್ನ ಕಲಿತಾರೆ. ಅದಕ್ಕೆ ಮಕ್ಳು ಇರೋವಾಗ ಹಿರಿಯರು ಹೇಳೋರಣ, ಅವಾಗ ಏನಂತ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾತಾಡ್ಬೋದು. ಮಗು ಇರೋವಾಗ ಮಾತಾಡ್ಬೇಡ, ಮಗು ಇರೋವಾಗ ಹಂಗ್ ಮುಖ ಸಿಂಡ್ರಿಸ್ಕೋಬೇಡ, ಮಗು ಇರೋವಾಗ ಕೋಪ ಮಾಡ್ಕೋಬೇಡ, ಎಲ್ಲ ಹೇಳೋರು. ಯಾಕಂದ್ರೆ ಶಾಲೆಯಲ್ಲಿ ಕಲಿಯೋದು ಕಲಿಕೆ ಬರೀ 75%, 75% ಈ ಹೇಳಿ ಪರಿಸರದಿಂದ ಕಲಿತವೆ ಮಕ್ಕಳು ಯಾವಾಗ್ಲೂ.
2: ಒಂದ್ ಮಾತೇ ಇದೆ ಅಲ್ವಾ, ಮನೆಯೇ ಮೊದಲ ಪಾಠ ಶಾಲೆ. ನಾವು ಪೋಷಕರು ಎಷ್ಟು ಒಳ್ಳೆತನದಲ್ಲಿರ್ತೀವೋ ಮಕ್ಕಳು ಕೂಡ ಅಷ್ಟೇ ಒಳ್ಳೆತನದಲ್ಲಿ.

0: ಇನ್ನೊಂದ್ಸಲ ಮರ್ತ್ ಬಿಟ್ಟಲ್ಲ ನಾಚಪ್ಪ
1: ಹೇಳಕ್ಕ,
0: ಜನನಿ ತಾನೇ ಮೊದಲ
1: ಮೊದಲ ತಾಗುರು ಅಂತ ಅಲ್ವಾ. ಇಲ್ಲಿ ಬರೀ ತಾಯಿನೂ ಮುಖ್ಯ ಆಗಲ್ಲ, ಗಂಡ ಹೆಂಡತಿ ಎರಡು ಗಾಲಿಗಳಿರ್ತಕ್ಕಂಥದ್ದು, ಅದು ಸರಿಸಮನಾಗಿ ಹೋದಾಗ ಕೂತ ಪ್ರಯಾಣಿಕನೂ ಸಲ್ಲಿದ್ರೆ ಮಕ್ಕಳು ಸಲೀಸಾಗಿ ಹೋಗೋದನ್ನ ಕಲಿತವೆ ಅಂತ.
0: ನಾಚಪ್ಪ ಶಾಂತಕ್ಕ ಅದಕ್ಕೆ ಓದಿ ಓದಿ ಬುದ್ಧಿ ಕಲ್ತ್ ಬಿಟ್ಟವಳೆ,
1: ತುಂಬಾ ಓದ್ಬಿಟ್ಟಿದಾರಂತೆಯ,
0: ಅದಕ್ಕೆ ಮೌನವಾಗಿ ಬಂದ್ಬಿಟ್ಟವಳೆ. ಏನಾದ್ರೂ ಆಗ್ಲಿ,
2: ಆಮೇಲೆ ತಡಿ ವಿಜಯಕ್ಕೂ ನನ್ಗೂ ಮೊನ್ನೆ ಮಾತಾಗ್ತಾ ಇತ್ತು, ನಾನು ಏನು ಹೇಳೇ ಇಲ್ಲ, ಸುಮ್ಮನೆ ಎಮೋಷ್ನಲ್ ಆಗ್ಬಿಡ್ತು. ಅದಕ್ಕೆ ಹೇಳಿದೆ ನಾನು, ಮಾತನ್ನ ಎಷ್ಟು ತಗೋಬೇಕು ಎಷ್ಟು ರಿಯಾಕ್ಟ್ ಮಾಡ್ಬೇಕು ಅಷ್ಟೇ
0: ಕಲ್ತ್ಕೊಂಡಿರ್ತೀಯ
2: ಅಂತ ಹೇಳಿದೆ.
0: ಸೂಕ್ಷ್ಮ ಏನ್ ಮಾಡೋದು,
2: ಏ ಅದಕ್ಕೇನಂತಾರೆ ಗೊತ್ತಾ, ಓವರ್ ಥಿಂಕಿಂಗ್ ಅಂತಾರೆ. ಈಗ ಏನ್ ಗೊತ್ತಾ, ಮಾತು ಒಬ್ಬ ಮನುಷ್ಯ ಯಾರೋ ಒಬ್ಬ ಮಾತಾಡ್ತಾನೆ, ಅವನ್ ಮಾತು ಬಾಯಿ ತಡೆಯೋ ಶಕ್ತಿ ನಮ್ಮ ಹತ್ರ ಇಲ್ಲ, ಆದ್ರೆ ಆ ಮಾತಿಗೆ ಆ ಬಾಯಿಗೆ ನಾವ್ ಎಷ್ಟು ರಿಯಾಕ್ಟ್ ಮಾಡ್ಬೇಕು ಅನ್ನೋ ಶಕ್ತಿ ನಮ್ಮ ಹತ್ರ ಇದೆ, ಅದನ್ನ ಎಷ್ಟು ತಗೋಬೇಕು ಅನ್ನೋ ಶಕ್ತಿ ನಮ್ಗೆ ಕೊಟ್ಟಿದ್ದಾನೆ ದೇವರು. ಅದಕ್ಕೆ ಅದು ನಮಗೆ ನೇರವಾಗಿದೆಯಾ, ನಾವು ತಗೋಬೇಕಾ ಬೇಡವೋ, ಎಷ್ಟು ತಗೋಬೇಕು ಅಥವಾ ಫುಲ್ ತೆಗೆದು ಡಿಲೀಟೇ ಮಾಡ್ಬಿಡೋಣವಾ, ಅಷ್ಟು ಶಕ್ತಿ ನಾವು ಇವತ್ತಿನ ಜಗತ್ತಲ್ಲಿ ಕಂಡ್ಕೋಬೇಕು.
0: ಅಲ್ಲ ಶಾಂತಕ್ಕ, ನಾನು ನಿನ್ನೊಟ್ಟಿಗೆ ಮಾತನಾಡುವಾಗ ನಾನು ಯೋಚನೆ ಮಾಡ್ಬೇಕಲ್ವಾ,
2: ಏನಂತ
0: ಶಾಂತಕ್ಕ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾಳೋ ಏನೋ ಅಂತ.
2: ಆಯ್ತಪ್ಪ, ಈಗ ಏನಂದ್ರೆ ಅದೇ ಅಣ್ಣ ಹೇಳ್ತು ಆಗ್ಲೇ, ನುಡಿದರೆ ಮುತ್ತಿನ ಹಾರದಂತಿರ್ಬೇಕು ಅಂತ. ಅದೇ ನಮ್ಮ ಮಾತಿಂದ ಯಾರಿಗಾದ್ರೂ ದುಃಖ ಆಗುತ್ತೆ, ನೋವಾಗುತ್ತೆ, ಬೇಜಾರಾಗುತ್ತೆ ಅಂದ್ರೆ ನಾವು ಆ ತರದ ಮಾತನ್ನ ಮಾತಾಡಬಾರ್ದು. ಹಿಂದೊಂದು ಮಾತಿತ್ತು, ಏನ್ ಹೇಳು, ಸಾವಿರ ಸುಳ್ಳು ಹೇಳಿ ಒಂದು
1: ಮದುವೆ ಮಾಡುದು,
2: ಮದುವೆ ಮಾಡೋದು ತುಂಬಾ ಒಳ್ಳೆಯ ಪುಣ್ಯದ ಕೆಲಸ ಆಯ್ತಾ. ಯಾಕಂದ್ರೆ ಅಲ್ಲಿ ಎಲ್ಲೋ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಸೇರಿದಂಗೆ ಇಬ್ಬರು ವ್ಯಕ್ತಿಗಳು ಮದುವೆ ಆಗಿ ಅವರು ಸಂಸಾರ ಮಾಡಿ ಒಂದು ಬದುಕಿಗೆ ಅಥವಾ ಸೊಸೈಟಿಗೆ ಒಂದು ಒಳ್ಳೆಯದನ್ನ ಸಂದೇಶ ಕೊಡ್ತಾರೆ, ಒಂದು ಮಗುನ ಹೆತ್ತು ಬೆಳೆಸ್ತಾರೆ, ಆ ಮಗುನ ಎಷ್ಟು ಜವಾಬ್ದಾರಿಯಿಂದ ಬೆಳೆಸ್ಬೇಕು, ಇದೆಲ್ಲ ಸೇರಿ ಒಂದು ಪುಣ್ಯದ ಕಾರ್ಯ ಅದು ಆಯ್ತಾ. ಅಷ್ಟು ಸುಳ್ಳು ಹೇಳಿದ್ರು ನಡೀತದಂತೆ, ಆದ್ರೆ ಬರೀ ಸುಳ್ಳು ಹೇಳದೆ ಅಭ್ಯಾಸ ಮಾಡ್ಕೋಬಾರ್ದು. ಯಾವ್ದು
0: ಸುಳ್ಳು ಹೇಳೋದು,
2: ಅಲ್ಲ ಸುಳ್ಳು ಹೇಳ್ಬೇಕು ಅಂತಿಲ್ಲ, ಈಗ ಒಂದು ಒಳ್ಳೇದಕ್ಕೆ ಸುಳ್ಳು ಹೇಳ್ಬೇಕು ಅಂತ. ಈಗ ನಾಚಪ್ಪಣ್ಣನ ಮದ್ವೆಗೆ ಯಾರೋ ಅಡಗಲ್ ಹಾಕಿರ್ತಾರೆ, ನಾಚಪ್ಪಣ್ಣ ಒಳ್ಳೆಯವರು ಇರ್ತಾರೆ, ನಾಚಪ್ಪಣ್ಣನ ಬಗ್ಗೆ ಸುಳ್ಳು ಹಬ್ಸಿರ್ತಾರೆ ಅಂತವ್ನು ಇಂಥವ್ನ ಏನೋ ಹೊಟ್ಟೆ ಕಿಚ್ಚಿರ್ತದಲ್ಲ
0: ಮನುಷ್ಯಂಗೆ.
2: ಅಲ್ಲ ನಾಚಪ್ಪ ಹೇಳಿದ್ರೆ ಕೇಳಲ್ಲ,
1: ನಮ್ಮ ಒಂದು ಆತ್ಮಸಮರ್ಥನೆಗಳು,
2: ನಾಚಪ್ಪಣ್ಣ ಹೇಳಿದ್ರೆ ಕೇಳಲ್ಲ, ಅವಾಗ ಶಾಂತಕ್ಕನೇ ಹೇಳ್ಬೇಕು ವಿಜಯಕ್ಕನೇ ಹೇಳ್ಬೇಕು, ಅವಾಗ ನಾವು ಒಂದಷ್ಟು ಸುಳ್ಳು ಹೇಳ್ಬೋದು. ಯಾಕಂದ್ರೆ ನಾಚಪ್ಪಂಗ್ ಒಳ್ಳೇದಾಗುತ್ತೆ, ಇನ್ನೊಂದ್ ಮನೆಗ್ ಒಳ್ಳೇದಾಗುತ್ತೆ, ಇನ್ನೊಂದ್ ಹೆಣ್ಮಗಳಿಗ್ ಒಳ್ಳೇದಾಗುತ್ತೆ. ಈಗ ನಾಚಪ್ಪನ್ ನಂಬ್ಕೊಂಡ್ರೆ ಕುಟುಂಬ ಇರ್ತದಲ್ಲ, ಅಪ್ಪ ಅಮ್ಮ ನೆಂಟ್ರು ಇಷ್ಟ್ರು ಅವ್ರಿಗ್ ಒಳ್ಳೇದಾಗ್ತದೆ. ನೋಡಲ್ಲಿ ಬೆಳೆಯಪ್ಪ ಹೆಂಗ್ ಬಂದಿಂತ, ಬಾಣ ಒಳಗೆ ಏ ಬಾ ಕೈ ಮಾಡಿದ್ರೆ ಹೆಂಗೆ, ಬಾ ಬಾ ಬಾ. ಓ ಅಲ್ಲಿ ನೋಡಲ್ಲಿ ಚೌಕತ್ತಣ್ಣನ, ಓ ಕತೆ ನೋಡೆ, ನಾವು ಮೊಬೈಲ್ ನೋಡ್ಬೇಡ ನೋಡ್ಬೇಡ ಅಂದ್ರೆ ಡಿಕ್ಕಿ ಹೊಡಿತಿ ಅಣ್ಣ, ಎಲ್ಲರ ಹೋಗಿ ಮೊಬೈಲ್ ಕೈ ಬಿಡೋದ, ಆಮೇಲೆ ನೋಡ್ ನೀನ್ ಜೀವ ಕೈ ಬಿಡ್ಬೇಕಾಯ್ತದೆ.
1: ಏನಕ್ಕಾಗು ಶಾಂತಕ, ಈಗ ನಾವು ಮಾತಾಡ್ತಾ ಇದೀವಲ್ಲ, ಆ ಮಾತಾಡೋದನ್ನ ನೋಡ್ಬಿಟ್ಟು ಏನ್ ಮಾತ್ನಲ್ಲೇ ಹರಟೆ ಕೊಯ್ತಾರ ನಗಾಡ್ತಾವ್ರು.
2: ಅಲ್ಲ ಮಾತಾಡ್ಬೇಕು, ಇವತ್ತಿನ ತುರ್ತಿ ಏನಂದ್ರೆ ಕೂತು ಮಾತಾಡ್ಬೇಕು,
1: ಮಾತಾಡ್ಬೇಕು.
2: ಈಗ ಮೊನ್ನೆ ರೇಡಿಯೋದಲ್ಲಿ ಒಂದು ಭಾಷಣ ಬರ್ತಾ ಇತ್ತು, ಏನಂದ್ರೆ ಆತ್ಮಹತ್ಯೆ ಬಗ್ಗೆ, ಆತ್ಮಹತ್ಯೆ ವಿರೋಧಿ ದಿನದ ಅಂಗವಾಗಿ ಒಂದ್ ಭಾಷಣ. ಅದ್ರಲ್ಲಿ ಹೇಳ್ತಾ ಇದ್ರು, ಇವತ್ತಿನ ಎಷ್ಟೋ ಆತ್ಮಹತ್ಯೆಗಳು ತೀರಾ ಅವ್ರಿಗೆ ಈ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಆಗ್ತಿಲ್ವಂತೆ, ಯಾರ ಜೊತೆಗೂ ಅವ್ರ ಭಾವನೆಗಳನ್ನ
1: ಹಂಚ್ಕೊಳ್ಳ,
2: ಮನಸ್ಸು ಬಿಚ್ಚಿ ಹೇಳದೇನೆ ಆ ಒತ್ತಡ ತಾಳಕ್ ಆಗದೇನೆ ಕೊನೆಗೆ ಜೀವ ಹೋಗೋ ಹಂತಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು.
0: ಅದಕ್ಕೆ ಕಾರಣ ಅದಕ್ಕೆ ವಿಜಯಕ್ಕ,
2: ನಾನು ಈಗ ಏನಂದ್ರೆ ಈ ಮಾತು ಮಾತಲ್ಲಿ ಇದೆ ಅಲ್ಲ, ಆ ಮಾತು ಮಾತಲ್ಲಿ ಕಟ್ಟೆನ ಪ್ರತಿ ವಾರ ಒಂದಷ್ಟು ಮಕ್ಕಳನ್ನ ಸೇರಿಸ್ಕೊಂಡು ಮಾತಾಡೋಣ ಅಂತ, ನಿಮ್ ಸಮಸ್ಯೆ ಏನು ಅಂತ ಕೇಳೋದು, ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಕೇಳೋದು, ನಿಮ್ಗೆ ಕಲಿಕೆಯಲ್ಲಿ ಶಾಲೆಯಲ್ಲಿ ಅಥವಾ ವಾತಾವರಣದಲ್ಲಿ ಅಪ್ಪ ಅಮ್ಮನ ಜೊತೆಗೂ, ಅಪ್ಪ ಅಮ್ಮನ ಜೊತೆಗೆ ಜಗಳ ಇರಬಾರ್ದು ಅಂತಿಲ್ಲ ಮಕ್ಕಳದು, ಇರ್ತದೆ. ಆ ಮಗುವಿನ ಸಮಸ್ಯೆ ಏನು, ದೊಡ್ಡವರು ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ ನಾಚಪ್ಪಣ, ನಾವ್ ಹೇಳ್ದಂಗ್ ಮಕ್ಳು ಕೇಳ್ಬೇಕು ಅಂತ, ಹಂಗಲ್ಲ ಅದು, ಮಕ್ಳು ಹೇಳ್ದಂಗ್ ನಾವು ಕೇಳೋದು ಬೇಕಾದಷ್ಟು
1: ಇರ್ತದೆ,
2: ಬೇಕಾದಷ್ಟು
0: ಇರ್ತದೆ. ಹಿಂಗ್ ಹೇಳ್ತೀಯ ಶಾಂತ,
2: ಏ ಮಗು ಇಲ್ಲ ಸರಿ, ಮಗು ಮನುಷ್ಯನ ತಂದೆ, ಇದನ್ ಹೇಳಿರೋದು ನಾನಲ್ಲ, ಈ ಬಹಳ ಸಂಶೋಧನೆ ಮಾಡಿರುವಂತಹ ಈ ಸೈಕ್ಯಾಟ್ರಿ ವಿಭಾಗದವ್ರು ಅಂದ್ರೆ ಸೈಕಾಲಜಿಸ್ಟ್
0: ಇರು ಶಾಂತಕ್ಕ. ನಾನೊಂದು ಮಾತು ಹೇಳ್ತೀನಿ, ಮನೇಲಿ ಹಿರಿಯರು ಅಂತ ಇದ್ದಾಗ ಚಿಕ್ಕವ್ರಿಗೆ ಬುದ್ಧಿ ಹೇಳೋದ್ ತಪ್ಪು ಅಂತೀಯ?
1: ಸರಿನೇ ಇಲ್ಲ ಅಂತ ಹೇಳಲ್ಲ, ಈ ಬುದ್ಧಿ ಹೇಳ್ಬೇಕು ಅಂತಂದ್ರೆ

0: ಆ ಮಗು ಏನಾದರೂ ಮಾಡಿರ್ಬೇಕಲ್ವ, ಈಗ ಮಾಡಿದ್ರೆ ತಾನೇ ನಾವು ಬುದ್ಧಿ ಹೇಳ್ಬೇಕು ಅಂತ. ಏನು ಮಾಡಿದ್ರೆ ಸುಮ್ನೆ ಸುಮ್ನೆ ಬುದ್ಧಿ ಹೇಳಕ್ ಆಗಲ್ಲ.
1: ಅಯ್ಯೋ ಕೆಲವ್ರು ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ ಗೊತ್ತಾ, ನಾವಿರೋದೇ
0: ಬುದ್ಧಿ ಹೇಳಕ್ಕೆ ಅಂತ.
1: ನೀನು ಹಂಗ್ ನಡಿಬೇಡ, ನೀನು ಹಿಂಗ್ ನಡಿಬೇಡ, ನೀನ್ ಹಿಂಗ್ ನೋಡ್ಬೇಡ, ನೀನ್ ಹಿಂಗ್ ಉಣ್ಣ, ಅದು ಹಿಂಗ್ ಉಣ್ತಾ ಇದ್ರೆ ಏ ಇಲ್ಲ ಕೈ ಹಿಂಗೆ ತಗೊಬಂದು ಉಣ್ಬೇಕು, ಎಡಗೈಯಿಂದ ಕುಡಿಬೇಡ, ಬಲಗೈಯಿಂದ ಕುಡಿಬೇಕು, ನೀನ್ ಚಕ್ಕಳ ಮಕ್ಕಳ ಆ ಕೂರ್ಬೇಡ, ಎದುರುಗಡೆ ಕೂರ್ಬೇಕು, ನೀನ್ ಅಲ್ಲಿ ನಿಲ್ಬೇಡ, ಇಲ್ಲಿ ಎಷ್ಟು ಕಿರಿಕಿರಿ ಆಗ್ತದೆ.
0: ಕಿರಿಕಿರಿ ಅನ್ನೋದಕ್ಕಿಂತ ಇದು ಬೇಡ ಬೇಡ ಬೇಡ ಅನ್ನೋದ್ರಲ್ಲಿ ಆಸಕ್ತಿಗಳು ಹೆಚ್ಚುತ್ತಾ ಹೋಗುತ್ತೋ ಇಲ್ವೋ ಮಗುಗೆ.
1: ಹೌದು,
0: ಯಾಕೆ
1: ಹಿಂಗ್ ಹೇಳ್ತಾರೆ. ಆಮೇಲೆ ಒಂದೀಗ ನೋಡಿ, ಎಲ್ಲರಿಗೂ ಒಂದೊಂದು ಹಾರ್ಮೋನ್ಸ್ ವ್ಯತ್ಯಾಸಗಳಾಗ್ತಾ ಇರುತ್ತೆ, ಅದರಲ್ಲೂ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಆಗ್ತಾನೆ ಇರುತ್ತೆ, ಅದು ಮಗು ಹೆಣ್ಣಿರಲಿ ಗಂಡಿರಲಿ. ಅದಕ್ಕೇನು ಸಮಸ್ಯೆ ಅನ್ನೋದು ತಿಳ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ಪರಿಹಾರ ಕಂಡು ಹಿಡಿಯೋದು ಅಥವಾ ನಮ್ಮ ಹತ್ರ ಸಾಧ್ಯ ಆಗದೆ ಇದ್ರೆ ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ ಡಾಕ್ಟರ್ಗಳು. ಇವತ್ತು ರೇಡಿಯೋದಲ್ಲಿ
2: ಶಾಂತಕ್ಕ, ಮಕ್ಕಳಿಗೆ ಏನ್ ಬೇಕು ಅಂದ್ರೆ ಮೊಬೈಲ್ ಬೇಕು ಅಂತವೆ, ಕೊಡ್ಸಕ್ಕಾಗುತ್ತೆ?
1: ಇಲ್ಲ, ನಾನು ಹೇಳಿದ್ನಲ್ಲ,
2: ಊಟ ತಿಂಡಿ ಇಲ್ಲದೆ ಇದ್ರೂ ಚಿಂತೆ ಇಲ್ಲ, ನಂಗೆ ಮೊಬೈಲ್ ಬೇಕು ಅಂತ ಕೊಟ್ಬಿಡು ಅಂತ.
1: ಈಗ ಅವಾಗ ನಾವು ಕುಡಿಯೋದ್ ಗೀಳು, ಸೇದದ್ ಗೀಳು ಅಂತೆಲ್ಲ ಹೇಳ್ತಿದ್ವಲ್ಲ, ಈಗ ಮೊಬೈಲ್ ಗೀಳು ಅನ್ನೋದು ಒಂದು ಕಾಯಿಲೆ ಆಗಿದೆ. ಅದನ್ನ ನಿಮಾನ್ಸ್ನವರೇ ಹೇಳಿದ್ದಾರೆ. ನಿಮಾನ್ಸಲ್ಲಿ ಅದಕ್ಕೆ ವಿಶೇಷವಾಗಿ ಕೊಠಡಿಗಳನ್ನ ಮಾಡಿದಾರಂತೆ, ಏನಂದ್ರೆ ಮೊಬೈಲ್ ಡಿ ಅಡಿಕ್ಷನ್ ಸೆಂಟರ್ ಅಂತ. ಮೊಬೈಲ್ ಅನ್ನ ಬಿಡಿಸ್ಬೇಕು ಅಂದ್ರೆ, ಅವಾಗ ಆಟ ಆಡಕ್ ಬಿಡ್ತಿದ್ವು ಮಕ್ಕಳನ್ನ.
2: ಈಗ ನೀನ್ ಆಸ್ಪತ್ರೆಗೆ ಹೊರಟೋಗ್ಬಿಟ್ಟಲ್ಲ, ನಿಮ್ಮಾನ್ಸ್ಗೆ ಜೊತೆಲಿರೋರು ಯಾರು, ಪೇಷಂಟ್ಗಳ ಜೊತೆಲಿರೋರು ಯಾರು ಹೇಳೋ ಅದನ್ನ?
1: ಯಾಕೆ ನಿಮ್ದೇ ಜವಾಬ್ದಾರಿ ಅದು, ನೀವೇ ಇರ್ಬೇಕು.
2: ಅದಕ್ಕೆ ಮೊಬೈಲ್ ಕೊಡ್ಸೋದ್ ಬೇಡ, ನಾವ್ ಹೇಳ್ದಂಗ್ ಕೇಳು ಅಂತ ನಾವ್ ಹೇಳೋದು ಅಂತ ನಾನು ಹೇಳ್ತೀನಪ್ಪ.
1: ಹಂಗಲ್ಲ, ಒಂದೊಂದ್ಸರ್ತಿ ಏನಾಗುತ್ತೆ ಗೊತ್ತಾ, ಸಮಾಜದಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. ಈಗ ಶಾಲೆಯಿಂದ ನೋಡೋಣ, ಎಷ್ಟೊಂದು ನೋಟ್ಸ್ ಎಲ್ಲ ಮಕ್ಕಳಿಗೆ ಮೊಬೈಲ್ ಅಲ್ಲೇ ಬರ್ತವೆ. ನೀನ್ ಮೊಬೈಲೇ ಮುಟ್ಬೇಡ, ನಿನ್ ಮೊಬೈಲೇ ಕೊಡ್ಸಲ್ಲ ಅಂದ್ರೆ ನಡೆಯಲ್ಲ, ಅದು ಅದನ್ನ ನೋಡಿನೇ ಬರೀಬೇಕಾಗ್ತದೆ. ಹೆಂಗೆ ಇದ್ರ ಜೊತೆಗೆ ನಾವು ಜೀವನ ನಡೆಸ್ಬೇಕು ಅಂತಂದ್ರೆ, ನೋಡೋ ಇಡೀ ದಿನ ಮೊಬೈಲ್ ಕೊಡೋದಿಲ್ಲ, ಅರ್ಧ ಗಂಟೆ ಕೊಡ್ತೀವಿ, ಏನಾದ್ರು ಒಳ್ಳೇದನ್ನ ನೋಡು,
0: ನಿರ್ಬಂಧಗಳನ್ನ
1: ಅಷ್ಟನ್ ಮಾತ್ರ
2: ಮಾಡ್ಬೋದು. ಈ ಮೊಬೈಲ್ ಬಳಸೋದ್ರಿಂದ ಏನೆಲ್ಲ ದುಷ್ಪರಿಣಾಮಗಳಾಗುತ್ತೆ ಅಂತ ನಾವು ಯಾಕೆ ಹೇಳ್ಕೊಡ್ಬಾರ್ದು?
1: ಹೇಳ್ಕೊಡ್ಬೇಕು, ಜೊತೆಗೆ
2: ಅದನ್ನ ನೀನ್ ಹೇಳ್ತಾ
1: ಅಲ್ಲಪ್ಪ, ಆ ಮಗುಗೆ ನೀನ್ ಬರೀ ಸ್ಟ್ರಿಕ್ಟ್ ಮಾಡ್ಬಿಟ್ಟು ನಿನ್ ಪಾಡಿಗೆ ನೀನ್ ಇದ್ಬಿಟ್ರೆ ಅದಕ್ಕೆ ಅದ್ರ ಕಷ್ಟ ಸುಖ ಕೇಳಕ್ ಜನ ಬಿಡುವ, ನಾವು ಅದ್ರ ಜೊತೆಗೇನೆ ಇರ್ಬೇಕು.
2: ಅವ್ರಿಗೇನ್ ಕಷ್ಟ ಇರುತ್ತೆ,
1: ಅದೇ ತಪ್ಪು. ನಾವು ಕಷ್ಟ ನೋಡ್ಕೊಂಡು ಬಂದು ಒಂದ್ ಹಂತಕ್ಕೆ ನಿಂತು ಅವ್ರ ಕಷ್ಟ ಇಲ್ಲ ಅಂತೀವಿ, ನಿಜವಾಗ್ಲೂ ಕಷ್ಟ ಇದೆ.
2: ಮೂರು ಹತ್ತು ರುಚಿಯಾದ ಊಟ, ಓಡಾಡಕ್ಕೆ ಸ್ಕೂಟರ್ ಕಾರು ಸಿಕ್ಬಿಟ್ರೆ ಇನ್ನೇನು ಓದ್ತವೆ ಅವು, ಇನ್ನೇನ್ ಕಷ್ಟ ಇರುತ್ತೆ.
0: ಅದೇ ಅದೇ ಆಗಿರೋದು. ಈಗ ಸೌಕರ್ಯಗಳು ಜಾಸ್ತಿ ಆಯ್ತು ಅಂತ ಅನ್ಕೊಂಡು ನಾವು ಹಳತನ್ನ ಮರೆಯೋದಿದೆಯಲ್ಲ, ಅದು ಬಹಳ ತಪ್ಪು. ಶಾಂತಕ ನಿಮ್ಗೆ ಗೊತ್ತೀಗ, ಇವತ್ತಿನ ಯುಗ ಹೇಗಿದೆ, ಗಂಡ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾನೆ, ಹೆಂಡತಿ ಒಂದ್ ಕಡೆ ಕೆಲ್ಸಕ್ಕೆ ಹೋಗೋದು, ಗಂಡ ಕೆಲಸ ಬಿಟ್ಟು ಬರುವಾಗ ಹೆಂಡತಿ ಕೆಲ್ಸಕ್ಕೆ ಹೋಗೋದು, ಶಿಫ್ಟ್ಗಳು. ಮನೇಲಿರೋ ಮಗು ಏನ್ ಮಾಡ್ಬೇಕು ಪ್ರಶ್ನೆ ಇಲ್ಲಿ ಬರೋದು. ನಾ ಯಾರ ಹತ್ರ ಮಾತಾಡ್ಲಿ, ಏನ್ ಮಾಡ್ಲಿ, ಓದೋದು. ಶಾಲೆಯಿಂದ ಬಂದಿರ್ತಾರೆ, ಹೋಮ್ವರ್ಕ್ ಇರ್ತದೆ, ಅದೀಗ ಪಟ ಪಟ ಅಂತ ಆಗೋದು. ನೀವ್ ಹೇಳಿದ್ರೆ ಮೊಬೈಲ್ ಯಾಕೆ ಬೇಕು, ಈಗ ಟಿವಿನಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಗೂಗಲ್ ನ ಕೇಳಿದ್ರೆ ಆಯ್ತಂತೆ, ಏನೋ ಒಂದು ಕ್ವಶನ್ ಕೇಳಿದ್ರೆ ಗೂಗಲ್ ನ ಎಲ್ಲಿ ಹುಡುಕ್ಲಿ ಅಂತ ಕೇಳಿದ್ರೆ ಅದು ಈಸಿಯಾಗಿ ಆನ್ಸರ್ ಮಾಡ್ತಾ ಇದೆ.
1: ಅದನ್ನ ಹೇಳಲೇಬೇಕಿತ್ತು. ಅವು ಮೊನ್ನೆ ಒಂದು ನಾನು ಓದ್ತಾ ಇದ್ದೆ, 20-30 ವರ್ಷಕ್ಕೆ ನಮ್ ಬ್ರೈನ್ ಅಲ್ಲಿರೋ ಸೆಲ್ಸ್ ಎಲ್ಲ ಡೆಡ್
0: ಆಗ್ತವೆ.
1: ನಮ್ಮ ಮೆದುಳಿಗೆ ಎಷ್ಟು ಕೆಲಸ ಕೊಡ್ತೀವೋ ಅಷ್ಟು ಚುರುಕಾಗುತ್ತೆ, ಹೊಸ ಸೆಲ್ಸ್ ಬೆಳೀತವೆ, ಸರ್ಕ್ಯುಲೇಷನ್ ಆಗುತ್ತೆ, ಎಲ್ಲ ಆಗುತ್ತೆ, ಚಟುವಟಿಕೆಯಿಂದ ಇರುತ್ತೆ. ದಿನಾ ಹೊಸದನ್ನ ಯಾವ ವ್ಯಕ್ತಿ ಕಲಿತಾನೋ ಅವನ ಬ್ರೈನ್ ತುಂಬಾ ಆಕ್ಟಿವ್
0: ಆಗಿರುತ್ತೆ.
1: ಆಯ್ತಾ, ನೀವು ಅದನ್ನ ಬಿಟ್ಬಿಟ್ಟು ಎಲ್ಲಾನು ರೆಡಿ ಉತ್ತರ ನೀನು ಹಿಂಗ್ ಹೇಳು ಅದು ಹಿಂಗ್ ಉತ್ತರ ಕೊಡ್ತದೆ ಅದನ್ನ ನೋಡಿ ಬರೀ ಅಂದ್ರೆ ಏನಾಗುತ್ತೆ? ಆಮೇಲೆ ಕಣ್ಣು ಹಾಳಾಗುತ್ತೆ, ಕಣ್ಣಿಂದ ನರಮಂಡಲ ಹಾಳಾಗುತ್ತೆ. ಈಗ ಕಣ್ಣು ಕೊಟ್ಟಿರೋದು ದೇವ್ರು ದೂರದ ವಸ್ತು ನೋಡಕ್ಕೆ, ಹತ್ರದ್ ನೋಡಕ್ಕೆ. ಹತ್ರದ್ ನೋಡಿ ನೋಡಿ ಮೊಬೈಲ್ ಇಟ್ಕೊಂಡು ಆಮೇಲೆ ತಡಿ ನನ್ನ ವಿಷಯನೇ ಬಿಟ್ಟು ಹೋಗ್ತಾ ಇದೀನಿ. ಅಕ್ಕ, ಮಕ್ಕಳ ಜೊತೆಗೆ ಎಷ್ಟು ನಾವು ಸಮಯ ಕಳಿತೀವೋ ಅಷ್ಟು ಎಲ್ಲಾ ಮಕ್ಕಳು ಮೊಬೈಲ್ ನೋಡಲ್ಲ. ಮಕ್ಕಳು ನಮ್ಗಿಂತ ತುಂಬಾ ಬುದ್ಧಿವಂತರಿದ್ದಾರೆ, ತುಂಬಾ ಬುದ್ಧಿವಂತರಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಅವ್ರು ಕಲಿತಾ ಇರೋದನ್ನ ನಾವು ಡಿಗ್ರಿನಲ್ಲಿ ಕಲ್ತಿದೀವಿ, ಅವ್ರು ಪ್ರೈಮರಿನಲ್ಲಿ ಕಲಿತಾ ಇದ್ದಾರೆ. ಆಯ್ತಾ, ನಾವು ಅವ್ರಿಗೆ ಎಷ್ಟು ಸಮಯ ಕೊಡ್ತೀವಿ, ಅವ್ರ ಜೊತೆಗೆ ಎಷ್ಟು ಮಾತಾಡ್ತೀವಿ, ಎಷ್ಟು ಕತೆ ಹೇಳ್ತೀವಿ. ನಿನಗೆ ಗೊತ್ತಾ, ನೀನ್ ಬೇಕಾದ್ರೆ ಇದನ್ನ ಟ್ರೈ ಮಾಡು, ನಿನ್ ಬಾಲ್ಯದ ಕತೆಗಳನ್ನ ಹೇಳು, ಅವ್ರು ನಾಳೆ ಕೇಳ್ತಾರೆ. ನಿನ್ ಚೈಲ್ಡ್ಹುಡ್ ಸ್ಟೋರೀಸ್ ಹೇಳಮ್ಮ, ಮತ್ತೆ ಕೇಳ್ತಾರ ಅವರು. ಅಪ್ಪ, ನಿನ್ ಚೈಲ್ಡ್ಹುಡ್ ಸ್ಟೋರಿ ಹೇಳಪ್ಪ. ದಿನ ಒಂದೊಂದ್ ಕತೆ ನಾವು
0: ಹುಟ್ಟಿಸ್ಕೊಂಡು
1: ಹೇಳ್ಬಹುದು. ಹಂಗೆ
2: ಕತೆಗಾರ್ತಿ ಆಗ್ಬೇಕು ಅಂತ
1: ಅಲ್ಲ, ನೀನು ನಾನೇನ್ ಕತೆಗಾರ್ತಿ ಅಲ್ಲ, ಆದ್ರೂ ಮಮ್ಮಂಗ ಅನ್ಸಲ್ಲ.
2: ಈಗ ಮೊಬೈಲ್ ಬಿಟ್ಬಿಟ್ಟು ಪುಸ್ತಕ ಓದ್ತೀನಿ ಅಂತ ಹೇಳ್ತಾ ಇದೀಯ, ಈಗ ಇನ್ನೂ

0: ಕತೆ ಹೇಳಿದೆ, ಮಗಳು ನಿನ್ ಬಾಲ್ಯದ ಕತೆ ಹೇಳು ಅಂತ ಅಂದಾಗ ಕಥೆನೆ ಬರಿಬೋದಲ್ಲ ನೀನು.
1: ಅಯ್ಯೋ ಬರೆಯದ್ ಬಿಡು. ಈಗ ಏನ್ ಗೊತ್ತೇನಪ್ಪ, ಒಂದು ಒಳ್ಳೆ ಕವನ, ಒಂದು ಒಳ್ಳೆ ಕತೆ ನಮ್ ನಮ್ ಮನೆಗಳಲ್ಲೇ ಇರುತ್ತೆ. ಅದನ್ನ ಕೆಟ್ಟ ಕತೆನೂ ಮಾಡ್ಬೋದು,
2: ಒಳ್ಳೆ ಕಥೆನೂ ಮಾಡ್ಬೋದು.
1: ಏನಂದ್ರೆ, ನಾವು ನಮ್ ಬಾಲ್ಯ, ನಮ್ಮ ಯೌವನ ಎಲ್ಲಾನು ನಮ್ಮ ಮಕ್ಕಳಲ್ಲಿ ಕಾಣ್ತೀವಿ. ನೀನು ಎಷ್ಟು ಚಂದವಾಗಿ ಬೆಳೆಸ್ತೀಯೋ ಮಕ್ಕಳನ್ನ, ಅಷ್ಟು ಚಂದ ನಾವು ನಮ್ಮ ಬಾಲ್ಯನ ನಮ್ಮ ಯೌವನನ ಕಳೆದಿದ್ದೀವಿ ಅಂತ ಅರ್ಥ.
0: ಈಗ ಶಾಂತಕ್ಕ ಈಗ ಮಾತಿನ ಬಗ್ಗೆ ಹೇಳ್ತಿದ್ದೆ, ಈಗ ಮೊಬೈಲ್ ಬಿಡ್ತಾರೆ ಅಂತಾನೆ ನಾವು ಅನ್ಕೊಂಡ್ಬಿಡೋಣ. ಈಗ ಯಾವ ತರ ಮಾತಾಡ್ಬೇಕು ಅಂತ ಹೇಳ್ಬಿಡು ಮತ್ತೆ.
1: ಯಾವ ತರ ಅಂದ್ರೆ ಅದಕ್ಕೇನ್
2: ಕ್ಲಾಸ್ಗೆ ನೋಡು,
1: ಮಾತೆ ಕಂಡಿಲ್ಲ ಅನ್ನೋ ತರ
0: ಹೇಳು ಶಾಂತಕ್ಕ.
1: ಯಾವ ತರ ಮಾತಾಡಬೇಕು ಅಂದ್ರೆ ಸಹಜವಾಗಿ ಮಾತಾಡು.
2: ಮಾತು ಮಕ್ಕಳಾಗಿರುವ ಒಬ್ಬ ಗಂಡ ಹೆಂಡತಿ ಜೊತೆ ಯಾವ ರೀತಿ ಮಾತಾಡ್ತಾನೆ ಒಂದು, ಅಥವಾ ಹೆಂಡತಿ ಗಂಡನ ಜೊತೆ ಮಾತಾಡ್ತಕ್ಕಂಥದ್ದು, ಈ ಮಕ್ಕಳು ಬಂದಾಗ ಮಕ್ಕಳ ಜೊತೆ ಗಂಡ ಹೆಂಡತಿ ತಾಯಿ ತಂದೆ ಇಬ್ರು ಸೇರ್ಕೊಂಡು ಮಾತಾಡ್ತಕ್ಕಂಥದ್ದು, ಎಲ್ಲದಕ್ಕೂ ಬೇರೆ ಬೇರೆ ವ್ಯತ್ಯಾಸಗಳಿವೆ. ಅದೇ ಒಬ್ಬ ಸ್ನೇಹಿತ ಸಿಕ್ಕಿದ್ರು, ಈಗ ನಾವು ಮೂರು ಜನ ಸಿಕ್ಕಿದೀವಿ ಇವತ್ತು, ಇವತ್ತು ಯಾವ ರೀತಿ ಮಾತಾಡ್ತಾ ಇದೀವಿ, ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ,
1: ಕಷ್ಟ
2: ಸುಖಗಳನ್ನ ಇಲ್ಲ ಸಮಸ್ಯೆಗಳೇ ಕಾಣ್ತಾವೆ, ಸಮಸ್ಯೆಗಳೇ ಸಮಸ್ಯೆಗಳೆಲ್ಲ ಬರ್ತಕ್ಕಂಥದ್ದು ಇಲ್ಲಿ ಗೊತ್ತಾ, ಮಾತಿಂದ
1: ಮಾತಲ್ಲಿ
2: ಮಾತು. ಅದಕ್ಕೆ ಹೇಳೋದು
1: ನಗೆ ನುಡಿಯು
0: ಎದುರಿಸ್ಬಿಟ್ಟು,
2: ಖಂಡಿತವಾಗ್ಲು ಜಗಳನು ಆಗ್ತದೆ.
0: ಒಂದ್ ಒಳ್ಳೆ ಮಾತು ಹೇಳ್ತಾ
2: ಇದ್ದಾಳೆ,
1: ಅಲ್ಲ ಮಾತಿಂದ ನಗೆನು ಇದೆ, ನಗೆ ಹೋಗಿ ಆಗ್ಬಾರ್ದು ಅಂತ
2: ಹೇಳ್ತೀವಿ.
0: ಅದು ಬೇರೆ ಹೊಸ ಮಾತು.
1: ಮಾತಿಂದ ನಗೆ ನುಡಿ, ಮಾತಿಂದ ನಗೆ ಕೊಲೆ ಎಲ್ಲವೂ ಇದೆ. ಹಂಗಾಗಿ ನೀವು ಆಡೋ ಮಾತು ಬೇಕಾ ಬೇಡವಾ, ಇದು ಇವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ, ಅದನ್ನೆಲ್ಲ ನೋಡಿ. ಕೆಲವು ಸಂದರ್ಭಗಳಲ್ಲಿ ಇಷ್ಟ ಆಗದೆ ಇದ್ರೂ ನಾವು ಸತ್ಯ ಹೇಳಬೇಕಾಗುತ್ತೆ.
0: ಅಲ್ಲ, ಈಗ ನಾಚಪ್ಪ ಹೇಳಿದ ಮಾತಿಗೆ ಒಂದ್ ಗಾದೆ ಮಾತಿದೆ, ಮಾತು ಮನೆ ಕೆಡಿಸ್ತು ತೂತು ಒಲೆ
1: ಕೆಡಿಸ್ತು ಅಂತ ಅಲ್ವಾ. ಅದಕ್ಕೆ ಎಷ್ಟು ಮಾತಾಡ್ಬೇಕು, ಮಕ್ಕಳ ಜೊತೆಗೆ ಹೇಗ್ ಮಾತಾಡ್ಬೇಕು, ಹಿರಿಯರ ಜೊತೆಗೆ ಹೇಗ್ ಮಾತಾಡ್ಬೇಕು, ಸಹೋದ್ಯೋಗಿಗಳ ಜೊತೆಗೆ ಹೇಗ್ ಮಾತಾಡ್ಬೇಕು, ಗಂಡ ಹೆಂಡತಿ ಜೊತೆಗೆ ಹೇಗ್ ಮಾತಾಡ್ಬೇಕು, ಹೆಂಡತಿ ಗಂಡನ ಜೊತೆಗೆ ಹೇಗ್ ಮಾತಾಡ್ಬೇಕು, ಎಲ್ಲಾರ ಜೊತೆಗೂ ಅವೇ ಬರುತ್ತೆ. ಅದಕ್ಕೇನು
2: ಹೊಸದಾಗಿ ಮಾತು ಬರ್ತದೆ, ಮಾತು ಎಲ್ಲಿಂದ ಬರೋದು,
1: ಮನಸ್ಸಿಂದ
2: ಅಲ್ಲ ಮನಸ್ಸಿಂದ ಬರ್ತದೆ, ಶಬ್ದ ಹೊರಡೋದು ಬಾಯಿಂದ, ನಾಲ್ಗೆ ಹೊರಳಾಡಿದ್ರೆ ಮಾತ್ರ ಅದು ಧ್ವನಿಯಾಗಿ ಮಾತಿನ ರೂಪದಲ್ಲಿ ಬರ್ತಕ್ಕಂಥ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಹಿರಿಯರು ಹೇಳಿದರೆ ಗೊತ್ತಿರೋರು ಹೇಳ್ತಕ್ಕಂಥದ್ದು, ಮಾತು ನಾಲ್ಗೆ ತುದಿಗೆ ಬಂದಾಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಬ್ರೈನಿಗೆ ಕೆಲಸ ಕೊಡ್ಬೇಕಂತೆ, ಮೆದುಳಿಗೆ ಅಷ್ಟು ಫಾಸ್ಟ್ ಆಗಿದೆ ವರ್ಕ್, ನಾಲಿಗೆ ಮತ್ತೆ ಮೆದುಳಿನ ನಡುವೆ ಬಹಳ ವೇಗವಾಗಿ ಸಂಪರ್ಕ ಇದೆ. ಆ ಮಾತು ನಮ್ಮ ಬಾಯಿಂದ ಹೊರಡೋದಕ್ಕೆ ಮುಂಚೆ ಮೆದುಳಿಗೆ ಒಂದು ಸ್ವಲ್ಪ ಕೆಲಸ ಕೊಟ್ಬಿಡಿ, ಎಲ್ಲೂ ಎಫೆಕ್ಟ್ ಆಗಲ್ಲ, ಮಾತು ಒಳ್ಳೆ ರೀತಿಯಲ್ಲಿ ಬರ್ತದೆ ಅಂತ. ಇನ್ನು ಕೆಲವರು ಜನರು ಇರ್ತಾರೆ, ನಾನು ಹೇಳಿದ್ದೇ ಮಾತು ನಿನ್ ಕೇಳಿಸ್ಕೊಳ್ಳೋದು ನಿನ್ ಕರ್ಮ ಅನ್ನೋ ರೀತಿನೂ ಮಾತಾಡೋರು ಇರ್ತಾರೆ, ಅದು ಬೇರೆ ಪ್ರಶ್ನೆ. ಕೆಲವ್ರದ್ದು ಏನಾಗುತ್ತೆ ಅಂತಂದ್ರೆ, ಒಬ್ರು ಮಾತಾಡಿದಾಗ ನನಗೆ ಇನ್ನೊಂದ್ಸರಿ ಅವ್ರ ಜೊತೆ ಮಾತಾಡಬೇಕು ಅನ್ಸುತ್ತೆ, ಆ ರೀತಿ ಇರಬೇಕು ಅಂತ ಹೇಳೋದು.
0: ಶಾಲೆ ಮುಂದೆ ಬರ್ದಿದ್ರು, ಮಾತಿನ ಬಾಣ ಗುರಿ ತಪ್ಪಲ್ಲ ಅಂತ, ಆ ಮಾತು ನೆನಪಾಗ್ತಾ ಇದೆ.
1: ಅದಕ್ಕೆ ಎಲ್ಲ ಬಾಣ ಎಲ್ಲ ಬೇಡ, ಆರಾಮಾಗಿರೋಣ
2: ಅಷ್ಟೇ.
1: ಏನ್ ಬಾಣ ಹೊಡೆದು ರಕ್ತ ಬರ್ಸಿ ಕೊಂದು
2: ಏನಾಗ್ಬೇಕಾಗಿದೆ,
1: ಏನ್ ಬೇಡ ಅಷ್ಟೆಲ್ಲ.
2: ನಾಲ್ಕು ಒಳ್ಳೆ ಮಾತು,
1: ಒಳ್ಳೆ
2: ಖುಷಿ ಪಡೋಣ ಅಷ್ಟೇ.
0: ಈಗ ನನ್ಗೊಬ್ಳಿಗೆ ಹೇಳ್ಕೊಟ್ಟಿದ್ರು ಶಾಂತಕ್ಕ, ಒಬ್ರು ಪುಟ್ಸ್ವಾಮಣ್ಣ ಅಂತ, ನೋಡು ತಂಗಿ ನಾನೊಂದ್ ಮಾತು ಹೇಳ್ತೀನಿ, ನಿನ್ ಜೀವ ಇರೋ ತನಕ ನೆನಪು ಮಾಡ್ಕೋಬೇಕು ಅಂತ. ಏನು ಅಂತ ನಾನು ಇವತ್ತು ಹೇಳ್ತೀನಿ ಕೇಳು. ನೀನ್ ಮಾತನಾಡುವಾಗ ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಎಲ್ಲಿದ್ದೀಯಾ, ಏನ್ ಮಾತಾಡ್ತಾ ಇದೀಯಾ, ಯಾರೊಟ್ಟಿಗೆ ಮಾತನಾಡ್ತಾ ಇದೀಯಾ ಅಂತ ಇದನ್ನೆಲ್ಲ ನೀನು ನೆನ್ಪಿಟ್ಕೋಬೇಕು. ನಾನ್ ಇವತ್ತಿನವರೆಗೂ ಅದನ್ನೇ ಪಾಲಿಸ್ತಾ ಇದೀನ.
1: ಒಳ್ಳೇದು. ಒಬ್ರು ಅಣ್ಣ ಇದ್ರಣ್ಣ, ಅವ್ರು ಏನ್ ಅನ್ಕೋಬಿಟ್ಟಿದ್ರಂದ್ರೆ ನಾನು ಹೇಳ್ಬೇಕು ಎಲ್ಲಾರು ನನ್ ಮಾತು ಕೇಳಿಸ್ಕೋಬೇಕು. ಅದು ಹೆಂಗಾಯ್ತಂದ್ರೆ ಅವ್ರು ಅಲ್ಲಿ ಬರ್ತಾರೆ ಅಂದ ತಕ್ಷಣ ಇಲ್ಲಿ ಓಟ ಕೇಳೋದಲ್ಲ, ಓಟ ಕೇಳೋದು. ಏ ಯಾರು ಉಪದೇಶ ಕೇಳಲ್ಲ,
0: ಮನುಷ್ಯರಲ್ವಾ ಶಾಂತ,
1: ಉಪದೇಶ ಕೇಳಲ್ಲ, ಉಪದೇಶ ಹೇಳಬಾರದು.
0: ಕ್ಷೇಮ ಸಮಾಚಾರ ವಿಚಾರಿಸೋದಕ್ಕೆ ನಾವ್ ಯಾಕೆ ಚಿಪ್ಪಣತನ ಮಾಡ್ತೀವಿ?
1: ಅಷ್ಟೇ ಅಷ್ಟೇ. ಏನಿ ಬಂದಿರಿ ಹದುಳವಿದ್ದೀರಿ ಎಂದೊಡೆ ನಿಮ್ಮ ನಾಲಿಗೆ ಹಾರಿ ಹೋಗುದೇ. ಈ ಬೆಳಿಗ್ಗೆ ಎಲ್ಲ ಕೇಳ್ತಾರೆ ಏನ್ ಎಲ್ಲಾರು ಹಾಡುಗಾರ್ರೆ. ಏ ಕೇಳಿಲ್ಲ ನಾಚಪ್ಪಣ್ಣ, ನಿನ್ನ ಕಾಲೇಜ್ ಡೇಸ್ ಅಲ್ಲಿ ಏನು ನೀನು ಕತೆ ಕವನ ಹಾಡು ಎಲ್ಲ ಬರ್ದಿಲ್ವಾ ಪ್ರೇಯಸಿಗೆ?
2: ಬರ್ದಿಲ್ಲ ನಾ ಮಾಡಿಲ್ಲ ಅಂತ ಹೇಳಿದ್ರೆ ಅದರಷ್ಟು ಸುಳ್ಳು. ಮನುಷ್ಯ
1: ಮನೇಲಿ ಹೊಡೆತ ಬೀಳ್ತದೆ.

0: ಏಯ್ ಅದೆಲ್ಲ ಎಲ್ರಿಗೂ ಆಗ್ತಕ್ಕಂತ ವಿಷಯಗಳೇ ಅವು. ಒಂದ್ ಕ್ರಶ್ ಇರ್ತದೆ, ಒಂದ್ ಫ್ರೆಂಡ್ಶಿಪ್ ಇದ್ದೇ ಇರ್ತದೆ, ಒಂದ್ ಕವನ ಬರೆಯೋದು ಇರ್ತದೆ. ಒಂದು ನಾನೊಬ್ಬ ಗಂಡಸು, ಒಂದು ಒಳ್ಳೆ ಅಂದ್ರೆ ಕೆಟ್ಟ ರೀತಿ ಇಲ್ಲ, ಅರ್ಥ ಮಾಡ್ಕೋಬೇಡಿ, ಯಾವುದೋ ಒಂದು ಸುಂದರ ರೂಪವನ್ನು ಕಂಡಾಗ ಏನೋ ಒಂದು ಬರಿಬೇಕು, ಸಾಲು ಬರಿಬೇಕು ಅಂತಂದಾಗ ಒಬ್ಬ ಕವಿ ಹುಟ್ಟೋದೆ ಹಾಗೆ. ಕವಿಯಲ್ಲಿ ಕವನ ಹುಟ್ಟೋದು ಒಂದು ಪ್ರಕೃತಿ ಮೇಲೆ ಪ್ರೀತಿ ಹುಟ್ಟಿದಾಗ ಅಥವಾ ಸೌಂದರ್ಯವನ್ನು ನೋಡಿದಾಗ. ಇಲ್ಲ ಬರ್ದಿದ್ದೀನಿ
1: ಜೀವನದಲ್ಲಿ ನೋಡು, ಎರಡು ಮಾತು ನೆನ್ಪಿಟ್ಕೊಂಡು ಆ ಪುಟಾಣಂದ ಹೇಳ್ದಲ್ಲ ಹಂಗೆ ನನ್ ನೆನ್ಪಿಟ್ಕೊಂಡು. ಎಲ್ಲರೂ ಬದುಕಲ್ಲಿ ಒಂದ್ ದಿವಸ ಕವಿ ಆಗಿರ್ತಾರಂತೆ. ಅದು ಯಾವಾಗ ಅಂದ್ರೆ ಸಾಮಾನ್ಯವಾಗಿ ಯೌವನದಲ್ಲಿ, ಅದು ಪ್ರೀತಿನಲ್ಲಿ ಕವಿಯಾಗಿ ಒಂದಷ್ಟು ಸಾಲು ಅವು ಪ್ರಕಟ ಆಗ್ತವೋ ಕಾಣಿಸ್ತಾವೋ ಬಿಡ್ತಾವೋ
0: ಖುಷಿ
1: ಒಂದು ಕವಿ ಆಗ್ತಾನಂತೆ. ಇನ್ನೊಂದು ಸೈಕಾಲಜಿಸ್ಟ್ ಹೇಳಿರೋದು, ಎಲ್ಲಾ ಮನುಷ್ಯರು ಸ್ವಲ್ಪ ಮಟ್ಟಿಗೆ ಹುಚ್ಚರೆ ಅಂತೆ. ಆ ಹುಚ್ಚುತನದಕ್ಕೆ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ಯಾವಾಗ ತಪ್ಪುತ್ತೋ ಅವಾಗ ನಮ್ಗೆ ಔಷಧಿ ಬೇಕಾಗುತ್ತೆ. ಆ ಫಾರ್ಮುಲಾ ಯಾವಾಗ ತಪ್ಪಲ್ವೋ ಅವಾಗ ನಾವು ಆರಾಮಾಗಿರ್ತೀವಿ.
2: ಒಳ್ಳೆ ಮಾತು ಹೇಳ್ಬಿಟ್ಲಲ್ಲ
1: ಅಲ್ಲಿ
2: ಚಪ್ಪಣ್ಣ, ಮಾತೇ ನಿಲ್ಸ್ಬಿಟ್ಟ.
1: ಯಾಕಂದ್ರೆ ಅಲ್ಲ ನಾವು ಯಾಕೋ ಅಣ್ಣ ಟೈಮ್ ಟ್ರಾವೆಲ್
0: ಮಾಡ್ದಂಗೈತೆ.
1: ಮನೆಗೆ ಹೋಗಿ ತಿಂಡಿ ಗಿಂಡಿ ತಿನ್ಬೇಕು ಅನ್ಕೊಂಡಿದೀವೋ ಏನ್ ಹಂಗೆ
0: ಓಡಾಡಲ್ಲ ನೋಡುವ ಏನೋ ಏನೊಂದು ಆಗ್ತದೆ.
1: ಅಕ್ಕ ಏನಾರ ಕೇಳಿಸ್ಕೊಬಿಟ್ರೆ
0: ಓ ಹಿಂಗು ಇತ್ತಲ್ವಾ. ಅಲ್ಲ ಇಲ್ಲಿ ಮಾತಿನ ಬಗ್ಗೆ ಬಂದಾಗ ಒಂದ್ ಹೇಳ್ಬೇಕು ಅನ್ಸುತ್ತೆ, ಕೆಲವರಿಗೆ ಈ ಮೈಕ್ ಕಂಡ್ರೆ ಏನೋ ಒಂದು ಆಕರ್ಷಣೆ.
2: ಎಲ್ರಿಗೂ ಸಿಕ್ಕಲ್ವಲ್ಲಣ್ಣ,
0: ಎಲ್ರಿಗೂ ಸಿಗಲ್ಲ. ಈಗ ಮಾತು ಎಲ್ಲಿಂದ ಪ್ರಾರಂಭಿಸ್ತಾನೆ, ಗುಂಪು ಕಂಡು ನಾಲ್ಕು ಚಪ್ಪಾಳೆ ಬಿದ್ದ ತಕ್ಷಣ ಅವನಿಗೆ ಹುಂಬಸ್ ಜಾಸ್ತಿ ಬರ್ತದೆ. ಆ ಮಾತು ಎಲ್ಲಿಂದ ಪ್ರಾರಂಭಿಸಿರ್ತಾನೋ ಅವನಿಗೆ ಅದೇ ಮರ್ತೋಗಿರ್ತದೆ. ಇನ್ನೇನೋ ಒಂದು ವಿಷಯ ತಗೊಂಡಿರ್ತಾನೆ, ಮುಗಿಸೋದ್ ಇನ್ಯಾವುದೋ ಒಂದು ವಿಷಯದಲ್ಲಿ.
1: ಅದೇ ಒಂದು ನಾಟಕ ಇತ್ತಂತೆ, ನಾಟಕ ಮಾಡ್ತಾರಲ್ಲ ಹಳ್ಳಿಗಳಲ್ಲಿ, ಎಲ್ಲ ಸ್ವಲ್ಪ ಕಡಿಮೆನೆ ಆಗಿದೆ ಆ ಪದ್ಧತಿ. ನಾಟಕಕ್ಕೆ ಉದ್ಘಾಟನೆಗೆ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿನ ಕರೆದ್ರಂತೆ. ಒಂದ್ ನಾಲ್ಕು ಮಾತಾಡಿ, ಮಾತಾಡಿದ ನಂತರ ನಾಟಕ ಶುರು ಮಾಡ್ತೀವಿ ಅಂತ. ಇವ್ರು ಮಾತಾಡಕ್ ಶುರು ಮಾಡಿದ್ರು, ಜನ ಎಲ್ಲ ನಾಟಕ ನೋಡಕ್ ಸೇರಿದ್ರಲ್ಲ, ಹುಮ್ಮಸ್ ಬಂತು, ಏನೋ ಒಂದು ಒಳ್ಳೇದೇ ಮಾತಾಡ್ಬಿಟ್ರು, ಚಪ್ಪಾಳೆ ಹೊಡೆದ್ರು ಜನ. ಮತ್ತೆ ಮಾತಾಡಕ್ ಶುರು ಮಾಡಿದ್ರು, ಶುರು ಮಾಡಿದ್ರು, ಮುಗಿತಾನೆ ಇಲ್ಲ. ಮುಂದ್ಗಡೆ ಕೂತವ್ರ ಜನ ಎಲ್ಲ ಸ್ವಲ್ಪ ಎದ್ದೇ ಹೋದ್ರು ಅನ್ಕ. ಅದ್ರಲ್ಲಿ ಒಬ್ಬ ಹೇಳ್ತಿದ್ದಂತೆ ಸ್ವಲ್ಪ ಮುಂದೆ ಹಿಂಗ್ ಹುಡುಕ್ತಿದ್ದಂತೆ ಕೂರ್ತಿದ್ದಂತೆ, ಮತ್ತೆ ಹೇಳ್ತಿದ್ದಂತೆ ಸ್ವಲ್ಪ ಹುಡುಕ್ತಿದ್ದಂತೆ ಕೂರ್ತಿದ್ದಂತೆ. ಹಂಗೆ ಎಂಟು ಜನ ಇರೋರು ನಾಲ್ಕಾದ್ರು ಆರಾದ್ರು ಹಂಗೆ ಮಕ್ಕಂಡ್ರು ಅಲ್ಲಿ. ಇವನ್ ಮಾತ್ರ ಮಲಗಲಿಲ್ಲ, ಇವ ಮಾತಾಡ್ತಾ ಇದ್ದ ಮೈಕ್ ಮುಂದೆ, ಅವ ಎದ್ದ ಎಲ್ಲಾ ಕಡೆಗೂ ಹುಡುಕ್ತಾ ಇದ್ದ. ಅದಕ್ಕೆ ಇವನ್ಗೆ ಅವ ಒಬ್ಬರು ನನ್ ಮಾತು ಕೇಳ್ತಿದ್ದಾನ ಖುಷಿನಲ್ಲಿ ಇವನ್ ನಿಲ್ಲಿಸ್ತಾನೆ ಇಲ್ಲ. ಕೊನೆಗೆ ಇವನ್ಗೆ ಸುಸ್ತಾಯ್ತು ಮಾತಾಡಿ ಮಾತಾಡಿ. ಅವನಿಗೆ ಕೇಳಿದ್ನಂತೆ, ಅಣ್ಣ ನೀನ್ ನನ್ ಮಾತು ಇಷ್ಟೊತ್ತು ಕೇಳಿಸ್ಕೊಂಡಿದ್ಯ, ನಿನ್ಗೆ ಧನ್ಯವಾದ. ಆದ್ರೆ ಯಾರನ್ನ ಹುಡುಕ್ತಾ ಇದೀಯ ಅಂದ್ರೆ, ನಿನ್ ಯಾವನ್ ಕರ್ಕ ಬಂದ ಅವನು ಹುಡುಕ್ತಾ ಇದ್ದಾನೆ ಅಂತ. ಅದಕ್ಕೆ ಯಾವ್ದು ಅತಿ ಆಗ್ಬಾರ್ದು. ಏನೋ ಖುಷಿ
2: ಗಾದೆ ಮಾತಿದ್ಯಲ್ಲ ಶಾಂತಕ್ಕ, ಅತಿ ಆದ್ರೆ ಅಮೃತನು ವಿಷ
1: ವಿಷ. ಅದೇ ಅದೇ ಈಗ ಎಲ್ಲಿ ಮಾತಾಡ್ಬೇಕು ಎಷ್ಟು ಮಾತಾಡ್ಬೇಕು ಅದು ಇಲ್ಲಿಗೆ.
2: ನಿಜವಾದ ಮಾತು ಹೇಳಿದೆ
1: ಆಯ್ತಾ
2: ಶಾಂತಕ್ಕ.
1: ನಡಿ ಈಗ ಏನಣ್ಣ, ಏನ್ ಬರೀ ಮಾತಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ ಆಗೋದ ಏನಾರು ಇದೆಯಾ?
0: ಇಲ್ಲ ಹಂಗೆ ಮಾತಾಡ್ಕೊಂಡು ಹೋಗೋಣ.
1: ಎಲ್ಲಿಗೆ?
0: ವಿಜಯಕನ್ ಮನೆಗೆ ಹೋಗೋಣ.
2: ಬನ್ನಿ, ಬಂದು ನಮ್ಮ ಮನೇಲಿ ಕಾಫಿ ಮತ್ತೆ
1: ಕಾಫಿಗೆ ಅಂತ
0: ಕಾಫಿಗೆ ಅಂತ
1: ಎಂತ ಎಂತ ಹೇಳು.
2: ಬಿಸ್ಕೆಟ್ ಅಂತೂ ತಿನ್ನಲ್ಲ.
0: ಕಾಫಿಗೆ ಎಂತ ಅಂತ ಕೇಳಿದ್ರೆ ಮತ್ತೆ ಬಿಸ್ಕೆಟ್ ಅಂತ ಹೇಳ್ತೀಯಲ್ಲ ಅಕ್ಕ.
2: ಅಲ್ಲ ಶಾಂತಕ್ಕನ್ ಹೇಳಿದೆ, ಈಗ ಮೊಬೈಲ್ ಬೇಡ ಅಂತ ಅನ್ಬಿಟ್ಟು ಅವಳು ಬಿಟ್ಟಿದ್ದಾಳೆ, ಈಗ ನನ್ನು ಬಿಡಿಸ್ಬಿಟ್ಲು, ಈಗ ನೀನೇನ್ ಮಾಡ್ತೀಯ?
0: ಎಲ್ಲವೂ ಹಿತಮಿತವಾಗಿರ್ಬೇಕು ಅಂತ, ಮೊಬೈಲೂ ಬೇಕು, ಮನೆನೂ ಬೇಕು, ಕಾಫಿನೂ ಬೇಕು, ಅದ್ರ ಜೊತೆಗೆ ನಿಮ್ಮ ಮನೇಲಿ ತಿಂಡಿನೂ ಬೇಕು.
2: ತಿಂಡಿ ಕೂಡ ರೆಡಿ
0: ಆಗಿ ಹೋಗೋಣ. ಸರಿ ಆಗ.

0: ಇದುವರೆಗೆ ಮಾತ್ ಮಾತಲ್ಲಿ ವಾರದ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಸುಜಾತಾ ಎಫ್ ತಳವಾರ್, ಎಂ ಶಕುಂತಲಾ ಹಾಗೂ ಮಾದಿಟ್ಟಿರ ಬಿಳ್ಯಪ್ಪ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಅಜ್ಜಿಯಿಂದ ಅಮ್ಮನಿಗೆ, ಅಮ್ಮನಿಂದ ನನಗೆ, ತಲೆಮಾರುಗಳು ಬದಲಾದರೂ ಬದಲಾಗದ ಒಂದೇ ಒಂದು ನಂಬಿಕೆಯ ಹೆಸರು ಮುಳಿಯಾ. 80 ವರ್ಷಗಳ ಭವ್ಯ ಪರಂಪರೆ. ಟೆಂಪಲ್ ಆಂಡ್ ಆಂಟಿಕ್ ಆಭರಣಗಳ

0: ಅದ್ಭುತ ವೈಭವ. ಸ್ಟೈಲಿಶ್ ಆಭರಣಗಳ ಅಲ್ಟಿಮೇಟ್ ಡೆಸ್ಟಿನೇಷನ್ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.
0: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ತಲೆಮಾರುಗಳ ಸೌಂದರ್ಯಕ್ಕೆ ಒಪ್ಪುವ ಕಲೆ, 8 ದಶಕಗಳ ಅಪರಂಜಿ ನಂಬಿಕೆ, ಅಜ್ಜಿಯ ಅಕ್ಕರೆಯ ಒಡವೆಯಿಂದ ಇಂದಿನ ನವವಧುವಿನ ವೈಭವದವರೆಗೆ ಪ್ರತಿ ಸಂಭ್ರಮಕ್ಕೂ ಸಾಕ್ಷಿ ನಮ್ಮ ಪರಿಶುದ್ಧವಾದ ಚಿನ್ನಾಭರಣಗಳು. 80 ವರ್ಷಗಳ ಭವ್ಯ ಪರಂಪರೆ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

ಬೆಂಗಳೂರ 3.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು
1: ನುಡಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:06:13. ಇದೀಗ ವಾಣಿಜ್ಯ ಪ್ರಕಟಣೆಗಳು.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಎಷ್ಟು ಡೇಂಜರಸ್?
2: ಆಕ್ಚುಲಿ ಡೇಂಜರಸ್ ಏನಿಲ್ಲ. ಕುತ್ತಿಗೆ ನೋವು ಮತ್ತೆ ಸೊಂಟದ ನೋವು 90% ಇನ್ಫ್ಯಾಕ್ಟ್ ಯು ಕ್ಯಾನ್ ಸೇ 90% ಆಫ್ ದ ಟೈಮ್, 95% ಆಫ್ ದ ಟೈಮ್ ಅದರಿಂದ ಏನು ಅಪಾಯ ಆಗ್ಬಿಡೋದಿಲ್ಲ, ಬಟ್ ನೋವು ಆಗುತ್ತೆ. ಈಗ ನಾವು ಯಾರಿಗಾದ್ರೂ ಕೇಳಿದ್ರೆ ನಿಮಗೆ ಜೀವನದಲ್ಲಿ ಸೊಂಟದ ನೋವು ಕುತ್ತಿಗೆ ನೋವು ಬಂದಿದೆ ಅಂದ್ರೆ ನನಗನ್ಸುತ್ತೆ ಎಲ್ಲರಿಗೂ ಬಂದಿರುತ್ತೆ. ಸೊ ಇದು ಡೇಂಜರಸ್ ಇಲ್ಲದೆ ಇರ್ಬೋದು, ಬಟ್ ಇದರಿಂದ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ದಿನೇ ದಿನ ಜಾಸ್ತಿ ಹಾಕೊಂಡು ಹೋಗ್ತಾ ಇದ್ರೆ ಮುಂದೆ ಹೋಗಿ ಇದು ನಿಮಗೆ ತೊಂದರೆ ಕೊಡ್ಬೋದು. ಸ್ವಲ್ಪ ಸಿಂಪಲ್ ಮೆಷರ್ಸ್ ಲೈಕ್ ಕರೆಕ್ಟಿಂಗ್ ದ ಪೋಸ್ಚರ್, ಗುಡ್ ಎಕ್ಸಸೈಸಸ್, ಲಿಟಲ್ ಲಾಸ್ ಆಫ್ ವೇಟ್, ವೇ ತುಂಬಾನೇ ಜಾಸ್ತಿ ಆದಾಗ ಡಾಕ್ಟರ್ನ ಬಂದು ಭೇಟಿ ಮಾಡ್ಕೊಂಡು ಒಂದು 8-10 ಮಾತ್ರೆಗಳು ತಗೊಂಡು ಸ್ವಲ್ಪ ಎಕ್ಸಸೈಸ್, ಫಿಸಿಯೋಥೆರಪಿ ಮಾಡ್ಕೊಂಡ್ರೆ 90% ಆಫ್ ದ ಬ್ಯಾಕ್ ಅಂಡ್ ನೆಕ್ ಪೇನ್ಸ್ ಕ್ಯಾನ್ ಬಿ ಈಸಿಲಿ ಕಂಟ್ರೋಲ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. For appointments, call 0821-255-000. Save the number, save lives.
3: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
4: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನಾ? ವಾಟ್ಸ್ಆಪ್

0: ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. ಎಸ್ಬಿಐನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
1: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900 1282.
4: ಹೇ, ನಿಮ್ಗೊಂದ್ ವಿಷಯ ಗೊತ್ತಾ? ದಸರಾ ಮೆಗಾ ಎಕ್ಸ್ಚೇಂಜ್ ಮೇಳ ಅಭಿಲಾಷ್ ನಲ್ಲಿ ನಡೀತಾ ಇದೆ. ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಅವನ್, ವಾಟರ್ ಪ್ಯೂರಿಫೈಯರ್ ಗಳ ಮೇಲೆ ಮೆಗಾ ಎಕ್ಸ್ಚೇಂಜ್ ಆಫರ್ ಹಾಗೂ ಅಟ್ರಾಕ್ಟಿವ್ ಡಿಸ್ಕೌಂಟ್. ಒಂದ್ ನಿಮಿಷ, ಜೊತೆಗೆ ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ನೊಂದಿಗೆ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೂಡ ಇದೆ. EMI ಕೂಡ ಲಭ್ಯವಿದೆ. ಸಿನ್ಸ್ 1975, ಅಭಿಲಾಷ್ ಸ್ಟೋರ್, ವಿರಾಜ್ ಪೇಟೆ.
5: ಶ್ರೋತೃಗಳೇ ಗಮನಿಸಿ, ಈ ಮಧ್ಯಾಹ್ನ 12:05 ಪ್ರಸಾರವಾಗಲಿರುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಶ್ರುತಿ ಲಯ ತಂಡದ ಸದಸ್ಯರಿಂದ ಭಕ್ತಿ ಸಂಗೀತ ಕೇಳಲಿದ್ದೀರಿ. ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಕೃಷಿ ಚಟುವಟಿಕೆ ಮತ್ತು ಮಾರುಕಟ್ಟೆ ವಿಭಾಗದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮಡಿಕೇರಿ ತಾಲೂಕು ನರೇಂದಡ ಗ್ರಾಮದ ಮೈತ್ರೇಯಿ ಸುಧೀರ್ ಕುಮಾರ್ ಮಕ್ಕಿಮನೆ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 9:10. ಇನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ತಮ್ಮ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು
1: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz ನಲ್ಲಿ.

ಶ್ರೋತೃಗಳೇ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:47:15. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯವಿರುವ ನೆನಪಿರಲಿ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರಾ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ಕ್ಕೆ

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಕಾರ್ಯಕ್ರಮದ ಕೊನೆಯ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಸ್ವಾತಿಮುದ್ರು ಚಿತ್ರದಿಂದ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು.

ಏರ್ಪಡಿಸಿರುವಾಗ ಜನಕನ ಸಭೆಯಲ್ಲಿ ಜನಜಲ ಜನನೆ ನಡೆದು ಬಂದ ಜಾನಕಿಯನ್ನು ಸಭಾಸದರೆಲ್ಲ ಪದೇ ಪದೇ ನೋಡುತ್ತಿರಲಾಗಿ ಶ್ರೀರಾಮಚಂದ್ರಮೂರ್ತಿ ಕಣ್ಣೆತ್ತಿ ನೋಡನೇನು ಅಂದುಕೊಳ್ಳುತ್ತಿದ್ದಾರೆ ಸೀತಾದೇವಿಯ ಪರಿಚಾರಕಿಯರು.

ಆಕಾಶವಾಣಿ ಮಡಿಕೇರಿ, ಸಮಯ 10:01:30. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದು ಸುಧಾ ರಘುನಾಥನ್ ಅವರ ಹಾಡುಗಾರಿಕೆ. ಮೊದಲಿಗೆ ಕೇಳೋಣ ವಿಜಯ ವಿಠಲದಾಸರ ಕೀರ್ತನೆ ಗಜವದನ ಪಾಲಿಸೋ, ಬೇಗಡೆ ರಾಗ ಆದಿತಾಳ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 10:33. ಇದೀಗ ಈ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ದಮಯಂತಿ ಪಾಸೋರ.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ

0: ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ ನಲ್ಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಆರಂಭದಲ್ಲಿ 16 ಚಿತ್ರದ ಗೀತೆಯನ್ನ ಕೇಳೋಣ. ಗೀತೆನ ರಚಿಸಿ ಸಂಗೀತ ನೀಡಿದ್ದಾರೆ ಪ್ರಶಾಂತ್ ಪಿಳ್ಳೈ, ಗೀತೆಯನ್ನು ಹಾಡಿದ್ದಾರೆ ಪ್ರೀತಿ ಪಿಳ್ಳೈ.

ವಿಶಾಲ್ ಮಿಶ್ರಾ ಹಾಡಿರುವ ಸ್ಕೈ ಫೋರ್ಸ್ ಚಿತ್ರದ ಗೀತೆ. ತನಿಷ್ಕ್ ಬಗ್ಚಿ ಸಂಗೀತ ನೀಡಿರುವ ಈ ಗೀತೆಯ ರಚನೆಕಾರರು ಇರ್ಷಾದ್ ಕಮೀಲ್.

ಉದಿತ್ ನಾರಾಯಣ್ ಆಲ್ಕಾ ಅಗ್ನಿಕ್ ಯುಗಳ ಸ್ವರದಲ್ಲಿ ತೇರೆ ಮೇರೆ ಸಪ್ನೆ ಚಿತ್ರದ ಗೀತೆಯನ್ನು ಕೇಳೋಣ. ಆನಂದ್ ಬಕ್ಷಿಯವರ ಸಾಹಿತ್ಯ, ವಿಜುಷಾ ಅವರ ಸಂಗೀತ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಗಾನ ಪಚಾನ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಸಮಯ 10:50 ಇನ್ನು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗಾಯಕಿ ಚಿತ್ರ ಹಾಡಿರುವ ತುಂಬಿನ್ ಚಿತ್ರದ ಗೀತೆ ಫೈಜ್ ಅನ್ವರ್ ರಚನೆಯ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ನಿಖಿಲ್ ವಿನಯ್.

ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಏರ್ಲಿಫ್ಟ್ ಚಿತ್ರದ ಗೀತೆ ಹಾಡಿದ ಕಲಾವಿದರು ಅಮಲ್ ಮಲ್ಲಿಕ್, ಅರ್ಜಿತ್ ಸಿಂಗ್ ಹಾಗೂ ತುಲ್ಸಿ ಕುಮಾರ್. ಸಂಗೀತ ನೀಡಿದರೆ ಅಮಲ್ ಮಲ್ಲಿಕ್, ಸಾಹಿತ್ಯ ಕುಮಾರ್ ಅವರದು.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೇ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರೂ ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 11:03 ಕೇಳುಗರಿ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ PUC ಚಿತ್ರದ ಗೀತೆಯನ್ನ ಕೇಳೋಣ. ಗೀತೆಯನ್ನ ಹಾಡಿದರೆ ಕಾರ್ತಿಕ್ ಹಾಗೂ ಶ್ವೇತಾ, ಟಿ ರವಿರಾಜ್ ಅವರ ಸಂಗೀತ, ಹಂಸಲೇಖ ಅವರ ಸಾಹಿತ್ಯ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ಧಣಿ ಚಿತ್ರದ ಗೀತೆ, ಸಾಧು ಕೋಕಿಲ ಅವರ ಸಂಗೀತ, ವಿ ಮನೋಹರ್ ಅವರ ಸಾಹಿತ್ಯ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಸಮಯ 11:19:22. ಇನ್ನು ಚಿತ್ರಗೀತೆಗಳನ್ನು ಮುಂದುವರಿಸುತ್ತಾ ಚೇತನ್ ಹಾಡಿರುವ ಚೆಲುವಿನ ಚಿತ್ತಾರ ಚಿತ್ರದ ಗೀತೆಯನ್ನು ಕೇಳೋಣ. ಮನೋಮೂರ್ತಿಯವರ ಸಂಗೀತವಿದೆ ಈ ಗೀತೆಗೆ. ಸಾಹಿತ್ಯ ಎಸ್ ನಾರಾಯಣ್ ಅವರದು.

ಚೆಲುವಿನ ಚಿತ್ತಾರ ಚಿತ್ರದ ಗೀತೆಯನ್ನ ಕೇಳಿದಿರಿ. ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪಾರಿಜಾತ ಚಿತ್ರದ ಗೀತೆಯನ್ನ ಕೇಳೋಣ. ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಮನೋಮೂರ್ತಿಯವರ ಸಂಗೀತ, ಕವಿರಾಜ್ ಅವರ ಸಾಹಿತ್ಯ.

ಪ್ರೀತ್ಸೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕೇಳುಗ್ರಿ, ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ಮಡಿಕೇರಿಯ ಶ್ರುತಿ ಲಯ ತಂಡದ ಸದಸ್ಯರಿಂದ ಭಕ್ತಿ ಸಂಗೀತವಿದೆ. ಈ ಕಾರ್ಯಕ್ರಮದ ನಿರ್ವಹಣೆ ಯಂಶಕುಂತಲಾ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಋತುಬಂಧ, ಈ ಕುರಿತು ಶಿವಮೊಗ್ಗದ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭವ್ಯ ಹೆಚ್ ಅವರೊಡನೆ ಸಂದರ್ಶನವಿದೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. 1:20 ದೇಶಭಕ್ತಿ ಗೀತೆಗಳನ್ನು ಕೇಳಬಹುದು. 1:30 ಪ್ರಚಲಿತ

ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹೃದಯ ಗೀತೆ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ ಕಲಾವಿದರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ, ರಾಜನ್ ನಾಗೇಂದ್ರವರ ಸಂಗೀತ, ಗೀತ ರಚನೆ ದೊಡ್ಡರಂಗೇಗೌಡ ಅವರದು. ಕೇಳಿ ಚಿತ್ರ ಹೃದಯ ಗೀತೆ.

ಹಂಸಲೇಖ ರಚಿಸಿ ಸಂಗೀತ ನೀಡಿರುವ ಚಿತ್ರ ಯುದ್ಧಕಾಂಡ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ ಭಾವಲಹರಿ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನುರಾಧ ಭಟ್ ಹಾಡಿರುವ ಪಾರ್ಥಸಾರಥಿ ಚಿತ್ರದ ಗೀತೆ, ವಿಕ್ಟರ್ ಲೋಗಿದಾಸನ್ ಸಂಗೀತ

ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಅಣ್ಣ ಬಾಂಡ್ ಚಿತ್ರದ ಗೀತೆಯನ್ನು ಕೇಳೋಣ. ಜಯಂತ್ ಕಾಯ್ಕಿಣಿಯವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ, ಹಾಡಿದರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

Mugi itu. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12 ಗಂಟೆ ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಎಂಬ ಧ್ಯೇಯದೊಂದಿಗೆ ಇಂದು ಇಂಡಿಯನ್ ಏರ್ಫೋರ್ಸ್ನ 94ನೇ ದಿನಾಚರಣೆ. 2026ರ ಜಾಗತಿಕ ವಾಯುಪಡೆ ಶ್ರೇಯಾಂಕದಲ್ಲಿ ಭಾರತೀಯ ವಾಯುಸೇನೆ 6ನೇ ಸ್ಥಾನದಲ್ಲಿದೆ. ಮಂಕುತಿಮ್ಮನ ಕಗ್ಗದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ಮೇರು ಸಾಹಿತಿ ಹಾಗೂ ಪತ್ರಕರ್ತ ಪದ್ಮಭೂಷಣ ಡಾ ಡಿವಿ ಗುಂಡಪ್ಪ ಅವರ ಪುಣ್ಯತಿಥಿ ಹಿನ್ನೆಲೆ ನಾಡಿನ ವಿವಿಧೆಡೆ ಶ್ರದ್ಧಾಸುಮನ ಅರ್ಪಿಸಲಾಯಿತು. ಧೈರ್ಯ, ತ್ಯಾಗ, ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳ ಸಾಕಾರ ರೂಪ ಗುರು ಗೋವಿಂದ್ ಸಿಂಗ್ ಜಿ ಅವರ ಸ್ಮರಣಾ ದಿನದ ಅಂಗವಾಗಿ ಧಾರವಾಡದ ಗುರುದ್ವಾರ ಸೇರಿದಂತೆ ವಿವಿಧೆಡೆ ಪ್ರಾರ್ಥನಾ ಸಭೆಗಳನ್ನು ಶ್ರದ್ಧಾಳುಗಳು ಕೈಗೊಂಡರು. ಸದಾ ಕೆಲಸದಲ್ಲಿ ತೊಡಗಿರುವ ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿ ಎಂಬ ಧ್ಯೇಯದೊಂದಿಗೆ ಇಂದು ಅಕ್ಟೋಬರ್ 2ನೇ ಗುರುವಾರ ವಿಶ್ವ ದೃಷ್ಟಿ ದಿನ ಆಚರಿಸಲಾಗುತ್ತಿದೆ. ಕಣ್ಣಿನ ಆರೋಗ್ಯದ ಕುರಿತು ನೇತ್ರದಾನದ ಬಗ್ಗೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ನಿನ್ನೆ ಅಕ್ಟೋಬರ್ 7ನೇ ತಾರೀಖಿನಂದು ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದರು. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣದ ಮೂಲಾಧಾರ. ವಿಕಸಿತ ಭಾರತ 2047ಕ್ಕೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧನೆಗೆ ವಿ ವಿಲ್ ಡೂ ಇಟ್, ನಾವು ಸಾಧಿಸಿ ತೋರಿಸುತ್ತೇವೆ ಎಂಬ ಹೊಸ ಘೋಷವಾಕ್ಯದೊಂದಿಗೆ 5 ಮಹತ್ವದ ಸಂಕಲ್ಪಗಳನ್ನು ಘೋಷಿಸಿ ಜೊತೆಯಾಗಿ ಕೆಲಸ ಮಾಡೋಣ ಎಂದು ಪ್ರಧಾನಮಂತ್ರಿ ಕರೆ ನೀಡಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನದ ಭಾಗವಾಗಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಕೋಟ್ಯಂತರ ಶ್ರದ್ಧಾಳುಗಳ ಕನಸು ನನಸಾಗಿದೆ. 1992ರಲ್ಲಿ ಕರಸೇವಕರಾಗಿ ಪಾಲ್ಗೊಂಡಿದ್ದ ಧಾರವಾಡದ ರವಿ ರಾಮಚಂದ್ರ ಯಲಿಗಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: 1992ರೊಳಗೆ ರಾಮ ಜನ್ಮಭೂಮಿಯಲ್ಲಿರುವಂತಹ ವಿವಾದಿತ ಕಟ್ಟಡವನ್ನು ನೆಲಸಮ ಮಾಡುವಂತಹ ಕಾರ್ಯಸೇವೆಯಲ್ಲಿ ನಾನು ಭಾಗವಹಿಸಿದ್ದೆ. ಒಂದು ವಾರ ಮೊದಲೇ ಹೋಗಿ ಆ ಕಾರ್ಯಸೇವೆ ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡಿದ್ದೆ. ಸುಮಾರು 5 ಲಕ್ಷ ಕಾರ್ಯಸೇವಕರು ಸ್ವತಃ ಕೈಯಿಂದ ಅದನ್ನು ಕೆಡವಿ ನೆಲಸಮ ಮಾಡಿ ಅಲ್ಲಿ ಬಿತ್ತಿರುವಂತಹ ಮಣ್ಣನ್ನು ತೆಗೆದುಹಾಕಿ ರಾಮಲಾಲನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿ ಬಂದಂತ ವಿಷಯ ಇವತ್ತು ಇತಿಹಾಸ. ನೀವು ನೆಲಸಮ ಮಾಡಿ ಬಂದ್ರಿ, ಅದನ್ನ ಗುಡಿ ಕಟ್ಟವ್ರು ಯಾರು ಅಂತೇಳಿ ನಮ್ಮ ಆಯುಷ್ಯದೊಳಗೆ ನಾವು ಅದನ್ನ ಕಟ್ಟಡವನ್ನ ನೆಲಸಮ ಮಾಡಿ ಸ್ವಚ್ಛಗೊಳಿಸಿದ್ದೀವಿ. ಮುಂದಿನ ಪೀಳಿಗೆಯವರು ಅಲ್ಲಿ ದೇವಸ್ಥಾನವನ್ನ ಕಟ್ತಾರೆ ಅಂತೇಳಿ. ಆದರೆ ದೈವಿಚ್ಛನೆ ಬೇರೆ ಇತ್ತು. ಪ್ರಧಾನಮಂತ್ರಿಯಾಗಿ ಮಾನ್ಯ ಶ್ರೀ ಮೋದಿಜಿ ಅವರು ಅಧಿಕಾರಕ್ಕೆ ಬಂದರು, ಸುಪ್ರೀಂ ಕೋರ್ಟ್ನ ಆಜ್ಞೆ ಪ್ರಕಾರ ದೇವಸ್ಥಾನವನ್ನ ಕಟ್ಟಿದೀವಿ. ಇದೇ ಮುಖಾಂತರ ಸಂಪೂರ್ಣವಾಗಿ ರಾಜಸ್ಥಾನ ಮತ್ತು ಕರ್ನಾಟಕದಿಂದ ಕಲ್ಲುಗಳು ಏನು ಅಯೋಧ್ಯಕ್ಕೆ ಬಂದು ರಾಮ ಮಂದಿರ ನಿರ್ಮಾಣಕ್ಕೆ ಬಹಳ ಸುಲಭವಾದಂತಹ ಕೆಲಸ ಆಯಿತು.
0: ವಿಶ್ವ ಅಂಚೆ ದಿನದ ಅಂಗವಾಗಿ ನಾಳೆಯಿಂದ 1 ವಾರ ಕಾಲ ಅಂಚೆ ಇಲಾಖೆ ವಿಶೇಷ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಆಯೋಜಿಸಲಿದೆ. 12ನೇ ತಾರೀಕು ಅಂಚೆ ಚೀಟಿ ಸಂಗ್ರಹಣಾ ದಿನ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲು ವ್ಯಾಪಕ ಸಿದ್ಧತೆ ಕೈಗೊಂಡಿದೆ ಎಂದು ಅಂಚೆ ಇಲಾಖೆಯ ರಾಜ್ಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಯುವ ಪೀಳಿಗೆ ದುಶ್ಚಟಗಳಿಗೆ ಬಲಿಯಾಗದೆ ದೇಶದ ಏಳಿಗೆಗೆ ಶ್ರಮಿಸುವಂತೆ ದಾವಣಗೆರೆ ವಿಶ್ವವಿದ್ಯಾಲಯದ ಜಿಆರ್ ಹಳ್ಳಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ವಿಶೇಷಾಧಿಕಾರಿ ಡಾ ರಾಜೇಂದ್ರ ಪ್ರಸಾದ್ ಮನವಿ ಮಾಡಿದ್ದಾರೆ. ಚಿತ್ರದುರ್ಗದ ಜ್ಞಾನಗಂಗೋತ್ರಿ ಕೇಂದ್ರದಲ್ಲಿ ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಮುಕ್ತಿ ಪ್ರತಿಜ್ಞಾ ಮಹಾ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕಿ ರಶ್ಮಿ ಪಾಲ್ಗೊಂಡಿದ್ದರು.

ಬಹುಭಾಷಾ ನಟ, ನಾಮ್ ಫೌಂಡೇಶನ್ ಸಂಸ್ಥಾಪಕ ನಾನಾ ಪಾಟೇಕರ್ ಎಂದೇ ಖ್ಯಾತರಾದ ವಿಶ್ವನಾಥ್ ಪಾಟೇಕರ್ ಇಂದು ಬೆಳಗಿನ ಜಾವ ಗೋವಾ ನಿವಾಸದಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಟೆರಿಟೋರಿಯಲ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದ ನಾನಾ ಪದ್ಮಶ್ರೀ ಪುರಸ್ಕೃತರು. ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಜಪಾನ್ನಲ್ಲಿ ಇತ್ತೀಚೆಗೆ ಸಮಾರೋಪಗೊಂಡ ಏಷ್ಯಾ ಕ್ರೀಡಾಕೂಟದ ಗಾಲ್ಫ್ ಕ್ರೀಡೆಯಲ್ಲಿ ಚಿನ್ನದ ಪದಕ ಗೆದ್ದ ಮೈಸೂರಿನ ಗಾಲ್ಫರ್ ಪ್ರಣವಿ ಅರಸ್ ಅವರು ಮೈಸೂರಿಗೆ ಆಗಮಿಸಿದ ಹಿನ್ನೆಲೆ ಭವ್ಯ ಸ್ವಾಗತ ದೊರೆಯಿತು. ತುಮಕೂರಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿನ್ನೆ ಮುಕ್ತಾಯಗೊಂಡ ರಾಜ್ಯಮಟ್ಟದ ಕಿರಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 18 ವರ್ಷದೊಳಗಿನ ಬಾಲಕಿಯರ 400 ಮೀಟರ್ ಓಟದಲ್ಲಿ 55 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕೂಟ ದಾಖಲೆ ನಿರ್ಮಿಸಿದರು. ಈವರೆಗೆ ಒಟ್ಟು 8 ಕೂಟ ದಾಖಲೆಗಳು ನಿರ್ಮಾಣವಾಗಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಶ್ರುತಿ ಲಯ ತಂಡದ ಸದಸ್ಯರಿಂದ ಭಕ್ತಿ ಸಂಗೀತ

ಭಾಗವಹಿಸಿದವರು ತನುಶ್ರೀ ಟಿ ರಾವ್, ಸ್ವಾತಿ ಅರುಣ್ ಕುಮಾರ್, ಸವಿತಾ ಗುರುಪ್ರಸಾದ್, ಗೀತಾ ಸಂಪತ್ ಕುಮಾರ್, ಮಮತಾ ಎಸ್, ಆರತಿ ಬಿಎಸ್ ಹಾಗೂ ಚೈತ್ರ ಗುರುಪ್ರಸಾದ್. ಇದಾಗಿತ್ತು ಇವತ್ತಿನ ವನಿತಾ ವಿಹಾರ. ನಿರ್ವಹಣೆ ಎಂ ಶಕುಂತಲಾ, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:13:13.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ

0: ಸುರಕ್ಷಿತವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ. ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
1: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಹಿಂದೆ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
2: ಅರೆ ವಾಹ್, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
3: ಒಂದು ನಿಮಿಷ ಇಲ್ಲಿ ಕೇಳಿ. ವಾಯ್ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ. ವಾಯ್ ಒಂದು ವಾಯ್ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವಾಯ್ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವಾಯ್, ನಿಮ್ಮ ಸೈಬರ್ ರಕ್ಷಕ.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
6: FM 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಕೇಳುವಿರಿ. ಇನ್ನು 12:35ಕ್ಕೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಋತುಬಂಧ ಈ ಕುರಿತು ಶಿವಮೊಗ್ಗದ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭವ್ಯ ಹೆಚ್ ಅವರೊಡನೆ ಸಂದರ್ಶನವಿದೆ. 1:00ಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪ್ರಸ್ತುತಪಡಿಸುತ್ತಾರೆ ಯೋಗೇಶ್ ಎಂಎನ್, ಹಿರಿಯ ಪತ್ರಕರ್ತರು. 1:20ಕ್ಕೆ ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳಬಹುದು. ಒಂದು ಗಂಟೆ 30ಕ್ಕೆ ಪ್ರಚಲಿತ, 2:40ಕ್ಕೆ ಕನ್ನಡ ಚಿತ್ರಗೀತೆಗಳು, 3:00ಗೆ ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ, 4:00ಗೆ ಕೊಡಗಿನ ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಬಾಳುಪಾಠ ಹಾಗೂ ಸೋಬಾನೆ ಪದಗಳನ್ನು ಕೇಳಬಹುದು. 4:30ಕ್ಕೆ ಭಕ್ತಿಗೀತೆಗಳು, 5:00ಗೆ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರು 6:10ಕ್ಕೆ ಗೀತಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ. 6:50ಕ್ಕೆ ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ, ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಕೃಷಿ ಚಟುವಟಿಕೆ ಮತ್ತು ಮಾರುಕಟ್ಟೆ ವಿಭಾಗದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮೈತ್ರೇಯ ಸುಧೀರ್ ಕುಮಾರ್ ಮಕ್ಕಿಮನೆ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35 ಗಳಾಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ.

ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೆನೋಪಾಸ್, ಋತುದಂಧ ಈ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರ

0: ಆದಂತಹ ಡಾಕ್ಟರ್ ಭವ್ಯ ಎಚ್ ಯು ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ.
1: ಕೆಲವರು ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಮಹಿಳೆಯರು ತಮ್ಮ ಜೀವಮಾನದಲ್ಲಿ ಬಾಲ್ಯ, ಯೌವನ, ಮಾತೃತ್ವ ಹೀಗೆ ಹಲವು ಹಂತಗಳನ್ನ ಸಾಗಿಸುತ್ತಾ ಅದರೊಟ್ಟಿಗೆ ಅನೇಕ ದೈಹಿಕ ಹಾಗೂ ಮಾನಸಿಕ ರೂಪಾಂತರಗಳಿಗೆ ಒಳಗಾಗ್ತಾರೆ. ಇಂತಹ ನೈಸರ್ಗಿಕ ಹಂತಗಳಲ್ಲಿ ಅತ್ಯಂತ ಪ್ರಮುಖವಾದ ಹಂತ, ಆದರೂ ಕೂಡ ಇಂದಿಗೂ ಸಮಾಜದಲ್ಲಿ ಮುಕ್ತವಾಗಿ ಚರ್ಚೆಯಾಗದ ಒಂದು ವಿಷಯ ಅಂತಂದ್ರೆ ಅದು ಋತುಬಂಧ, ಅಥವಾ ಆಂಗ್ಲ ಭಾಷೆಯಲ್ಲಿ ಹೇಳೋದಾದ್ರೆ ಮೆನೋಪಾಸ್ ಅನ್ನುವಂಥದ್ದು. ಇದರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಆಳವಾಗಿ ಚರ್ಚಿಸಲಿದ್ದೀವಿ. ಇದರ ಬಗ್ಗೆ ಮಾತನಾಡಲು ನನ್ನೊಂದಿಗೆ ಇವತ್ತು ಡಾಕ್ಟರ್ ಭವ್ಯ ಹೆಚ್ಚು ಅವರಿದ್ದಾರೆ. ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯಲ್ಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಹಾಗೆಯೇ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಭಾರತೀಯ ವೈದ್ಯಕೀಯ ಸಂಘ ಮತ್ತು ಫಾಕ್ಸಿಯ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಭವ್ಯ ಅವರೇ.
2: ನಮಸ್ತೆ.
1: ನಿಮಗೆ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಪ್ರತಿ ಮಹಿಳೆಯ ಬದುಕಿನ ಒಂದು ಪ್ರಮುಖ ಹಂತವಾದ ಈ ಋತುಬಂಧ ಅಥವಾ ಮೆನೋಪಾಸ್ ಅಂದ್ರೇನು, ಇದು ಯಾವ ವಯಸ್ಸಿನಲ್ಲಿ ಅವರಲ್ಲಿ ಕಾಣುತ್ತೆ, ಇದರ ಬಗ್ಗೆ ಹೆಚ್ಚು ಮಾಹಿತಿ ನೀಡ್ತೀರಾ?
2: ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೆನೋಪಾಸ್ ಅನ್ನೋದು ಮಧ್ಯಮ ವಯಸ್ಸು ದಾಟಿದ ಬಳಿಕ ಮಹಿಳೆಯರಲ್ಲಿ ಕಂಡು ಬರುವಂತಹ ಒಂದು ಮುಟ್ಟು ನಿಲ್ಲುವಂತಹ ಒಂದು ಪ್ರಕ್ರಿಯೆ ಆಗಿದೆ. ಇದು ಮಹಿಳೆಯರ ಒಂದು ಜೀವನದ ಒಂದು ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ 45-55 ವಯಸ್ಸಿನಲ್ಲಿರುವ ಮಹಿಳೆಯರಲ್ಲಿ ಈ ಋತುಬಂಧದ ಲಕ್ಷಣಗಳು ಕಂಡುಬರುತ್ತೆ. 12 ತಿಂಗಳುಗಳ ಕಾಲ ಕಂಟಿನ್ಯೂಸ್ ಆಗಿ ಮುಟ್ಟು ಬಾರದಿದ್ದಾಗ ಅದನ್ನು ನಾವು ಮೆನೋಪಾಸ್ ಅಂತ ಹೇಳಿ ಕರಿತೇವೆ. ಸೊ ಹೆಚ್ಚಿನ ಮಹಿಳೆಯರು ತಮ್ಮ ಜೀವನದ ಒಂದು 40% ರಷ್ಟು ಭಾಗನ ಈ ಮೆನೋಪಾಸ್ ಹಂತದ ವರ್ಷಗಳಲ್ಲೇ ಕಳೀತಾರೆ. ಈ ಮೆನೋಪಾಸ್ ಅನ್ನೋದು ಸಡನ್ ಆಗಿ ಆಗೋದಂತದಲ್ಲ, ಇದೊಂದು ಗ್ರಾಜುವಲ್ ಪ್ರೋಸೆಸ್. ಸೊ ಇದು 3 ಹಂತಗಳಲ್ಲಿ ಸಂಭವಿಸುತ್ತದೆ. ಸೊ ಪೆರಿಮೆನೋಪಾಸ್ ಅಥವಾ ಪ್ರೀ ಮೆನೋಪಾಸ್ ಅಂತ ಹೇಳ್ತೇವೆ, ಮೆನೋಪಾಸ್ ಮತ್ತು ಪೋಸ್ಟ್ ಮೆನೋಪಾಸ್. ಸೊ ಪೆರಿಮೆನೋಪಾಸ್ ಅಂತ ಅಂದ್ರೆ ಈ ಋತುಬಂಧದ ಮುಂಚೆ ಉಂಟಾಗುವಂತಹ ಬದಲಾವಣೆಗಳು. ಈ ಬದಲಾವಣೆಗಳು ಹಲವಾರು ವರ್ಷಗಳ ಮುಂಚೆಯೇ ಪ್ರಾರಂಭವಾಗುತ್ತೆ. ಮುಟ್ಟು ನಿಲ್ಲುವ ಮುಂಚೆ ಕಂಡು ಬರುವಂತಹ ಲಕ್ಷಣಗಳೇನು ಅಂತ ಅಂದ್ರೆ, ಮುಟ್ಟಿನಲ್ಲಿ ಏರುಪೇರು ಆಗೋದು, ಸಡನ್ ಆಗಿ ಮುಟ್ಟು ನಿಂತು ಹೋಗೋದಿಲ್ಲ. ಸೊ ಮುಟ್ಟಿನಲ್ಲಿ ಏರುಪೇರು ಅಂತ ಅಂದ್ರೆ, ಕೆಲವರಿಗೆ 15 ದಿನಕ್ಕೊಮ್ಮೆನೆ ಮುಟ್ಟಾಗ್ತಾ ಇರುತ್ತೆ, ಇನ್ನು ಕೆಲವರಿಗೆ 2-3 ತಿಂಗಳು ಗ್ಯಾಪ್ ಅಲ್ಲಿ ಮುಟ್ಟಾಗೋದು, ಮತ್ತೆ ಮುಟ್ಟು ಆದ್ರೂ ಕೂಡ ರಕ್ತಸ್ರಾವ ಹೆಚ್ಚಾಗುವ ಸಾಧ್ಯತೆಗಳು, ಈ ರೀತಿಯಾದಂತಹ ಮುಟ್ಟಿನ ಸಮಸ್ಯೆಗಳು ಶುರುವಾಗುತ್ತೆ. ಅದ್ರ ಜೊತೆಗೆ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಅಂಶ ಕಡಿಮೆ ಆಗೋದ್ರಿಂದ ಹಾಟ್ ಫ್ಲಾಶಸ್ ಅಥವಾ ಮೈ ಬಿಸಿ ಆಗೋದು, ಬೆವರು ಜಾಸ್ತಿ ಬರೋದು, ನಿದ್ರೆ ಬರದೇ ಇರೋದು, ಮೂಡ್ ವೇರಿಯೇಷನ್ಸ್ ಆಗೋದು, ಈ ರೀತಿಯಾದ ಸಿಂಪ್ಟಮ್ಸ್ಗಳು ಕೂಡ ಶುರು ಆಗ್ತಾ ಹೋಗುತ್ತೆ. ಯಾವಾಗ 12 ತಿಂಗಳು ಕಂಟಿನ್ಯೂಸ್ ಆಗಿ ಮುಟ್ಟು ಬರದೇ ಇರುತ್ತೋ ಆ ಫೇಸ್ ಅನ್ನ ನಾವು ಮೆನೋಪಾಸ್ ಫೇಸ್ ಅಂತ ಹೇಳಿ ಕರಿತೇವೆ. ಸೊ ಮೆನೋಪಾಸ್ ಆದ ನಂತರದ ಹಂತಗಳನ್ನ ನಾವು ಪೋಸ್ಟ್ ಮೆನೋಪಾಸ್ ಅಂತ ಹೇಳ್ತೇವೆ. ಸೊ ಈ ಪೋಸ್ಟ್ ಮೆನೋಪಾಸ್ ಫೇಸ್ ಅಲ್ಲಿ ಅಂಡಾಶಯ ಏನಿರುತ್ತೋ ಅದರ ಕಾರ್ಯ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿರೋದ್ರಿಂದ ರೋಗ ಲಕ್ಷಣಗಳು ಅಥವಾ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಏನ್ ಹೇಳ್ತೇವೋ ಅದು ಹೆಚ್ಚಾಗಿ ಕಾಣುತ್ತೆ. ಈ ಪೆರಿಮೆನೋಪಾಸಲ್ ಫೇಸ್ ಅಲ್ಲಿ ಏನಿರುತ್ತೋ ಅದಕ್ಕಿಂತ ಹೆಚ್ಚಾಗಿ ಪೋಸ್ಟ್ ಮೆನೋಪಾಸಲ್ ಫೇಸ್ ಅಲ್ಲಿ ಅವರಿಗೆ ಮೆನೋಪಾಸಲ್ ಸಿಂಪ್ಟಮ್ಸ್ ಹೆಚ್ಚಾಗಿ ಕಾಣೋದಕ್ಕೆ ಶುರುವಾಗುತ್ತೆ.
1: ಆಯ್ತು ಡಾಕ್ಟರ್, ಈ ಮೆನೋಪಾಸ್ ಯಾಕೆ ಬರುತ್ತೆ ಮಹಿಳೆಯರಿಗೆ?
2: ಮೆನೋಪಾಸ್ ಅನ್ನೋದೇನೊಂದು ಕಾಯಿಲೆ ಅಲ್ಲ. ಮೆನೋಪಾಸ್ ಆದ ತಕ್ಷಣ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿಯ ಒಂದು ಸಾಮರ್ಥ್ಯ ಕಡಿಮೆ ಆಗುತ್ತೆ ಹೊರತು ಜೀವನನೇ ಮುಗ್ದೋಯ್ತು ಅಂತ ಅನ್ಕೊಳ್ಳೋದು ತಪ್ಪು ಕಲ್ಪನೆ ಆಗುತ್ತೆ. ಸೊ ಇದೊಂದು ನ್ಯಾಚುರಲ್ ಫಿನಾಮಿನ ಅಂತ ಹೇಳ್ಬೋದು. ಸೊ ಮೆನೋಪಾಸ್ ಯಾಕೆ ಆಗುತ್ತೆ ಅಂತ ಅಂದ್ರೆ, ಮಹಿಳೆಯರಲ್ಲಿ ಅಂಡಾಶಯದ ಅಂಡಾಣುಗಳ ಪ್ರಮಾಣ ಏನಿರುತ್ತೋ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದು ಮೆನೋಪಾಸ್ ಸ್ಟೇಜ್ಗೆ ಬರೋ ಟೈಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಅದ್ರ ಕಾರ್ಯ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಸೊ ಅಂಡಾಶಯದಿಂದ ಬರುವಂತಹ ಹಾರ್ಮೋನ್ಸ್ ಎಸ್ಪೆಷಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಅಂತ ಏನ್ ಹೇಳ್ತೀವೋ ಅದು ಕೂಡ ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒನ್ಸ್ ಅದು ಅಂಡಾಶಯದ ಕಾರ್ಯ ಕಂಪ್ಲೀಟ್ ಸ್ಟಾಪ್ ಆದಾಗ ಈಸ್ಟ್ರೋಜನ್ ಕೂಡ ಕಡಿಮೆ ಆಗುತ್ತೆ. ಈಸ್ಟ್ರೋಜನ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಈ ಗರ್ಭಕೋಶದ ಒಳಪದರ ಏನಿರುತ್ತೋ ಅದು ತುಂಬಾ ಥಿನ್ ಆಗ್ತಾ ಹೋಗುತ್ತೆ. ಸೊ ಆಗ ಏನಾಗುತ್ತೆ, ಕಂಪ್ಲೀಟ್ ಆಗಿ ಮುಟ್ಟು ನಿಂತು ಹೋಗುತ್ತೆ. ಸೊ ಆಗ ನಾವು ಅದು ಮೆನೋಪಾಸ್ ಆಯ್ತು ಅಂತ ಹೇಳ್ತೇವೆ. ಇದು ಸಹಜವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಬಟ್ ಕೆಲವು ಸಲ ಏನಾಗುತ್ತೆ ಅಂತ ಅಂದ್ರೆ, ನಿರೀಕ್ಷೆಗೆ ಮುಂಚೆಯೇ ಮೆನೋಪಾಸ್ ಆಗುತ್ತೆ ಅಂತ ಅಂದ್ರೆ, ಈಗ ಕೆಲವರಿಗೆ ನಾನು ಹೇಳಿದೆ ಸಾಮಾನ್ಯವಾಗಿ 45-55 ವಯಸ್ಸಿನಲ್ಲಿ ಮುಟ್ಟು ನಿಲ್ಲುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತ. 45 ವರ್ಷಕ್ಕಿಂತ ಮುಂಚೆನೆ ಮುಟ್ಟು ನಿಂತೋದ್ರೆ ಅದನ್ನ ನಾವು ಅರ್ಲಿ ಮೆನೋಪಾಸ್ ಅಂತ ಹೇಳ್ತೇವೆ. ಇನ್ನು 40 ವಯಸ್ಸಿನ ಮುಂಚೆಯೇ ಕೆಲವರಿಗೆ ಮುಟ್ಟು ನಿಂತು ಹೋಗ್ಬೋದು, ಅದನ್ನ ನಾವು ಪ್ರಿಮೆಚ್ಯೂರ್ ಮೆನೋಪಾಸ್ ಅಥವಾ ಅಕಾಲಿಕ ಋತುಬಂಧ ಅಂತ ಹೇಳಿ ಕರಿತೇವೆ. ಯಾಕೆ ಮುಂಚೆನೆ ಮುಟ್ಟು ನಿಂತು ಹೋಗುತ್ತೆ ಅಂತ ಅಂದ್ರೆ, ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದು ಸಾಮಾನ್ಯವಾಗಿ ವಂಶ ಪಾರಂಪರ್ಯವಾಗಿರ್ಬೋದು. ಈಗ ಅಮ್ಮನಿಗೆ ಬೇಗ ಮುಟ್ಟು ನಿಂತೋಗಿತ್ತು ಅಂದ್ರೆ ಮಗಳಿಗೂ ಸಹ ಮುಟ್ಟು ಬೇಗ ನಿಲ್ಲುವಂತಹ ಸಾಧ್ಯತೆಗಳಿರುತ್ತೆ. ಮತ್ತು ಇನ್ನು ಅರ್ಲಿ ಏಜ್ ಅಲ್ಲೇ ಏನಾದ್ರೂ ಅವರು ಕ್ಯಾನ್ಸರ್ಗೆ ಯಾವ್ದಾದ್ರೂ ಟ್ರೀಟ್ಮೆಂಟ್ ತಗೊಂಡಿದ್ರು, ಎಸ್ಪೆಷಲಿ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಅಂತ ಆದ್ರೆ, ಸೊ ಅಂತವರಲ್ಲೂ ಕೂಡ ಮುಟ್ಟು ಬೇಗ ನಿಂತೋಗುತ್ತೆ. ಈ ಅಂಡಾಶಯದ ಅಂಡಾಣುಗಳೇನಿದೆ ಅದು ತುಂಬಾ ಸೆನ್ಸಿಟಿವ್ ಸೆಲ್ಸ್ ಇರುತ್ತೆ. ಸೊ ಯಾವುದೇ ರೀತಿಯಾದಂತಹ ಈ ರೇಡಿಯೇಷನ್ ಎಕ್ಸ್ಪೋಜರ್ ಅಥವಾ ಟಾಕ್ಸಿನ್ಸ್ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆದಾಗ ಅದು ಬೇಗ ಬೇಗ ನಾಶ ಆಗುತ್ತೆ. ಹಾಗಾಗಿ ಅಂಡಾಶಯದ ಕಾರ್ಯ ಬೇಗ

0: ನಿಂತೋಗೋದ್ರಿಂದ ಅವ್ರಿಗೆ ಬೇಗ ಮುಟ್ಟು ನಿಂತೋಗತ್ತೆ. ಮತ್ತು ಇನ್ನೂ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ, ಈಗ ಅಂಡಾಶಯದಲ್ಲಿ ಯಾವ್ದಾದ್ರೂ ಗಂಟಿತ್ತು ಅಥವಾ ಸಿಸ್ಟ್ ಆಗಿತ್ತು ಅಂತ ಅಂದಾಗ ಅಂಡಾಶಯ ರಿಮೂವ್ ಮಾಡಿರ್ತಾರೆ ಸರ್ಜರಿ ಮಾಡಿ. ಸೊ ಅಂತವರಲ್ಲೂ ಕೂಡ ಬೇಗನೆ ಮೆನೋಪಾಸಲ್ ಸಿಂಪ್ಟಮ್ಸ್ ಬರೋದಕ್ಕೆ ಶುರುವಾಗುತ್ತೆ. ಇನ್ನು ಕೆಲವರು ಈಗ ಏಡ್ಸ್ ಇಂದ ಬಳಲುತ್ತಿದ್ದವ್ರಿಗೆ ಅಥವಾ ಯಾವುದೇ ರೀತಿಯಾದಂತಹ ಈ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಈ ರೀತಿಯಾದಂತಹ ಅಭ್ಯಾಸಗಳಿದ್ದವರಲ್ಲೂ ಕೂಡ ಅಂಡಾಶಯದ ಮೇಲೆ ಅದರ ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ಅವರಲ್ಲೂ ಕೂಡ ಮುಟ್ಟು ಬೇಗ ನಿಂತೋಗುತ್ತೆ. ಮತ್ತೆ ಇನ್ನು ಕೆಲವು ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅಂತ ಪ್ರಾಬ್ಲಮ್ಸ್ ಇದ್ದವ್ರಿಗೂ ಕೂಡ ಮುಟ್ಟು ಬೇಗ ನಿಂತೋಗುತ್ತೆ. ಸೊ ಇನ್ನು ಒಂದು ಹೇಳ್ಬೇಕಂತ ಅಂದ್ರೆ, ಈಗ ಕೆಲವರಿಗೆ ಏನಂದ್ರೆ 55 ವರ್ಷ ಆದ್ರೂ ಕೂಡ ಮುಟ್ಟು ನಿಂತಿರೋದಿಲ್ಲ. ಸೊ ಅಂತದನ್ನ ನಾವು ಲೇಟ್ ಮೆನೋಪಾಸ್ ಅಂತ ಹೇಳ್ತೇವೆ. ಈ ಲೇಟ್ ಮೆನೋಪಾಸ್ ಆಗೋದಕ್ಕೂ ಕೆಲವು ಕಾರಣಗಳಿರುತ್ತೆ. ಒಂದು ವಂಶ ಪಾರಂಪರ್ಯವಾಗಿ ಈಗ ಅಮ್ಮನಿಗೆ ಲೇಟ್ ಆಗಿದ್ರೆ ಮಗಳಿಗೂ ಲೇಟ್ ಆಗಿ ಮುಟ್ಟು ನಿಲ್ಲೋದು, ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದವರಿಗೆ ಸಾಮಾನ್ಯವಾಗಿ ಮುಟ್ಟು ಲೇಟ್ ಆಗಿ ನಿಲ್ಲೋ ಚಾನ್ಸಸ್ ಇರುತ್ತೆ. ಮತ್ತೆ ನಮ್ಮ ದೇಹದಲ್ಲಿ ಯಾವಾಗ ಈಸ್ಟ್ರೋಜನ್ ಹಾರ್ಮೋನ್ ಹೆಚ್ಚಾಗೇ ಇರುತ್ತೆ ಅಂದ್ರೆ ಯಾರಲ್ಲಿ ಅಂತ ಅಂದ್ರೆ, ಈಗ ಒಬೀಸ್ ಇದ್ದವರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದ್ದಾಗ ಅಂತವರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ನಾರ್ಮಲ್ ಆಗಿ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಅಂತವರಲ್ಲೂ ಕೂಡ ಲೇಟ್ ಮೆನೋಪಾಸ್ ಆಗುತ್ತೆ. ಮತ್ತು PCOS ಪ್ರಾಬ್ಲಮ್, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್, ಅಂತವರಲ್ಲೂ ಕೂಡ ಮುಟ್ಟು ಲೇಟ್ ಆಗಿ ನಿಲ್ಲುವಂತಹ ಸಾಧ್ಯತೆಗಳಿರುತ್ತೆ.
1: ಡಾಕ್ಟರ್ ಭವ್ಯ, ಇನ್ನು ಈ ಮೆನೋಪಾಸ್ ನಿಮ್ಗೆ ಬರ್ತಿದೆ ಅಂತ ಸರಿಯಾಗಿ ಹೇಗ್ ಗೊತ್ತಾಗುತ್ತೆ? ಇದು ಬರ್ಲಿಕ್ಕೆ ಏನೆಲ್ಲ ಸೂಚನೆಗಳಿದ್ದಾವೆ?
0: ಸೊ ಹೆಣ್ಣು ಮಕ್ಕಳಲ್ಲಿ ಉಂಟಾಗುವಂತಹ ಪ್ರತಿಯೊಂದು ಹಂತಗಳಲ್ಲೂ ಬದಲಾವಣೆಗಳಾಗ್ತಾನೆ ಬರುತ್ತೆ. ಈಗ ಅದಿಹರಿದ ವಯಸ್ಸಿನಲ್ಲಿ ಬದಲಾವಣೆಗಳಾಗುತ್ತೆ, ಮತ್ತೆ ಗರ್ಭಾವಸ್ಥೆ ಸಮಯದಲ್ಲಿ ಬದಲಾವಣೆ ಆಗುತ್ತೆ. ಅದೇ ರೀತಿ ಈ ಮೆನೋಪಾಸ್ ಕೂಡ ಯಾವುದಕ್ಕೂ ಹೊರತಲ್ಲ, ಅದರಲ್ಲೂ ಕೂಡ ಮೆನೋಪಾಸ್ ಟೈಮಲ್ಲೂ ಕೂಡ ನಮ್ಮ ಹಾರ್ಮೋನ್ನ ವ್ಯತ್ಯಾಸದಿಂದಾಗಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬದಲಾವಣೆಗಳು ಕಂಡು ಬರುತ್ತೆ. ಸೊ ನಾನಾಗ್ಲೇ ಹೇಳಿದಾಗೆ ಪೆರಿಮೆನೋಪಾಸ್ ಫೇಸ್ ಅಲ್ಲಿ ಮುಟ್ಟಿನ ಏರುಪೇರಾಗೋದು ಸಾಮಾನ್ಯ. ಸೊ ಬೇಗ ಆಗ್ಬಹುದು, ಲೇಟ್ ಆಗಬಹುದು, ಈ ರೀತಿಯಾದ ಮುಟ್ಟಿನ ವ್ಯತ್ಯಾಸಗಳು ಶುರುವಾಗುತ್ತೆ. ಮತ್ತು 70-80% ಮಹಿಳೆಯರಲ್ಲಿ ಮೆನೋಪಾಸ್ ಟೈಮಲ್ಲಿ ಕಂಡು ಬರುವಂತಹ ಸಿಂಪ್ಟಮ್ಸ್ ಅಂತ ಅಂದ್ರೆ ಹಾಟ್ ಫ್ಲಷಸ್. ಹಾಟ್ ಫ್ಲಷಸ್ ಅಂದ್ರೆ ಮೈಯೆಲ್ಲ ಬಿಸಿ ಬಿಸಿ ಆಗೋದು. ಸೊ ಅವರಿಗೆ ಬೆವರು ಜಾಸ್ತಿ ಬರುತ್ತೆ, ಮತ್ತೆ ಎಲ್ಲರಿಗೂ ಚಳಿ ಆಗ್ತಾ ಇದ್ರೆ ಅವರಿಗೆ ಮಾತ್ರ ಸೆಕೆ ಅನ್ಸೋದು, ಮತ್ತೆ ನಿದ್ರೆ ಬರದೇ ಇರೋದು, ನಿದ್ರೆ ಡಿಸ್ಟರ್ಬ್ ಆಗುತ್ತೆ. ಮತ್ತೆ ಏನಾಗುತ್ತೆ ಅಂತಂದ್ರೆ ಮಾನಸಿಕವಾಗಿ ಅವರಿಗೆ ಮೂಡ್ ವೇರಿಯೇಷನ್ಸ್ ತುಂಬಾ ಆಗಕ್ ಸ್ಟಾರ್ಟ್ ಆಗುತ್ತೆ. ಬೇಗ ಕೋಪ ಬರೋದು, ಮತ್ತೆ ಆಂಗ್ಸೈಟಿ ಇಶ್ಯೂಸ್, ಭಯ ಆಗೋದು, ಸಣ್ಣ ಪುಟ್ಟ ವಿಷಯಕ್ಕೂ ಭಯ ಪಡೋದು. ಸೊ ಮತ್ತೆ ಕುಗ್ಗಿ ಹೋಗೋದು, ಖಿನ್ನತೆಗೆ ಒಳಗಾಗ್ತಾರೆ, ತನ್ನ ಜೀವನ ಮುಗ್ದೋಯ್ತು ಅಥವಾ ನಾನ್ ಯಾರಿಗೂ ಬೇಡ ಈಗ, ಆ ರೀತಿಯಾದಂತಹ ಭಾವನೆಗಳು ಅವರಲ್ಲಿ ಮೂಡೋದಕ್ಕೆ ಶುರುವಾಗುತ್ತೆ. ಸೊ ಡಿಪ್ರೆಷನ್ ಹೋಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅಲ್ಲದೆ ಇನ್ನ ಬೇರೆ ಹೇಳ್ಬೇಕಂತಂದ್ರೆ ಯೂರೋಜೆನೈಟಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮೂತ್ರದ ತೊಂದರೆಗಳು. ಯುರಿನ್ ಇನ್ಫೆಕ್ಷನ್ಸ್ ಕಾಮನ್ ಆಗಿ ಜಾಸ್ತಿ ಇರುತ್ತೆ ಮೆನೋಪಾಸ್ ವಿಮೆನ್ ಅಲ್ಲಿ. ಜೊತೆಗೆ ಅವರಿಗೆ ಪದೇ ಪದೇ ಮೂತ್ರ ಹೋಗುವಂತದ್ದು, ಅಂದ್ರೆ ಮೂತ್ರಕೋಶದ ಕೆಪಾಸಿಟಿ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಅವರಿಗೆ ಮೂತ್ರ ಹೋಗಿ ಬಂದ್ಮೇಲೂ ಮತ್ತೆ ಮತ್ತೆ ಮೂತ್ರ ಹೋಗ್ಬೇಕು ಅನ್ನೋ ಫೀಲ್ ಇರುತ್ತೆ. ಅದ್ರ ಜೊತೆಗೆ ಮೂತ್ರ ಸೋರುವಿಕೆ ಅಥವಾ ಯುರಿನರಿ ಲೀಕೇಜ್ ಅಂತ ಹೇಳ್ತೀವಿ, ಕೆಮ್ಮದಾಗ ಮಾಡಿದಾಗ ಮೂತ್ರ ಲೀಕ್ ಆಗೋದು, ಯಾಕಂದ್ರೆ ಅಲ್ಲಿನ ಮಸಲ್ ವೀಕ್ನೆಸ್ ಆಗಿರುತ್ತೆ, ಸ್ನಾಯುಗಳ ಬಲ ಕಡಿಮೆ ಆಗುತ್ತೆ ಮೆನೋಪಾಸ್ ಫೇಸ್ ಅಲ್ಲಿ. ಸೊ ಹಾಗಾಗಿ ಸ್ವಲ್ಪ ಕೆಮ್ಮಿದ್ರು ಲೀಕ್ ಆಗೋದು, ಮತ್ತೆ ಮೂತ್ರದ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಅವ್ರಿಗೆ ಅರ್ಜೆನ್ಸಿ ಇರುತ್ತೆ, ಯಾವಾಗ ಹೋಗಿ ಬಂದ್ರು ಪದೇ ಪದೇ ಹೋಗ್ಬೇಕು, ಮತ್ತೆ ಹೋಲ್ಡ್ ಮಾಡುವಂತ ಕೆಪಾಸಿಟಿ ಕಡಿಮೆ ಇರುತ್ತೆ. ಸೊ ಅರ್ಜ್ ಇನ್ಕಾಂಟಿನೆನ್ಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಮತ್ತು ಈಗ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ವೆಜೈನಾದಲ್ಲಿರುವಂತಹ ತೇವಾಂಶ ಏನಿದೋ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ವೆಜೈನಲ್ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಸೊ ವೆಜೈನಲ್ ಡ್ರೈನೆಸ್ ಇಂದ ಅಲ್ಲಿ ಅವರಿಗೆ ಇರಿಟೇಷನ್ ಆಗ್ಬಹುದು, ಉರಿ ಊತ, ಮತ್ತೆ ಸಂಭೋಗದ ಸಮಯದಲ್ಲಿ ನೋವು ಉಂಟಾಗೋದು, ಮತ್ತೆ ಇನ್ನು ಕೆಲವರಿಗೆ ಸಂಭೋಗದಲ್ಲಿ ಆಸಕ್ತಿ ಕೂಡ ಕಡಿಮೆ ಆಗ್ಬಹುದು ಮೆನೋಪಾಸ್ ಆದ ನಂತರ. ಸೊ ಮತ್ತು ಇನ್ನು ಹೇಳ್ಬೇಕಂತ ಅಂದ್ರೆ ಚರ್ಮ ಸುಕ್ಕಾಗೋದು, ಸಾಮಾನ್ಯ ಏಜ್ ಆದ್ಮೇಲೆ ಹೇಗೆ ಚರ್ಮ ಸುಕ್ಕಾಗ್ತಾ ಹೋಗುತ್ತೆ ಆತರ, ಮತ್ತೆ ಮೆನೋಪಾಸ್ ಆದಾಗ ತೂಕ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಆಹಾರ ಕ್ರಮ ಸರಿಯಾಗಿ ಪಾಲಿಸ್ತಾ ಇದ್ರು, ವ್ಯಾಯಾಮ ಎಲ್ಲ ಮಾಡ್ತಾ ಇದ್ರು ಕೂಡ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ, ಮೆನೋಪಾಸ್ ಆದಾಗ ನಿಮ್ಮ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಮತ್ತು ಇನ್ನು ಮೆನೋಪಾಸ್ ಆದ ನಂತರ ಏನಾಗುತ್ತೆ ಅಂದ್ರೆ ಕ್ಯಾಲ್ಸಿಯಂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಏನಾಗುತ್ತೆ ಅಂತ ಅಂದ್ರೆ ಮೂಳೆಗಳು ವೀಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಬೆನ್ನು ನೋವು ಬರೋದು ಅಥವಾ ಜಾಯಿಂಟ್ ಪೇನ್ ಬರೋದು, ಈ ರೀತಿ ಪ್ರಾಬ್ಲಮ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ.
1: ಸರಿ, ಸಾಕಷ್ಟು ಮಹಿಳೆಯರಿಗೆ ಈ ಮೆನೋಪಾಸ್ ಉಂಟಾಗೋ ಸಮಯ ಹೇಗಿರುತ್ತೆ ಅಂತ ಕೇಳಿದಾಗ, ಈ ಹಿಂದೆ ನೀವ್ ಹೇಳಿದಾಗೆ ಅವರು ಹಾಟ್ ಫ್ಲಾಶ್ ಅನ್ನೋ ಪದವನ್ನ ಬಹಳ ಬಳಸ್ತಾರೆ, ಹೀಗಂದ್ರೆ ಏನ್ ಡಾಕ್ಟರ್?
0: ಹಾಟ್ ಫ್ಲಾಶಸ್ ಅಂತ ಅಂದ್ರೆ, ನಾನಾಗ್ಲೇ ಹೇಳಿದಾಗೆ ನಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ಅಂಶ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಪೆರಿಫೆರಲ್ ವ್ಯಾಸೋ ಡೈಲಟೇಷನ್ ಅಂತ ಹೇಳ್ತೇವೆ, ಅದರಿಂದಾಗಿ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಸ್ಕಿನ್ ಭಾಗಕ್ಕೆ ಅಥವಾ ಆತರ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಏನಾಗುತ್ತೆ, ಮೈ ಅದೇ ಎಸ್ಪೆಷಲಿ ಮುಖ ಮತ್ತೆ ಕತ್ತಿನ ಭಾಗ ಎದೆ ಭಾಗದಲ್ಲಿ ಬಿಸಿ ಬಿಸಿ ಆಗೋದು ಫೀಲ್ ಆಗುತ್ತೆ. ಸೊ ಈಗ ಚಳಿಗಾಲದಲ್ಲೂ ಕೂಡ ಅವರಿಗೆ ಮಾತ್ರ ಶೆಕೆ ಅನಿಸ್ತಾ ಇರತ್ತೆ, ರಾತ್ರಿ ಹೊತ್ತು ಬೆವರೋದು ಜಾಸ್ತಿ ಆಗುತ್ತೆ, ಮತ್ತೆ ದಾಹ ಜಾಸ್ತಿ ಇರುತ್ತೆ, ಬಾಯಾರಿಕೆ ಜಾಸ್ತಿ ಆಗ್ತಾ ಇರತ್ತೆ. ಸೊ ಇದನ್ನ ನಾವು ಹಾಟ್ ಫ್ಲಷಸ್ ಅಂತೀವಿ, ಅಥವಾ ಇದನ್ನ ವ್ಯಾಸೋಮೋಟಾರ್ ಸಿಂಪ್ಟಮ್ಸ್ ಅಂತ ಕೂಡ ಇದಕ್ಕೆ ಹೇಳ್ತೇವೆ.
1: ಡಾಕ್ಟರ್, ಈ ಹಿಂದೆ ನೀವು ಮೆನೋಪಾಸ್ ನಲ್ಲಿ ಇಂತಿಂತ ಸೂಚನೆಗಳು ಕಂಡು ಬರುತ್ತೆ ಅಂತ

0: ಹೇಳಿದ್ರಿ, ಈಗ ಎಲ್ಲಾ ಮಹಿಳೆಯರಿಗೂ ಇದೇ ಲಕ್ಷಣಗಳು ಕಂಡು ಬರುತ್ತೆ ಅಥವಾ ಹೇಗೆ?
1: ಈ ಮೆನೋಪಾಸಲ್ ಸಿಂಪ್ಟಮ್ಸ್ ಏನಿದೆ ಅದು ಪರ್ಸನ್ ಟು ಪರ್ಸನ್ ವೇರಿ ಆಗ್ತಾ ಇರುತ್ತೆ. ಕೆಲವರಿಗೆ ಹೇಗಂತಂದ್ರೆ ಮುಟ್ಟು ಸಡನ್ ಆಗಿ ನಿಂತೋಗಿರುತ್ತೆ ಅಷ್ಟೇನೆ, ಅವರಿಗೆ ಯಾವುದೇ ರೀತಿಯಾದಂತಹ ಸಿಂಪ್ಟಮ್ಸ್ ಕಾಣಿಸ್ಕೊಂಡೇ ಇರೋದಿಲ್ಲ. ಸೊ ಮತ್ತೆ ಇನ್ನೂ ಕೆಲವರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಮೆನೋಪಾಸಲ್ ಸಿಂಪ್ಟಮ್ಸ್ ಪೆರಿ ಮೆನೋಪಾಸಲ್ ಫೇಸ್ ಇಂದನೇ ಮುಟ್ಟು ನಿಂತೇ ಇರೋದಿಲ್ಲ, ಇನ್ನು ಆಗ್ಲೇನೆ ಅವರಿಗೆ ಹಾಟ್ ಫ್ಲಷಸ್ ಆಗ್ಲಿ ಅಥವಾ ಯೂರಿನರಿ ಪ್ರಾಬ್ಲಮ್ಸ್ ಆಗ್ಲಿ ಹೆಚ್ಚಾಗಿರುತ್ತೆ. ಸೊ ಮತ್ತೆ ಎಲ್ಲಾ ಪ್ರಾಬ್ಲಮ್ಸ್ ಇರಲೇಬೇಕು ಅಂತಾನು ಇಲ್ಲ. ಕೆಲವರಿಗೆ ಬರೀ ಹಾಟ್ ಫ್ಲಷಸ್ ಒಂದೇ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ಬರೀ ಮೂತ್ರದ ಸೋರಿಕೆ ಆಗಿರ್ಬೋದು ಅಥವಾ ವೆಜೈನಲ್ ಡ್ರೈನಸ್ ಅಷ್ಟೇ ಪ್ರಾಬ್ಲಮ್ ಇರುತ್ತೆ. ಮತ್ತೆ ಇನ್ನು ಕೆಲವರಲ್ಲಿ ಬರೀ ಮೂಡ್ ವೇರಿಯೇಷನ್ಸ್ ಅಥವಾ ಮಾನಸಿಕ ತೊಂದರೆಗಳೇ ಕಂಡು ಬರಬಹುದು. ಸೊ ಎಲ್ಲರಲ್ಲೂ ಅದು ಒಂದೇ ರೀತಿ ಇರೋದಿಲ್ಲ, ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಏನು ಇಲ್ದೇನೂ ಇರ್ಬೋದು ಅಥವಾ ಅತಿಯಾಗಿ ಅವರಿಗೆ ಸಿಂಪ್ಟಮ್ಸ್ ಇಂದಾಗಿ ಅವರ ದೈನಂದಿನ ಜೀವನ ಕೂಡ ಡೈಲಿ ಆಕ್ಟಿವಿಟೀಸ್ ಕೂಡ ಅಫೆಕ್ಟ್ ಆಗ್ಬೋದು ಈ ಮೆನೋಪಾಸಲ್ ಸಿಂಪ್ಟಮ್ಸ್ ಇಂದ.
0: ಇಷ್ಟು ಜನವು ಈ ಮೆನೋಪಾಸ್ ಅಥವಾ ಋತುಬಂಧ ಅಂದ್ರೇನು, ಇದು ಯಾವಾಗ ಉಂಟಾಗುತ್ತೆ, ಹಾಗೆ ಇದರ ಲಕ್ಷಣಗಳೇನು ಅನ್ನೋದ್ರ ಕುರಿತು ಮಾತನಾಡಿದ್ವಿ. ಇನ್ನು ಡಾಕ್ಟರ್ ಭವ್ಯ, ಈ ಮೆನೋಪಾಸ್ ಆದ ನಂತರ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆಗಳು ಉಂಟಾಗಬಹುದಾ, ಇದ್ರ ಬಗ್ಗೆ ಮಾಹಿತಿ ನೀಡಿ.
1: ಮೆನೋಪಾಸ್ ಸಮಯದಲ್ಲಿ ಉಂಟಾಗುವಂತಹ ಹಾರ್ಮೋನ್ನ ವ್ಯತ್ಯಾಸದಿಂದಾಗಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಹಲವಾರು ರೀತಿಯಲ್ಲಿ ಪ್ರಭಾವ ಬೀರುವ ಸಾಧ್ಯತೆಗಳಿರುತ್ತೆ. ಕ್ಯಾಲ್ಸಿಯಂ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ, ಅಂದ್ರೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಸೊ ಇದರಿಂದಾಗಿ ಏನಾಗುತ್ತೆ ಅಂತ ಅಂದ್ರೆ ಮೂಳೆಗಳು ತುಂಬಾ ವೀಕ್ ಆಗಿರುತ್ತೆ. ಸೊ ಒಂದ್ ಸ್ವಲ್ಪ ಏಟಾದ್ರೂ ಸಹ ಫ್ರಾಕ್ಚರ್ ಆಗುವ ಚಾನ್ಸಸ್ ಕೂಡ ಹೆಚ್ಚಾಗುತ್ತೆ. ಮತ್ತು ಬ್ಯಾಕ್ ಪೇನ್ ಜಾಸ್ತಿ ಬರೋದು, ಜಾಯಿಂಟ್ ಪೇನ್ಸ್ ಎಲ್ಲ ಬರೋದು ಕೂಡ ಕ್ಯಾಲ್ಸಿಯಂ ಕೊರತೆಯಿಂದ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಹೃದಯ ಸಂಬಂಧ ಕಾಯಿಲೆಗಳು ಮೆನೋಪಾಸ್ ನಂತರ ಹೆಣ್ಮಕ್ಕಳಲ್ಲಿ ಕಂಡು ಬರೋದು ಸಾಮಾನ್ಯ. ಯಾಕೆ ಅಂತ ಅಂದ್ರೆ ಈಸ್ಟ್ರೋಜನ್ ಕಡಿಮೆ ಆದಾಗೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಅಂತ ಏನ್ ಹೇಳ್ತೀವೋ ಅದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಇರೋವರೆಗೂ ಹೇಗಿರುತ್ತೆ ಅಂತ ಅಂದ್ರೆ ಇಟ್ ಇಸ್ ಅ ಪ್ರೊಟೆಕ್ಟಿವ್, ಅಂದ್ರೆ ಯಾವುದೇ ರೀತಿಯಾದಂತಹ ಹೃದಯ ಸಂಬಂಧ ಕಾಯಿಲೆಗಳು ಬರದೇ ಇರೋ ಹಾಗೆ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಒನ್ಸ್ ಮೆನೋಪಾಸ್ ಆದ್ಮೇಲೆ ಈಸ್ಟ್ರೋಜನ್ ಕಡಿಮೆ ಆಗೋದ್ರಿಂದ ಸೊ ಈ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಅಂತ ಏನ್ ಹೇಳ್ತೀವೋ ಅದು ಹೆಚ್ಚಾಗುತ್ತೆ, ಜೊತೆಗೆ ಬ್ಲಡ್ ಪ್ರೆಷರ್ ಕೂಡ ಹೆಚ್ಚಾಗುತ್ತೆ ಇರುತ್ತೆ. ನಮ್ಮ ವೆಯ್ಟ್ ಅಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ, ಹೃದಯ ಸಂಬಂಧ ಕಾಯಿಲೆಗಳನ್ನ ಬರುವ ಸಾಧ್ಯತೆಗಳು ಹೆಚ್ಚು ಮಾಡುತ್ತೆ. ಸೊ ಮತ್ತೆ ಇನ್ನು ಹೇಳ್ಬೇಕಂತ ಅಂದ್ರೆ ಮೆನೋಪಾಸ್ ಸಿಂಪ್ಟಮ್ಸ್ ಇಂದಾಗಿ ಏನಾಗುತ್ತೆ, ಈಗ ರಾತ್ರಿ ಹಾಟ್ ಫ್ಲಷಸ್ ಇಂದ ಎಲ್ಲ ಅಥವಾ ಪದೇ ಪದೇ ಮೂತ್ರ ಹೋಗೋದ್ರಿಂದ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಸೊ ರಾತ್ರಿ ನಿದ್ದೆ ಕೆಟ್ಟೋಯ್ತು ಅಂತ ಅಂದ್ರೆ ಡೇ ಟೈಮ್ ಅಲ್ಲಿ ಅವ್ರಿಗೆ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ತುಂಬಾ ಆಯಾಸ ಅನ್ಸೋದು, ಶಕ್ತಿ ಕಡಿಮೆ ಅನ್ಸೋದು, ಮತ್ತೆ ತುಂಬಾ ಕಿರಿಕಿರಿ ಅನ್ಸೋದು, ಮಾನಸಿಕವಾಗಿಯೂ ಅವರಿಗೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಕೋಪ ಬರೋದು, ಈ ರೀತಿಯಾದಂತಹ ಸಿಂಪ್ಟಮ್ಸ್ ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನು ಕಾಮನ್ ಆಗಿ ನಾನು ಹೇಳಿದಾಗೆ ಯೂರಿನರಿ ಪ್ರಾಬ್ಲಮ್ಸ್, ಎಸ್ಪೆಷಲಿ ಯೂರಿನರಿ ಲೀಕೇಜ್ ಅಥವಾ ಮೂತ್ರ ಸೋರಿಕೆ ಅಂತ ಏನ್ ಹೇಳುತ್ತ ಅದು ಏನಾಗುತ್ತೆ ಅಂತಂದ್ರೆ ಮಹಿಳೆಯರು ಅದನ್ನ ಮುಚ್ಚಿಟ್ಕೊಂತಾರೆ, ಹೇಳ್ಕೊಳ್ಳೋದಿಲ್ಲ. ಯೂರಿನರಿ ಲೀಕೇಜ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಈ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ವೀಕ್ನೆಸ್ ಇಂದಾಗಿ ಗರ್ಭಕೋಶ ಜಾರುವಿಕೆ ಆಗಿರ್ಬೋದು, ಸೊ ಅದು ಹೊರಗಡೆ ಬಂದದನ್ನ ಹೇಳ್ಕೊಳ್ಳಕ್ಕೆ ಮುಜುಗರ ಪಡ್ತಾರೆ. ಬಟ್ ಅದರಿಂದಾಗಿ ಅವ್ರಿಗೆ ಏನಾಗುತ್ತೆ, ಅವರ ಡೈಲಿ ಆಕ್ಟಿವಿಟೀಸ್ ಅಥವಾ ದೈನಂದಿನ ಚಟುವಟಿಕೆಗಳು ಕೂಡ ಅಫೆಕ್ಟ್ ಆಗ್ತಾ ಇರುತ್ತೆ. ಮೂತ್ರ ಸೋರಿಕೆ ಇರೋದ್ರಿಂದ ಅವರು ಹೊರಗಡೆ ಜಾಸ್ತಿ ಹೋಗೋದಿಲ್ಲ, ಬೇರೆಯವ್ರ ಜೊತೆ ಬೆರೆಯೋದಿಲ್ಲ, ಸೊ ಈ ರೀತಿ ಸಮಸ್ಯೆಗಳು ಹೆಚ್ಚಾಗುತ್ತೆ. ಮತ್ತು ಗರ್ಭಕೋಶ ಜಾರುವಿಕೆಯಿಂದ ಅವರಿಗೆ ಡೈಲಿ ಮಾಡಬೇಕಾಗಿದ್ದಂತ ಕೆಲಸಗಳು ಮಾಡೋದಕ್ಕೂ ಕೂಡ ತೊಂದರೆ ಆಗುತ್ತೆ. ಮತ್ತು ಇನ್ನು ಸಾಮಾನ್ಯವಾಗಿ ಮುಟ್ಟು ನಿಂತ ಮೇಲೆನೆ ಮಹಿಳೆಯರಲ್ಲಿ ಈ ಅಂಡಾಶಯದ ಕ್ಯಾನ್ಸರ್ ಆಗಿರ್ಬೋದು, ಗರ್ಭಕೋಶದ ಕ್ಯಾನ್ಸರ್ ಹಾಗೂ ಸ್ತನದ ಕ್ಯಾನ್ಸರ್ ಗಳು ಬರುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಹಾಗಾಗಿ ನಿಯಮಿತ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ.
0: ಹಾಗಿದ್ರೆ ಡಾಕ್ಟರ್, ಮಹಿಳೆಯರು ಈ ಮೆನೋಪಾಸ್ ಸಮಯದಲ್ಲಿ ಯಾವ ಆಹಾರವನ್ನ ಸೇವಿಸಬೇಕು ಅಥವಾ ಯಾವ ರೀತಿಯ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಬೇಕು ಅವರು?
1: ನಾನು ಆಗ್ಲೇ ಹೇಳಿದಾಗೆ ಮೆನೋಪಾಸ್ ನಿಂದ ಹಲವಾರು ಸಮಸ್ಯೆಗಳು ಉಂಟಾಗುತ್ತಲ್ಲ, ಸೊ ಇದರಿಂದ ಹೊರಬರ್ಬೇಕಂತಂದ್ರೆ ನಾವು ಮಾಡಬೇಕಾದಂತಹ ಬಹಳ ಮುಖ್ಯವಾದ ಅಂಶ ಅಂತ ಅಂದ್ರೆ ನಮ್ಮ ಜೀವನ ಶೈಲಿಯನ್ನ ಸರಿಯಾದ ರೀತಿಯಲ್ಲಿ ಬದಲಾಯಿಸಿಕೊಳ್ಳೋದು. ಅದರಲ್ಲಿ ಒಂದು ಬಹಳ ಮುಖ್ಯವಾದದಂತ ಅಂದ್ರೆ ನಮ್ಮ ಆಹಾರ ಪದ್ಧತಿಯನ್ನ ಸುಧಾರಣೆ ಮಾಡೋದು, ಮತ್ತು ಇನ್ನೊಂದು ದೈಹಿಕ ಚಟುವಟಿಕೆಗಳು. ಆಹಾರ ಪದ್ಧತಿಯಲ್ಲಿ ಅಂದ್ರೆ ನಾವು ಮೆನೋಪಾಸ್ ಟೈಮ್ ಅಲ್ಲಿ ಯಾವ ರೀತಿಯಾದ ಆಹಾರ ತಗೊಳ್ಬೇಕು ಅಂತ ಅಂದ್ರೆ ಬ್ಯಾಲೆನ್ಸ್ ಡಯಟ್ ಅಥವಾ ಸಮತೋಲನ ಆಹಾರ ಅಂತ ಹೇಳ್ತೇವೆ. ಸೊ ಅದು ಬಹಳ ಮುಖ್ಯ. ಮತ್ತು ಈಗ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅಂತ ಹೇಳಿದೆ, ಸೊ ಹಾಗಾಗಿ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನ ತಿನ್ನೋದನ್ನ ಆದಷ್ಟು ಕಡಿಮೆ ಮಾಡಬೇಕು, ನೀರು ಹೆಚ್ಚಾಗಿ ಕುಡಿಬೇಕು, ಮತ್ತು ಟೈಮ್ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡೋದು ಬಹಳ ಮುಖ್ಯ. ರಾತ್ರಿ ಲೇಟ್ ಆಗಿ ಊಟ ಮಾಡೋದು ಅಥವಾ ಬೇಗ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದು, ಈ ರೀತಿ ಅಭ್ಯಾಸಗಳನ್ನ ಮಾಡಬಾರ್ದು. ಮತ್ತು ನಮ್ಮ ಊಟದ ತಟ್ಟೆಯಲ್ಲಿ ಹೇಗಿರ್ಬೇಕು ಅಂತ ಅಂದ್ರೆ ಅರ್ಧ ಭಾಗದಷ್ಟು ತರಕಾರಿ ಸೊಪ್ಪು ಇರಬೇಕು, ಇನ್ನು ಕಾಲು ಭಾಗ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಚಪಾತಿ ಅಥವಾ ರೈಸ್ ಆಗಿರ್ಬೋದು, ಇನ್ನು ಕಾಲು ಭಾಗ ಪ್ರೋಟೀನ್ಸ್. ಪ್ರೋಟೀನ್ಸ್ ಅಂತ ಅಂದ್ರೆ ಮೊಟ್ಟೆ ಆಗಿರ್ಬೋದು, ಪನೀರ್ ಆಗಿರ್ಬೋದು ಅಥವಾ ಸೋಯಾಬೀನ್ ಆಗಿರ್ಬೋದು, ಕಾಳುಗಳಾಗಿರ್ಬೋದು. ಸೊ ಈ ರೀತಿಯಾಗಿ ನಾವು ಡಿವೈಡ್ ಮಾಡಿ ತಿನ್ನೋದ್ರಿಂದ ನಮಗೆ ದೊರಕಬೇಕಾದಂತಹ ಪೌಷ್ಟಿಕಾಂಶ

0: ಗಳು ಸರಿಯಾದ ರೀತಿಯಲ್ಲಿ ಸಿಗುತ್ತೆ. ಇದರ ಜೊತೆಗೆ ಹಣ್ಣುಗಳು ತಗೊಳ್ಳೋದು, ಎಸ್ಪೆಷಲಿ ಫ್ರೆಶ್ ಫ್ರೂಟ್ಸ್ ತಗೊಳ್ಳೋದು ಸಹ ಬಹಳ ಮುಖ್ಯ. ಮತ್ತು ಸೆಕೆ ಹೆಚ್ಚಾಗುತ್ತೆ, ಈಗ ಹಾಟ್ ಫ್ಲಷಸ್ ಇರುತ್ತಲ್ಲ, ಸೊ ತುಂಬಾ ಸೆಕೆ ಅನಿಸಿದಾಗ ಎಳ್ನೀರ್ ಕುಡಿಬಹುದು, ನೀರ್ ಜಾಸ್ತಿ ಕುಡಿಯೋದು, ಅಥವಾ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದನೂ ಕೂಡ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಮತ್ತು ಮೆನೋಪಾಸ್ ಆದಾಗ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ ಅಂತ ಹೇಳಿದೆ, ಸೊ ಹಾಗಾಗಿ ನಾವು ಕ್ಯಾಲ್ಸಿಯಂ ಕೊರತೆಯನ್ನ ಆಹಾರ ಕ್ರಮದಲ್ಲಿನೂ ಕೂಡ ಅದನ್ನ ನೀಗಿಸ್ಕೊಳ್ಬಹುದು. ಕ್ಯಾಲ್ಸಿಯಂ ರಿಚ್ ಫುಡ್ಸ್ ಅಂತ ಅಂದ್ರೆ ಹಾಲು, ಮೊಸರು, ಮೊಟ್ಟೆ, ಪ್ರತಿದಿನ ನಮ್ಮ ಆಹಾರದಲ್ಲಿ ಇದನ್ನ ತಗೊಳ್ಳೋದ್ರಿಂದ ಕ್ಯಾಲ್ಸಿಯಂ ಕೊರತೆಯನ್ನ ನಾವು ಆಹಾರದ ಮೂಲಕನೇ ಕಡಿಮೆ ಮಾಡ್ಕೊಳ್ಬಹುದು. ಅದಕ್ಕೂ ಕಡಿಮೆ ಆಗ್ಲಿಲ್ಲ ಅಥವಾ ಜಾಸ್ತಿ ಇತ್ತು ಅಂದಾಗಷ್ಟೇ ನಾವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ತಗೊಳ್ಬಹುದು.
1: ಸರ್, ಏನು ಡಾಕ್ಟರ್, ವ್ಯಾಯಾಮ ಅಂತ ಮಾತನಾಡೋದಾದ್ರೆ ನಮ್ಮ ದೈಹಿಕ ಚಟುವಟಿಕೆಗಳು ಹೇಗಿರ್ಬೇಕು ಈ ನಿಟ್ಟಿನಲ್ಲಿ?
0: ದೈಹಿಕ ಚಟುವಟಿಕೆಗಳು ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಎರಡಕ್ಕೂ ಬಹಳ ಮುಖ್ಯ. ಸೊ ಪ್ರತಿದಿನ ಅಟ್ಲೀಸ್ಟ್ ಒಂದು 30 ನಿಮಿಷಗಳ ಕಾಲ ನಾವು ಯಾವುದೇ ರೀತಿಯಾದಂತಹ ದೈಹಿಕ ಚಟುವಟಿಕೆಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದು ಬಹಳ ಮುಖ್ಯ. ಅದು ಜಿಮ್ಗೆ ಹೋಗಿ ಮಾಡ್ಬೇಕಂತ ಇಲ್ಲ, ವ್ಯಾಯಾಮಗಳನ್ನ ನೀವು ಮನೆಯಲ್ಲೇ ಮಾಡಿದ್ರು ಆಗತ್ತೆ, ಅಥವಾ 1/2 ಗಂಟೆ ವಾಕಿಂಗ್ ಮಾಡಿದ್ರು ಸಾಕು. ಮತ್ತು ವಾರದಲ್ಲಿ 2 ದಿನ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂದ್ರೆ ಸ್ವಲ್ಪ 2-3 ಕೆಜಿ ವೆಯ್ಟ್ ಎತ್ತೋದು, ಡಂಬಲ್ಸ್ ಆಗ್ಬೇಕು ಅಂತ ಇಲ್ಲ, ಯಾವುದೇ ರೀತಿಯ ಇಲ್ಲಿ ಅಟ್ಲೀಸ್ಟ್ ಒಂದು 2-3 ಕೆಜಿ ಮಾಡರೇಟ್ ಎಕ್ಸಸೈಸಸ್ ಅಂತ ಹೇಳ್ತೇವೆ, ಆ ರೀತಿಯಾಗಿ ಮಾಡೋದು ಬಹಳ ಮುಖ್ಯ. ಮತ್ತು ಇನ್ನೂ ಒಂದು ಅಂತಂದ್ರೆ ಯೋಗಾಸನ. ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಅಥವಾ ಆಸನಗಳು, ಕೆಲವು ಆಸನಗಳು ನಮ್ಮ ಈ ಎಸ್ಪೆಷಲಿ ಈ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯ. ನಿಮಗೆ ಅದೊಂದು ಮನಸ್ಸಿಗೆ ನೆಮ್ಮದಿಯನ್ನ ಸಿಗತ್ತೆ, ರಾತ್ರಿ ನಿದ್ದೆ ಚೆನ್ನಾಗಿ ಮಾಡಬಹುದು. ಸೊ ಮತ್ತೆ ಧ್ಯಾನ ಮಾಡೋದ್ರಿಂದನೂ ಕೂಡ ಒಂದು ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ಸೊ ಇನ್ನು ಮಾನಸಿಕ ಆರೋಗ್ಯದ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ಈ ಮೆಂಟಲ್ ಹೆಲ್ತ್ ಇಶ್ಯೂಸ್ ತುಂಬಾ ಇದ್ರೆ ಬಹಳ ಮುಖ್ಯವಾಗಿ ಬೇಕಾಗಿದ್ದು ಅಂತ ಅಂದ್ರೆ ಅವರ ಕುಟುಂಬದವರ ಬೆಂಬಲ, ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಈ ಪ್ರಾಬ್ಲಮ್ಸ್ ನ ಏನಾಗುತ್ತೆ ಅಂತ ಅಂದ್ರೆ ಸ್ನೇಹಿತರೊಂದಿಗೆ ಫ್ರೆಂಡ್ಸ್ ಇರಬೇಕು, ಆ ಏಜ್ ಅಲ್ಲಿ ಫ್ರೆಂಡ್ಸ್ ಇರೋದು ಬಹಳ ಮುಖ್ಯ. ನೀವು ಅವ್ರ ಜೊತೆ ನಿಮ್ಮ ಪ್ರಾಬ್ಲಮ್ಸ್ ನ ಶೇರ್ ಮಾಡ್ಕೊಳ್ಬಹುದು, ಮತ್ತೆ ಇನ್ನೂ ಅವಶ್ಯ ಬೇಕು ಅಂತ ಅಂದ್ರೆ ಮನೋವೈದ್ಯರ ಸಲಹೆಯನ್ನ ಕೂಡ ಪಡಿಬಹುದು.
1: ಡಾಕ್ಟರ್ ಭವ್ಯ, ಈ ಮೆನೋಪಾಸ್ ಆದ್ಮೇಲೆ ಮತ್ತೆ ಗರ್ಭಧಾರಣೆ ಸಾಧ್ಯವಾಗುತ್ತಾ?
0: ಒಂದ್ ಸಲ 12 ತಿಂಗಳು ಮುಟ್ಟು ನಿಂತು ಮೆನೋಪಾಸ್ ಅಂತ ಹೇಳಿ ಕನ್ಫರ್ಮ್ ಆದ್ಮೇಲೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಗರ್ಭಧಾರಣೆ ಆಗುವ ಸಾಧ್ಯತೆ ಇರೋದಿಲ್ಲ. ಸೊ ಬಟ್ ಆದ್ರೂ ನಾವು ಈಗ ಪೆರಿಮೆನೋಪಾಸಲ್ ಫೇಸ್ ಅಂತ ಹೇಳಿದೆ, ಇನ್ನು ಅಂಡಾಶಯ ಸ್ವಲ್ಪ ಮಟ್ಟಿಗೆ ಕಾರ್ಯ ನಡೀತಾ ಇರುತ್ತೆ, ಅಂತ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಒಂದ್ಸಲ ಕಂಪ್ಲೀಟ್ ಸ್ಟಾಪ್ ಆದ್ಮೇಲೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋದಿಲ್ಲ. ಬಟ್ ಈಗ ನೀವು ಕೆಲವು ಇನ್ಸಿಡೆಂಟ್ಸ್ ಕೇಳಿರ್ತೀರಾ, 50 ವರ್ಷದಲ್ಲಿ ಪ್ರೆಗ್ನೆಂಟ್ ಆಗಿದ್ರು, 60 ವರ್ಷದಲ್ಲೂ ಪ್ರೆಗ್ನೆಂಟ್ ಆಗಿದ್ರು ಅಂತೆಲ್ಲ. ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ ಅಂದ್ರೆ ಕೃತಕ ರೀತಿಯಲ್ಲಿ, ಅಂದ್ರೆ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಸೊ ಈಗಿನ ಮೆಡಿಕಲ್ ಟೆಕ್ನಾಲಜಿ ಎಷ್ಟು ತುಂಬಾ ಅಡ್ವಾನ್ಸ್ ಆಗಿರೋದ್ರಿಂದ ಮುಟ್ಟು ನಿಂತ ಮೇಲೂ ಕೂಡ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇದೆ ಅಂತ ಅಂದ್ರೆ ಆರ್ಟಿಫಿಷಿಯಲ್ ಟೆಕ್ನಿಕ್ಸ್ ಇಂದಾಗಿ. ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆಗಳು ಇರೋದಿಲ್ಲ. IVF ಆಗಿರ್ಬೋದು, ಸರೋಗೇಸಿ, ಈ ರೀತಿ ಹಲವಾರು ಹೊಸ ಟೆಕ್ನಿಕ್ಸ್ ಇಂದಾಗಿ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ಇರುತ್ತೆ.
1: ಆಯ್ತು ಡಾಕ್ಟರ್, ಇನ್ನೊಂದು ಸೂಕ್ಷ್ಮವಾದ ಪ್ರಶ್ನೆ ಅಂತಂದ್ರೆ, ಈ ಮೆನೋಪಾಸ್ ಆದ್ಮೇಲೆ ಮಹಿಳೆಯರ ಲೈಂಗಿಕ ಜೀವನ ಮುಗಿಯತ್ತಾ ಅನ್ನೋದು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
0: ಖಂಡಿತ ಮುಗಿದು ಹೋಗಲ್ಲ. ನಾನಾಗ್ಲೇ ಹೇಳಿದಾಗೆ ಮೆನೋಪಾಸ್ ಆದಾಗ ನಿಮಗೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಕುಂದುವುದೇ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳಿಗೆ ಅದು ತೊಂದರೆ ಆಗುವುದಿಲ್ಲ. ಆದ್ರೆ ಮೆನೋಪಾಸ್ ಆದಾಗ ವೆಜೈನಲ್ ಡ್ರೈನೆಸ್ ಇಂದ ನಿಮಗೆ ಸಂಭೋಗದಲ್ಲಿ ಆಸಕ್ತಿ ಕಡಿಮೆ ಆಗ್ಬಹುದು, ಅಥವಾ ಸಂಭೋಗದ ಸಮಯದಲ್ಲಿ ನೋವು ಉಂಟಾಗ್ಬಹುದು. ಬಟ್ ಆ ರೀತಿ ಪ್ರಾಬ್ಲಮ್ ಇದ್ದಾಗ ವೈದ್ಯರ ಸಲಹೆ ಪಡೆದು ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡೆದ್ರೆ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಈ ವೆಜೈನಲ್ ಡ್ರೈನೆಸ್ ಅಥವಾ ತೇವಾಂಶನ ಹೆಚ್ಚು ಮಾಡಬಹುದು. ಸೊ ಈಗ ಫಾರ್ ಎಕ್ಸಾಂಪಲ್ ಅಂತ ಅಂದ್ರೆ, ಈಗ ವೆಜೈನಲ್ ಡ್ರೈನೆಸ್ ಇದ್ದಾಗ ನಾವು ಈಸ್ಟ್ರೋಜನ್ ಕ್ರೀಮ್ ನ ವೆಜೈನಾಗೆ ಅಪ್ಲೈ ಮಾಡೋದ್ರಿಂದ ಅದರ ತೇವಾಂಶ ಹೆಚ್ಚಾಗುತ್ತೆ. ಮತ್ತೆ ಇನ್ನು ಕೆಲವರಿಗೆ ಈಗ ಮುಟ್ಟ ನಿಂತ ಮೇಲೆ ಏನಾಗುತ್ತೆ, ಅಲ್ಲಿನ ಪೆಲ್ವಿಕ್ ಮಸಲ್ಸ್ ನ ಸ್ನಾಯುಗಳ ವೀಕ್ನೆಸ್ ಆಗೋದ್ರಿಂದ ವೆಜೈನಲ್ ಲ್ಯಾಕ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೂ ಕೂಡ ತುಂಬಾ ಈಗ ಟೆಕ್ನಾಲಜಿ ಜಾಸ್ತಿ ಇಂಪ್ರೂವ್ ಆಗಿರೋದ್ರಿಂದ ವೆಜೈನಲ್ ಟೈಟನಿಂಗ್ ಪ್ರೊಸೀಜರ್ಸ್ ಅಂತ ಹೇಳಿ ಮಾಡ್ತೀವಿ, ಯೋನಿಯ ಬಿಗಿಗೊಳಿಸುವಂತಹ ಕ್ರಿಯೆಗಳು, ವೆಜೈನೋಪ್ಲಾಸ್ಟಿ ಆಗಿರ್ಬೋದು, ಅಥವಾ ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ, ಈ ರೀತಿಯಾದಂತಹ ಹಲವಾರು ಚಿಕಿತ್ಸೆಗಳು ಲಭ್ಯ ಇರೋದ್ರಿಂದ ಲೈಂಗಿಕ ಜೀವನವನ್ನ ಅವರು ಮುಟ್ಟು ನಿಲ್ಲುವ ಮುಂಚೆ ಅಂದ್ರೆ ಮೆನೋಪಾಸ್ ಮುಂಚೆ ಹೇಗಿತ್ತು ಅದೇ ರೀತಿ ಮುಂದುವರಿಸಲು ಸಾಧ್ಯ ಇದೆ.
1: ಸರಿ ಡಾಕ್ಟರ್, ಇನ್ನು ಈ ಮೆನೋಪಾಸ್ ಆದ್ಮೇಲೆ ಹಾರ್ಮೋನ್ ಚಿಕಿತ್ಸೆನ ಯಾಕೆ ನೀಡ್ತಾರೆ, ಇದೆಲ್ಲರಿಗೂ ಬೇಕಾಗುತ್ತಾ?
0: ಮೆನೋಪಾಸ್ ಅನ್ನೋದು ನೈಸರ್ಗಿಕ ಕ್ರಿಯೆ ಅಂತ ಹೇಳಿದೆ. ಸೊ ಹಾಗಾಗಿ ಅದಕ್ಕೆ ನಾವು ಚಿಕಿತ್ಸೆ ಪಡಿಬೇಕಾ ಅನ್ನೋದು ಎಲ್ಲರಲ್ಲೂ ಒಂದು ಡೌಟ್ ಇರುತ್ತೆ. ಈಗ ಮೆನೋಪಾಸ್ ಸಿಂಪ್ಟಮ್ಸ್ ಎಲ್ಲರಿಗೂ ಇರಬೇಕು ಅಂತಾನೇ ಇಲ್ಲ, ಮೆನೋಪಾಸ್ ಸಿಂಪ್ಟಮ್ಸ್ ಇಲ್ಲದೆ ಇದ್ದವರಿಗೆ ಹಾರ್ಮೋನ್ ಟ್ರೀಟ್ಮೆಂಟ್ ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಹಾಗಂತೇಳಿ ಇದು ನ್ಯಾಚುರಲ್ ಪ್ರೋಸೆಸ್, ಹಾಗಾಗಿ ನನಗೆ ಏನೇ ತೊಂದರೆ ಎಷ್ಟೇ ತೊಂದರೆ ಆಗ್ತಾ ಇದ್ರು ನಾನು ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯ ಇಲ್ಲ ಅಥವಾ ತಗೊಳ್ಬಾರ್ದು ಅಂತ ಅನ್ಕೊಳ್ಳೋದು ಕೂಡ ತಪ್ಪು.

0: ಆಗತ್ತೆ. ಕೆಲವರಲ್ಲಿ ಆ ರೀತಿ ಇರುತ್ತೆ. ಇದು ನಾರ್ಮಲ್ ಅಲ್ವಾ, ಎಲ್ಲಾ ಹೆಣ್ಮಕ್ಳು ಅನುಭವಿಸೋದೆ, ಅದಕ್ಕೆ ಯಾಕೆ ನಾವು ಸಪರೇಟ್ ಆಗಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋ ಮನೋಭಾವ ತುಂಬಾ ಜನರಲ್ಲಿ ಇರುತ್ತೆ. ಹಾಗಂತ ಹೇಳಿ ನಿಮ್ಮ ಅದು ಕ್ವಾಲಿಟಿ ಆಫ್ ಲೈಫ್ ಅಂತ ಏನ್ ಹೇಳ್ತೀವೋ ಅದು ತುಂಬಾ ಅಫೆಕ್ಟ್ ಆಗುತ್ತೆ. ಯಾರಲ್ಲಿ ಮೆನೋಪಾಸಲ್ ಸಿಂಪ್ಟಮ್ಸ್ ಇಂದ ತುಂಬಾ ಬಳಲ್ತಾ ಇರ್ತಾರೋ ಅಥವಾ ಅವಶ್ಯಕತೆ ಇದ್ದವರು ಖಂಡಿತ ಟ್ರೀಟ್ಮೆಂಟ್ ನ ತಗೊಳ್ಬಹುದು. ಸೊ ಈಗ ಮೆನೋಪಾಸ್ ಟ್ರೀಟ್ಮೆಂಟ್ ಅಂತ ಅಂದ್ರೆ ನಮಗೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಇದೆ, ನಾನ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೂಡ ಇದೆ. ಹಾರ್ಮೋನಲ್ ಟ್ರೀಟ್ಮೆಂಟ್ ನಾವು ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಮೇನ್ ಆಗಿ ನಾವು ಕೊಡುವಂತ ಹಾರ್ಮೋನ್ ಅಂತ ಅಂದ್ರೆ ಈಸ್ಟ್ರೋಜನ್ ಹಾರ್ಮೋನ್. ಯಾಕೆಂದ್ರೆ ಈಸ್ಟ್ರೋಜನ್ ಕಡಿಮೆ ಆಗೋದ್ರಿಂದನೇ ಮೆನೋಪಾಸ್ ಸಿಂಪ್ಟಮ್ಸ್ ಬರೋದ್ರಿಂದ ಸೊ ನಾವು ಈಸ್ಟ್ರೋಜನ್ ಹಾರ್ಮೋನ್ ನ ಕೊಡ್ತೇವೆ. ಅದ್ರ ಜೊತೆಗೆ ಅವಶ್ಯ ಇದ್ರೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೂಡ ಕೊಡ್ಬೇಕಾಗುತ್ತೆ. ಸೊ ಮತ್ತೆ ಎಲ್ಲರಿಗೂ ಒಂದೇ ರೀತಿಯ ಟ್ರೀಟ್ಮೆಂಟ್ ಅಂತ ಅಂದ್ರೆ ಅಲ್ಲ. ಯಾವ ರೋಗ ಲಕ್ಷಣಗಳು ಪ್ರಿಡಾಮಿನೆಂಟ್ ಆಗಿರುತ್ತೋ, ಹೆಚ್ಚಾಗಿ ಕಂಡಿರುತ್ತೋ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಈಗ ಕೆಲವರಲ್ಲಿ ವೆಜೈನಲ್ ಡ್ರೈನಸ್ ಮಾತ್ರ ಇರಬಹುದು, ಅಂತವರಿಗೆ ನಾವು ಹಾರ್ಮೋನ್ ನ ಕ್ರೀಮ್ ಮೂಲಕ ಅಥವಾ ಜೆಲ್ ಮೂಲಕ, ಈಸ್ಟ್ರೋಜನ್ ಕ್ರೀಮ್ ಅಥವಾ ಜೆಲ್ ಆ ಫಾರ್ಮ್ ಅಲ್ಲಿ ಕೊಡಬಹುದು. ಮತ್ತೆ ಇನ್ನು ಹಾಟ್ ಫ್ಲಷಸ್ ಅಥವಾ ಮೂಡ್ ವೇರಿಯೇಷನ್ಸ್ ಇರೋರಿಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಟ್ರೀಟ್ಮೆಂಟ್ ನ ನಾವು ಹಲವಾರು ರೀತಿಯಲ್ಲಿ ಕೊಡಬಹುದು. ಟ್ಯಾಬ್ಲೆಟ್ ಫಾರ್ಮ್ ಆಗಿರ್ಬೋದು, ಇಂಜೆಕ್ಷನ್ಸ್ ಆಗಿರ್ಬೋದು, ಈಗ ಇನ್ನು ಪ್ಯಾಚ್ ಅಥವಾ ಇಂಪ್ಲಾಂಟ್ಸ್ ಅಂತ ಕೂಡ ಬರುತ್ತೆ. ಸೊ ಈ ರೀತಿಯಾಗಿ ಯಾವ್ದು ಸೂಟಬಲ್ ಆಗುತ್ತೆ ಅದನ್ನ ವೈದ್ಯರ ಕನ್ಸಲ್ಟ್ ಮಾಡಿಬಿಟ್ಟು ಅವರ ಸಜೆಷನ್ ಮೂಲಕ ಅದನ್ನ ಟ್ರೀಟ್ಮೆಂಟ್ ನ ತಗೊಳ್ಬಹುದು. ಮತ್ತೆ ಇನ್ನು ಕೆಲವರಲ್ಲಿ ಏನಿರುತ್ತೆ ಅಂತ ಅಂದ್ರೆ ಹಾರ್ಮೋನ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಮುಂದೆ ಕ್ಯಾನ್ಸರ್ ಬರುತ್ತೆ ಅಥವಾ ನಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಅಂತ ಎಲ್ಲ ಅನ್ಕೊಂಡಿರ್ತಾರೆ. ಈಗ ಕ್ಯಾನ್ಸರ್ ಬರುವಂತಹ ರಿಸ್ಕ್ ಇದ್ದವರಿಗೆ ನಾವು ಹಾರ್ಮೋನ್ ಅಲ್ಲದೆ ಬೇರೆ ರೀತಿಯಾದಂತಹ ಟ್ರೀಟ್ಮೆಂಟ್, ನಾನ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೂಡ ಅವರ ಸಿಂಪ್ಟಮ್ಸ್ ಗೆ ಅನುಗುಣವಾಗಿ ಕೊಡಬಹುದು.
1: ಡಾಕ್ಟರ್, ನನ್ನ ಮುಖ್ಯವಾದ ಕೊನೆಯ ಪ್ರಶ್ನೆ ಅಂತಂದ್ರೆ, ಮಹಿಳೆಯರು ಏನೆಲ್ಲ ಲಕ್ಷಣಗಳು ಕಂಡು ಬಂದಲ್ಲಿ ಅವರು ಅದನ್ನ ನಿರ್ಲಕ್ಷಿಸಬಾರದು ಈ ಋತುಬಂಧದ ವಿಷಯದಲ್ಲಿ, ಅಂತ ಸೂಚನೆಗಳು ಯಾವುವು?
0: ಋತುಬಂಧ ನೈಸರ್ಗಿಕ ಕ್ರಿಯೆ ಆದ್ರೂ ಕೂಡ 40 ವರ್ಷಕ್ಕಿಂತ ಮುಂಚೆನೆ ಮುಟ್ಟು ನಿಂತೋದ್ರೆ, ಸೊ ಎನಿವೇ ಇದು ನ್ಯಾಚುರಲ್ ಪ್ರೋಸೆಸ್ ಅಲ್ವಾ, ಸೊ ನಾರ್ಮಲ್ ಆಗಿ ಆಗಿದೆ, ಸ್ವಲ್ಪ ಬೇಗ ಆಗಿದೆ ಅಂತ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಸೊ ಆ ರೀತಿ ಬೇಗ ಮುಟ್ಟು ನಿಂತೋದ್ರೆ, ನಾನು ಆಗ್ಲೇ ಹೇಳಿದೆ ಹಲವಾರು ಕಾರಣಗಳು ಇರುತ್ತೆ ಬೇಗ ಮುಟ್ಟು ನಿಲ್ಲೋದಕ್ಕೆ ಅಂತ. ಹಾಗಾಗಿ ವೈದ್ಯರನ್ನ ಸಂಪರ್ಕಿಸಿ ಯಾವ ಕಾರಣಕ್ಕೆ ಬೇಗ ಮುಟ್ಟು ನಿಂತೋಗಿದೆ ಅನ್ನೋದನ್ನ ಪತ್ತೆ ಹಚ್ಚಿಕೋಬೇಕು, ಮತ್ತೆ ಅದಕ್ಕಾಗಿ ಯಾವ್ದಾದ್ರು ಸೂಕ್ತ ಟ್ರೀಟ್ಮೆಂಟ್ ಇದ್ರೆ ಪಡಿಬೇಕು. ಮತ್ತು ಮೆನೋಪಾಸ್ ಆದ್ಮೇಲೆ ಮಹಿಳೆಯರಲ್ಲಿ ಹೃದಯ ಸಂಬಂಧ ಕಾಯಿಲೆಗಳೆಲ್ಲ ಹೆಚ್ಚಾಗುತ್ತೆ ಅಂತ ಹೇಳಿದೆ. ಸೊ ಈಗ 40 ವರ್ಷ ಮುಂಚೆನೆ ಮುಟ್ಟು ನಿಂತ್ರೆ ಅವರಿಗೆ 40-50 ವಯಸ್ಸಿಗೆ ಈ ರೀತಿಯಾದಂತಹ ಕಾಯಿಲೆಗಳು, BP ಹೆಚ್ಚಾಗೋದಾಗಿರ್ಬೋದು, ಡಯಾಬಿಟಿಸ್ ಇದೆಲ್ಲ ಬರುವ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಅವರು ವೈದ್ಯರಲ್ಲಿ ಸಲಹೆ ಪಡೆದು ತಮ್ಮ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಒಂದ್ಸಲ ಮೊಟ್ಟು ನಿಂತು ಹೋದ ಮೇಲೆ ಅಂದ್ರೆ ಮೆನೋಪಾಸ್ ಆದ ಮೇಲೆ ಮತ್ತೆ ಏನಾದ್ರೂ ವೆಜೈನಲ್ ಬ್ಲೀಡಿಂಗ್, ರಕ್ತಸ್ರಾವ ಕಂಡು ಬಂತು ಅಂತ ಅಂದ್ರೆ ಅದು ನಾರ್ಮಲ್ ಅಲ್ಲ. ಸೊ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರುತ್ತೆ. ಸಾಮಾನ್ಯವಾಗಿ ನಮಗೆ ಬಹಳ ಮುಖ್ಯವಾದದ ಅಂತ ಅಂದ್ರೆ ಈ ಗರ್ಭಕೋಶದ ಕ್ಯಾನ್ಸರ್. ಸೊ ಹಾಗಾಗಿ ಒಂದ್ ಸಲ ಕಂಪ್ಲೀಟ್ ಆಗಿ ಮೆನೋಪಾಸ್ ಆದ ಮೇಲೆ ಮತ್ತೆ ರಕ್ತಸ್ರಾವ ಕಂಡು ಬಂದ್ರೆ ದಯವಿಟ್ಟು ವೈದ್ಯರನ್ನ ಅವರು ಸಲಹೆ ಪಡಬೇಕು, ಹೋಗಿ ಕಾಣಬೇಕು, ಯಾವುದೇ ರೀತಿಯಾದ ಟೆಸ್ಟ್ಗಳು ಮಾಡಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ಪಡಿಬೇಕು. ಮತ್ತು ಇನ್ನು ಬಹಳ ಮುಖ್ಯವಾದದ್ದು, ಮಾನಸಿಕ ತೊಂದರೆಗಳಲ್ಲಿ ಬಳಲ್ತಾ ಇದ್ರೆ ಸೊ ಅವರು ಕೂಡ ಯಾವುದೇ ರೀತಿಯಾದ ಮುಚ್ಚುಮರೆ ಇಲ್ಲದೆ ತಮಗಾಗುತ್ತಿರುವ ಪ್ರಾಬ್ಲಮ್ಸ್ ಅನ್ನ ಹೇಳ್ಕೊಳ್ಬೇಕು, ಸ್ನೇಹಿತರಲ್ಲಿ ಹೇಳ್ಕೊಳ್ಬಹುದು ಅಥವಾ ಮನೋವೈದ್ಯರಲ್ಲಿ ಹೇಳ್ಕೊಂಡು ಅದಕ್ಕೆ ಸರಿಯಾದ ಸೂಕ್ತ ಚಿಕಿತ್ಸೆಯನ್ನ ಪಡಿಬೇಕು. ಮತ್ತು ಕೆಲವು ಪ್ರಾಬ್ಲಮ್ಸ್, ಮುಜುಗರ ಪಡುವಂತಹ ಪ್ರಾಬ್ಲಮ್ಸ್, ಮೂತ್ರ ಸೋರಿಕೆ ಆಗಿರ್ಬೋದು, ಗರ್ಭಕೋಶ ಜಾರಿಕೆ ಆಗಿರ್ಬೋದು, ಇದೆಲ್ಲ ಇದ್ರೂ ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಸೊ ಅದಕ್ಕೆ ದಯವಿಟ್ಟು ಹೋಗಿ ವೈದ್ಯರಲ್ಲಿ ತೋರಿಸಿ ಅದಕ್ಕೆ ಸರಿಯಾದಂತಹ ಚಿಕಿತ್ಸೆಯನ್ನ ಪಡಿಬೇಕು. ಮತ್ತು ಸ್ತನದಲ್ಲಿ ಪರೀಕ್ಷೆ ಮಾಡ್ಕೊಳ್ಳುವಾಗ ಏನಾದ್ರು ಸಣ್ಣ ಗೆಡ್ಡೆ ತರ ಕಾಣಿಸಿದ್ರು ಕೂಡ ಅದು ನಾರ್ಮಲ್ಲೇ, ಸಹಜವಾಗಿ ನಾರ್ಮಲ್ಲೇ ಇರ್ಬೋದು, ಆದ್ರೂ ಸ್ವಲ್ಪ ಡೌಟ್ ಇದ್ರು ಕೂಡ ಹೋಗಿ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿ ಬೇರೆ ಏನಾದ್ರು ತೊಂದರೆ ಇದ್ರೆ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಪಡಿಬೇಕು.
1: ಡಾಕ್ಟರ್ ಭವ್ಯ ಹೆಚ್ಚಿ ಅವರು, ನೀವಿಷ್ಟೊತ್ತು ನಮ್ಮ ಕೇಳುಗರಿಗೆ ಋತುಬಂಧ ಅಥವಾ ಮೆನೋಪಾಸ್ ನ ಕುರಿತು ಬಹಳಷ್ಟು ಉಪಯುಕ್ತಕಾರಿಯಾದ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರೆ ನಿಜಕ್ಕೂ ಧನ್ಯವಾದಗಳು. ನಿಮಗೆ ನಮಸ್ಕಾರ.
0: ಮೆನೋಪಾಸ್ ನಂತರನು ಕೂಡ ಮಹಿಳೆಯರು ಸಂಪೂರ್ಣವಾಗಿ ಆರೋಗ್ಯಕರ ಜೀವನವನ್ನ ನಡೆಸಬಹುದು. ಸೊ ಹಾಗಾಗಿ ಮೆನೋಪಾಸ್ ಅನ್ನೋದು ಒಂದು ಕಾಯಿಲೆ ಅಲ್ಲ, ಸೊ ಇದು ನ್ಯಾಚುರಲ್ ಪ್ರೋಸೆಸ್. ದಯವಿಟ್ಟು ಯಾರು ಅದನ್ನ ಮುಚ್ಚುಮರೆ ಮಾಡೋ ಅವಶ್ಯಕತೆ ಇಲ್ಲ, ಏನೇ ತೊಂದರೆಗಳಿದ್ರು ವೈದ್ಯರಲ್ಲಿ ಸಂಪರ್ಕಿಸಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೆನೋಪಾಸ್ ಋತುಬಂಧ ಈ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದಂತಹ ಡಾಕ್ಟರ್ ಭವ್ಯ ಎಚ್ಯು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್.
3: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ.

0: ಕಾರ್ಯಕ್ರಮ ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ.
1: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ PMKSY, ಪ್ರತಿ ಹನಿ ಹೆಚ್ಚು ಬೆಳೆ, ಪ್ರತಿ ಬೆಳೆಗೂ ನೀರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಾರಿಗೆ ಬಂದ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯು ದೇಶದಾದ್ಯಂತ ರೈತರ ಆದಾಯವನ್ನು ವೃದ್ಧಿಸುವ ಉಪಕ್ರಮವಾಗಿದೆ. ರೈತರು ಮಳೆಯ ಮೇಲೆ ಅವಲಂಬಿತರಾಗುವುದನ್ನು ತಪ್ಪಿಸುವುದು, ದೊರೆಯುವ ಕಡಿಮೆ ನೀರನ್ನೇ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗುತ್ತಿರುವ ಕಾರಣ ರೈತರು ಬೆಳೆ ಹಾನಿ ಎದುರಿಸ್ತಾ ಇದ್ದಾರೆ. ಹಳೆಯ ನೀರಾವರಿ ಪದ್ಧತಿಯಿಂದ ನೀರಿನ ವ್ಯರ್ಥಕ್ಕೆ ಕಾರಣ ಆಗ್ತಾ ಇದೆ. ಇದರಿಂದ ರೈತರು ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನು ಎದುರಿಸಬೇಕಾಗ್ತಾ ಇದೆ. ಮಳೆ ನೀರು ಕೊಯ್ಲು ಸಹಾಯದಿಂದ ರಕ್ಷಣಾತ್ಮಕ ನೀರಾವರಿಯನ್ನು ಉತ್ತೇಜಿಸುವುದು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಗುರಿಯಾಗಿದೆ. ಇದನ್ನು ಜಲಸಿಂಚನ್ ಮತ್ತು ಜಲ ಸಂಚಯನಂತಹ ಕಾರ್ಯಕ್ರಮಗಳ ಮೂಲಕ ಸಾಧಿಸಲಾಗ್ತಾ ಇದೆ. ರೈತರಿಗೆ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸುವ ಮಹತ್ವದ ಯೋಜನೆ ಇದಾಗಿದೆ. ಅಂತರ್ಜಲದ ವ್ಯಾಪಕ ಬಳಕೆಯಿಂದಾಗಿ ನೀರಿನ ಮಟ್ಟ ನಿರಂತರವಾಗಿ ಕ್ಷೀಣಿಸ್ತಾ ಇದೆ. ಈ ಸಮಸ್ಯೆಯನ್ನು ಪರಿಹರಿಸಲು ದಕ್ಷ ನೀರಿನ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ತುಂತುರು ನೀರಾವರಿಯನ್ನು ಉತ್ತೇಜಿಸುವ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ನೀರಿನ ಬಳಕೆಯ ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಹಲವಾರು ನೀರು ಉಳಿಸುವ ಉಪಕ್ರಮಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಹರ್ ಖೇತ್ ಕೋ ಪಾನಿ, ಪ್ರತಿ ಬೆಳೆಗೆ ನೀರು ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿದೆ. ಜುಲೈ 1, 2015 ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ನೀರಿನ ವಿವೇಚನಾಯುಕ್ತ ಮತ್ತು ಪರಿಣಾಮಕಾರಿ ಬಳಕೆಗೆ ಒತ್ತು ನೀಡುವ ಸಲುವಾಗಿ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳ ಸ್ಥಾಪನೆಗೆ ಈ ಯೋಜನೆಯಡಿ ಗರಿಷ್ಠ ಶೇಕಡ 90% ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು 2003-2004 ಅನುಷ್ಠಾನಗೊಳಿಸಲಾಯಿತು. ಈ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದ ಅಡಿ ವಿತರಿಸಲಾಗ್ತಾ ಇದೆ. 2005-2006 ಕೇಂದ್ರ ಸರ್ಕಾರ ಕೂಡ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ಒದಗಿಸ್ತಾ ಇದೆ. 2015-2016 ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಘಟಕದಡಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಯೋಜನೆಯ ಪ್ರಯೋಜನ ಏನು ಅನ್ನೋದನ್ನ ನೋಡೋಣ. ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳ ಅಳವಡಿಕೆಗೆ ರೈತರಿಗೆ ಹಣಕಾಸಿನ ನೆರವು ಸಿಗ್ತಾ ಇದೆ. ನೀರಿನ ಬಳಕೆಯ ದಕ್ಷತೆಯನ್ನು ಸಾಧಿಸಲು ಎಲ್ಲಾ ಸ್ವತ್ತುಗಳು ಮತ್ತು ನೀರಿನ ಮೂಲಗಳನ್ನು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಒದಗಿಸಲಾಗ್ತಾ ಇದೆ. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ಅಥವಾ ತುಂತುರು ನೀರಾವರಿ ಘಟಕಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಅಥವಾ ಯಾವುದೋ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಯ ಮೂಲಕ ಅಳವಡಿಸಿಕೊಳ್ಳಬಹುದು. ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನದ ಮಾದರಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಶೇಕಡ 55% ಸಹಾಯಧನ ದೊರೆಯುತ್ತೆ. ಇತರ ರೈತರಿಗೆ ಶೇಕಡ 45% ಸಹಾಯಧನ ದೊರೆಯುತ್ತೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು 60-40 ಪೂರೈಸಲಾಗ್ತದೆ. ಸಹಾಯಧನ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಯಾರು ಅರ್ಹರು ಅನ್ನೋದನ್ನು ನೋಡೋಣ. ಕರ್ನಾಟಕದ ಎಲ್ಲಾ ರೈತರು ಕೃಷಿ ಸಿಂಚಯಿ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹರಾಗಿರ್ತಾರೆ. ಜಾತಿ ಸಮುದಾಯವನ್ನು ಪರಿಗಣಿಸದೆ ಎಲ್ಲಾ ಭಾರತೀಯ ರೈತರು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರೈತರು ಈ ಯೋಜನೆಯನ್ನ ಲಾಭ ಮಾಡಿಕೊಳ್ಳಬಹುದು. ಒಬ್ಬ ಫಲಾನುಭವಿಗೆ 5 ಹೆಕ್ಟೇರ್ ಮಿತಿಗೆ ಸೀಮಿತವಾದ ಸಬ್ಸಿಡಿಯನ್ನ ಪಡೆಯಬಹುದು. ಸಬ್ಸಿಡಿ ಪಡೆಯಲು ಇರುವ ಮಾನದಂಡಗಳೇನು ಅನ್ನೋದನ್ನ ನೋಡೋಣ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಉಪಕರಣಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ಇಲಾಖಾ ನೋಂದಣಾ ಸವಲತ್ತುಗಳೊಂದಿಗೆ ವಿತರಿಸಲಾಗುತ್ತೆ. ನೋಂದಾಯಿತ ಅಧಿಕೃತ ಸಂಘ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮದಡಿ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನು ನೀಡುವಾಗ ಶೇಕಡ 24.1 ಸಹಾಯಧನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರೈತರಿಗೆ ನೀಡಲಾಗುತ್ತದೆ. ಜೊತೆಗೆ ಸರ್ಕಾರದ ನಿಯಮಾನುಸಾರ ಹಿಂದುಳಿದ ವರ್ಗದ ರೈತರಿಗೂ ಕೂಡ ಹಾಗೂ ಅಲ್ಪಸಂಖ್ಯಾತ ರೈತರಿಗೂ ಕೂಡ ವಿತರಿಸಲಾಗುತ್ತೆ. ಈ ಯೋಜನೆಯಡಿ ರೈತ ಮಹಿಳೆಯರಿಗೆ ಶೇಕಡ 33% ಮೀಸಲಾತಿಯನ್ನು ನೀಡಲಾಗಿದೆ. ಸಣ್ಣ, ಅತಿ ಮತ್ತು ಮಧ್ಯಮ ವರ್ಗದ ರೈತರಿಗೆ ಆದ್ಯತೆಯನ್ನು ನೀಡಲಾಗ್ತದೆ. ಈ ಹಿಂದೆ ಪ್ರಯೋಜನ ಪಡೆದ ರೈತರು 7 ವರ್ಷಗಳ

0: ನಂತರ ಸ್ಪ್ರಿಂಕ್ಲರ್ ಸೆಟ್ಗಳನ್ನು ನವೀಕರಿಸಲು ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸಬಹುದು. ವೈಯಕ್ತಿಕವಾಗಿ ಹೇಗೆ ಈ ಯೋಜನೆಯನ್ನು ಲಾಭ ಪಡೆಯಲಿಕ್ಕೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನು ಈಗ ನೋಡೋಣ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಸಬ್ಸಿಡಿಗೆ ಅರ್ಜಿ ಸಲ್ಲಿಸಲು ಸಂಬಂಧಿತ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಬೇಕು. ಅಲ್ಲಿ ನೀವು ಸಬ್ಸಿಡಿ ವಿನಂತಿ ಅರ್ಜಿಯನ್ನು ಭರ್ತಿ ಮಾಡಬೇಕಾಗತ್ತೆ. ಅರ್ಜಿ ನಮೂನೆಯನ್ನು ನೀಡಲು ಅಧಿಕಾರಿಯನ್ನು ಕೇಳಬೇಕು. ಅಗತ್ಯ ಮಾಹಿತಿ ವಿಭಾಗದಲ್ಲಿ ಉಲ್ಲೇಖಿಸಲಾದ ಕೆಲವು ಸಾಮಾನ್ಯ ವಿವರಗಳನ್ನು ಒದಗಿಸಬೇಕು. ಘಟಕದ ಹೆಸರನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರತಿ ಹನಿ ಹೆಚ್ಚಿನ ಬೆಳೆ ಎಂದು ಭರ್ತಿ ಮಾಡಬೇಕು. ನಂತರ ನಿಮ್ಮ ಕೃಷಿ ಭೂಮಿಯ ವಿವರಗಳನ್ನು ಒದಗಿಸಬೇಕು. ಸ್ಪ್ರಿಂಕ್ಲರ್ ಬಳಸಲು ಉದ್ದೇಶಿಸಿರುವ ಭೂಮಿಯ ವಿವರವನ್ನು ಸಲ್ಲಿಸಬೇಕು. ಸರ್ವೆ ನಂಬರ್ ನಮೂದಿಸಬೇಕು. ನಿಮ್ಮ ಭೂಮಿ ದಾಖಲಾತಿಗಳನ್ನು ಲಗತ್ತಿಸಬೇಕು. ನಿಮ್ಮ ಜಾತಿ ಮತ್ತು ವರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸಣ್ಣ ಕನಿಷ್ಠ ರೈತರ ಮಾಹಿತಿಯನ್ನು ಕೂಡ ಒದಗಿಸಬೇಕು. ನೀವು ಒದಗಿಸಿರುವ ಎಲ್ಲ ವಿವರಗಳು ಸರಿಯಾಗಿವೆ ಎಂದು ಪರಿಶೀಲಿಸಿದ ನಂತರ ಘೋಷಣೆಯ ಅಡಿಯಲ್ಲಿ ಸಹಿ ಮಾಡಬೇಕು. ನಂತರ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನೀವು ಸೇರಿರುವ ಗ್ರಾಮವನ್ನು ನಮೂದಿಸುವ ಶಿಫಾರಸು ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಬಿಲ್ ಸಂಖ್ಯೆ ಮತ್ತು ದಿನಾಂಕವನ್ನು ಭರ್ತಿ ಮಾಡಬೇಕು. ಅಗತ್ಯ ದಾಖಲೆಗಳು ವಿಭಾಗದಲ್ಲಿ ಉಲ್ಲೇಖಿಸಿರುವಂತೆ ಸಂಬಂಧಿತ ದಾಖಲಾತಿಗಳನ್ನು ಒದಗಿಸಬೇಕು. ಸಹಾಯಕ ಕೃಷಿ ಅಧಿಕಾರಿಯಿಂದ ನಿಮ್ಮ ಅರ್ಜಿಯನ್ನು ಸರಿಯಾಗಿ ದೃಢೀಕರಿಸಿ ಅದನ್ನು ತೋಟಗಾರಿಕೆ ನಿರ್ದೇಶನಾಲಯ ಕಚೇರಿಯಲ್ಲಿ ಸಲ್ಲಿಸಬೇಕು. ನಿಮ್ಮ ಅರ್ಜಿಯನ್ನು ಸಂಬಂಧಪಟ್ಟ ತೋಟಗಾರಿಕೆ ನಿರ್ದೇಶಕರು ಸ್ಪ್ರಿಂಕ್ಲರ್ ಸಬ್ಸಿಡಿಗೆ ಅನುಮೋದನೆ ನೀಡುತ್ತಾರೆ. ಆನ್ಲೈನ್ ಮೂಲಕ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಲಾಭವನ್ನು ಪಡೆಯಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ಜಾಲತಾಣ pmksy.nic.in ಗೆ ಭೇಟಿ ನೀಡಬೇಕು. ಸ್ವಾಗತ ಪುಟದಲ್ಲಿ ಪುಟದ ಎಡಭಾಗದಲ್ಲಿರುವ ರೈತ ನೋಂದಣಿ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ನೋಂದಣಿ ಮೂನೆಗೆ ಹೋಗಿ ಅಲ್ಲಿ ನೀವು ಡಾಟ್ ಚಿಹ್ನೆಯೊಂದಿಗೆ ಗುರುತಿಸಲಾದ ಎಲ್ಲಾ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಬೇಕು. ಮೊದಲು ನೀವು ಡ್ರಾಪ್ ಮೆನುವಿನಲ್ಲಿರುವ ಇಲಾಖೆಯ ಹೆಸರನ್ನು ತೋಟಗಾರಿಕೆ ಎಂದು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಣಕಾಸು ವರ್ಷದ ವಿಭಾಗದಲ್ಲಿ ಪ್ರಸ್ತುತ ವರ್ಷವನ್ನು ಟೈಪ್ ಮಾಡಿ ನಂತರ ಹೆಸರು, ತಂದೆ ಗಂಡನ ಹೆಸರು, ಆದಾಯ ಇತ್ಯಾದಿ ವೈಯಕ್ತಿಕ ವಿವರಗಳನ್ನು ಸಲ್ಲಿಸಬೇಕು. ಐಡಿ ಕಾರ್ಡ್ ವಿವರಗಳ ವಿಭಾಗದಲ್ಲಿ ನೀವು ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನು ಒದಗಿಸಬೇಕು. ಮುಂದೆ ವಿಳಾಸ ವಿವರಗಳನ್ನು ವಿಭಾಗವಾರು ಭರ್ತಿ ಮಾಡಬೇಕು. ಡ್ರಾಪ್ ಡೌನ್ ಮೆನುಗಳಿಂದ ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆ, ಬ್ಲಾಕ್, ಮಂಡಲ, ಜಿಲ್ಲಾ ಪಂಚಾಯಿತಿ, ನಿಮ್ಮ ಗ್ರಾಮದ ಹೆಸರನ್ನು ಆಯ್ಕೆ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. ಒಟಿಪಿ ಸ್ವೀಕರಿಸಲು ಮೊಬೈಲ್ ಸಂಖ್ಯೆ ಹಾಗೂ ಆಧಾರ್ ಕಾರ್ಡ್ಗೆ ಸಂಪರ್ಕಗೊಂಡಿರುವುದನ್ನು ಮೊದಲೇ ಖಚಿತಪಡಿಸಿಕೊಂಡಿರಬೇಕು. ನಂತರ ನೀವು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರವನ್ನು ಸಲ್ಲಿಸಬೇಕು. ನಿಮ್ಮ ಜಾತಿ ಹಾಗೂ ವರ್ಗವನ್ನು ಆಯ್ಕೆ ಮಾಡಬೇಕು. ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ನೀವು ಒದಗಿಸಿದ ಎಲ್ಲ ಮಾಹಿತಿ ಸರಿಯಾಗಿದೆಯೇ ಎಂದು ಪರಿಶೀಲಿಸಿದ ನಂತರ ಸಬ್ಮಿಟ್ ಐಡಿಯನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಅರ್ಜಿಯ ಸ್ಥಿತಿಯ ಕುರಿತು ನೀವು ಇಮೇಲ್ ಅಥವಾ SMS ಮೂಲಕ ಅಧಿಕೃತ ದಾಖಲಾತಿಯನ್ನು ಸಲ್ಲಿಸಿರುವುದನ್ನು ಮಾಹಿತಿಯನ್ನು ಪಡೆಯಬಹುದು. ಯೋಜನೆಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ವಿಳಾಸ ಪುರಾವೆ, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಕೃಷಿ ಭೂಮಿಯ ದಾಖಲೆಗಳ ಪುರಾವೆಗಳನ್ನು ಒದಗಿಸಬೇಕು. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ವಿವರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್, MN, ಹಿರಿಯ ಪತ್ರಕರ್ತರು, ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವಕ್ಕೆ ರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರ ಶುಭ ಹಾರೈಕೆ. ಭಾರತದ ಟೆಲಿಕಾಂ ಕ್ಷೇತ್ರದ ವಿಕಾಸ ಹಾಗೂ ಡಿಜಿಟಲ್ ಸಂಪರ್ಕಕ್ಕೆ ಭಾರತೀಯ ಮೊಬೈಲ್ ಕಾಂಗ್ರೆಸ್ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. 57ನೇ ಜಿಎಸ್ಟಿ ಮಂಡಳಿ ಸಭೆ ಆರಂಭ. ಕರ್ನಾಟಕದ ಮುಖ್ಯಮಂತ್ರಿ ಸೇರಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಭಾಗಿ. ಹಾಗೂ ಟೇಬಲ್ ಟೆನ್ನಿಸ್, ಚೀನಾ ಸ್ಮ್ಯಾಶ್ ಪಂದ್ಯಾವಳಿಯ ಮಿಶ್ರ ಡಬಲ್ಸ್ನಲ್ಲಿ ಭಾರತದ ಮಾನುಷ ಮತ್ತು ದಿಯಾ ಚಿಟಲೆ ಸೆಮಿಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ದೇಶವು ಇಂದು ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. 1932ರ ಅಕ್ಟೋಬರ್ 8ರಂದು ಸ್ಥಾಪನೆಯಾದ ಈ ಪಡೆ ಮುಂದಿನ ದಶಕಗಳವರೆಗೆ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ರೂಪಿಸುವಂತಹ ವಾಯುಶಕ್ತಿಯ ದೃಷ್ಟಿಕೋನಕ್ಕೆ ನಾಂದಿ ಹಾಡಿತು. ಈ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ವಾಯುಪಡೆಯ ಯೋಧರು, ಮಾಜಿ ಯೋಧರು ಮತ್ತು ಅವರ ಕುಟುಂಬಗಳಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವೊಂದನ್ನು ಹಂಚಿಕೊಂಡಿರುವ ರಾಷ್ಟಪತಿ, ಭಾರತೀಯ ವಾಯುಪಡೆಯು ವೃತ್ತಿಪರತೆ, ಶಿಸ್ತು ಮತ್ತು ಸನ್ನದ್ದತೆಯ ಉನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಮೂಲಕ ಭದ್ರತೆಯನ್ನು ರಕ್ಷಿಸುವಲ್ಲಿ ಭಾರತೀಯ ವಾಯುಪಡೆಯ ಯೋಧರ ಧೈರ್ಯ, ನಿಖರತೆ ಮತ್ತು ಕಾರ್ಯಾಚರಣೆಯ ಸನ್ನದ್ದತೆಯನ್ನು ಆಪರೇಷನ್ ಸಿಂಧೂರ್ ಸಾಬೀತುಪಡಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಭಾರತೀಯ ವಾಯುಪಡೆಗೆ ಸಂಬಂಧಿಸಿದ ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ವಾಯುಪಡೆಯು ಆಕಾಶದಲ್ಲಿ ತನ್ನ ಶಕ್ತಿ ಮತ್ತು ಶೌರ್ಯವನ್ನು ಪ್ರದರ್ಶಿಸುವ ಮೂಲಕ ಜನರ ಮನದಲ್ಲಿ ಭದ್ರತೆಯ ಭಾವನೆಯನ್ನು ಮೂಡಿಸಿದೆ ಎಂದು ಹೇಳಿದ್ದಾರೆ. ಅತ್ಯಾಧುನಿಕ ತಂತ್ರಜ್ಞಾನಗಳು, ದತ್ತಾಂಶ ಮತ್ತು ಡ್ರೋನ್ಗಳ ಅಳವಡಿಕೆಯೊಂದಿಗೆ ಬೆದರಿಕೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ವಾಯುಪಡೆ ಸದಾ ಸುಸಜ್ಜಿತವಾಗಿದೆ. ಆಪರೇಷನ್ ಸಿಂಧೂರ್ ವಾಯುಪಡೆಯ ಯೋಧರ ಶೌರ್ಯ ಮತ್ತು ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಅಜೇಯ ಶೌರ್ಯ, ಅತ್ಯಂತ ನಿಖರತೆ ಮತ್ತು ಪ್ರಬಲ ದಾಳಿಯ ಸಾಮರ್ಥ್ಯದ ಕಥನವನ್ನು ಭೂಮಿ ಹಾಗೂ ದೂರದ ಬಾಹ್ಯಾಕಾಶದಲ್ಲಿರುವ ಉಪಗ್ರಹಗಳು ಸಾಕ್ಷೀಕರಿಸುವಂತಹ ನೈಜ ವೀರರ ಪಡೆಯಿದು ಎಂದು ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯ ಯಶೋಭೂಮಿಯಲ್ಲಿ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಐಎಂಸಿ 10ನೇ ಆವೃತ್ತಿಯನ್ನು ಉದ್ಘಾಟಿಸಿದರು. ನಿನ್ನೆ ಆರಂಭವಾದ 4 ದಿನಗಳ ಕಾರ್ಯಕ್ರಮವು ದೂರಸಂಪರ್ಕ, ಡಿಜಿಟಲ್ ಸಂಪರ್ಕ ಮತ್ತು ತಾಂತ್ರಿಕ ಆವಿಷ್ಕಾರಗಳಲ್ಲಿ ಭಾರತದ ಗಮನಾರ್ಹ ಪ್ರಗತಿಯನ್ನು ಪ್ರದರ್ಶಿಸುತ್ತದೆ. ಐಎಂಸಿ 2026ರ ವಿಷಯವು ಸ್ಕೇಲ್ ವಿತೌಟ್ ಬೌಂಡರೀಸ್ ಆಗಿದ್ದು, ಇದು ಡಿಜಿಟಲ್ ನಾವೀನ್ಯತೆ, ಮುಂದಿನ ಪೀಳಿಗೆಯ ಸಂಪರ್ಕ ಮತ್ತು ತಂತ್ರಜ್ಞಾನ ನೇತೃತ್ವದ ಬೆಳವಣಿಗೆಯಲ್ಲಿ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ, ಭಾರತೀಯ ಮೊಬೈಲ್ ಕಾಂಗ್ರೆಸ್ ವೇದಿಕೆಯು ಭಾರತದಲ್ಲಿ ಟೆಲಿಕಾಂ ಕ್ಷೇತ್ರದ ವಿಕಾಸ ಮತ್ತು ಡಿಜಿಟಲ್ ಸಂಪರ್ಕಕ್ಕೆ ಸಾಕ್ಷಿಯಾಗಿದೆ. ಇಂದು ದೇಶದ ಪ್ರತಿಯೊಂದು ಜಿಲ್ಲೆಗೂ 5G ಸಂಪರ್ಕ ತಲುಪಿದೆ. ಭಾರತದಾದ್ಯಂತ 5G ಸಂಪರ್ಕವನ್ನು ನಿರ್ವಹಿಸಲು ಪ್ರಸ್ತುತ 550,000ಕ್ಕೂ ಹೆಚ್ಚು ಬೇಸ್ ಸ್ಟೇಷನ್ಗಳಿವೆ ಎಂದು ಹೇಳಿದರು. ಬಳಿಕ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ತಂತ್ರಜ್ಞಾನವು ಕೊನೆಯ ಹಳ್ಳಿಗೆ ಮಾತ್ರವಲ್ಲದೆ ಪ್ರತಿಯೊಬ್ಬ ನಾಗರಿಕರಿಗೂ ತಲುಪಬೇಕು ಎಂಬುದು ಪ್ರಧಾನಿ ಆಶಯವಾಗಿತ್ತು. ತಂತ್ರಜ್ಞಾನದ ಪ್ರಸರಣವು ಕೈಗೆಟುಕುವ ದರದಲ್ಲಿದ್ದಾಗ ಮಾತ್ರ ಯಶಸ್ವಿಯಾಗುತ್ತದೆ ಎಂದು ಅವರು ಹೇಳಿದರು. ನವದೆಹಲಿಯ ಭಾರತ್ ಮಂಟಪದಲ್ಲಿ 57ನೇ ಜಿಎಸ್ಟಿ ಮಂಡಳಿಯ ಸಭೆ ನಡೆಯುತ್ತಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ, ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಹಾಗೂ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಕೂಡ ಈ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ನಿಯಮ ಪಾಲನೆಯ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಜಿಎಸ್ಟಿ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವ ನೀತಿ ಸುಧಾರಣೆಗಳ ಕುರಿತು ಈ ಸಭೆಯಲ್ಲಿ ಚರ್ಚಿಸಲಾಗುವುದು. ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರವು 5 ಅಂಶಗಳ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಪ್ರಸ್ತುತ ಆಡಳಿತಾತ್ಮಕ ತೊಡಕುಗಳನ್ನು ಸ್ವಯಂಚಾಲಿತಗೊಳಿಸುವುದು ಮತ್ತು ಸರಳೀಕರಿಸುವುದು ಹಾಗೂ ವಿಶೇಷವಾಗಿ ಸಣ್ಣ ಉದ್ಯಮಗಳಿಗೆ ನಿಯಮ ಪಾಲನೆಯ ಹೊರೆಯನ್ನು ಕಡಿಮೆ ಮಾಡುವುದು ಈ ಸುಧಾರಣೆಗಳ ಮುಖ್ಯ ಉದ್ದೇಶವಾಗಿದೆ. ಈ 5 ಅಂಶಗಳ ಪ್ರಸ್ತಾವನೆಯು ಪ್ರಕ್ರಿಯೆ ಸುಧಾರಣೆಗಳು, ರಚನಾತ್ಮಕ ಸುಧಾರಣೆಗಳು, ಜೀವನ ಮತ್ತು ವ್ಯಾಪಾರ

0: ನಿರ್ವಹಣೆಯ ಸುಲಭೀಕರಣ, ಸೇವಾ ರಫ್ತು ಮತ್ತು ಇ ಕಾಮರ್ಸ್ನಂತಹ ವಿಷಯಗಳನ್ನು ಒಳಗೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವುಲೇಪಿತ ಯೂರಿಯಾ 2015 ಕುರಿತ ಒಂದು ವರದಿ ಇಲ್ಲಿದೆ. ಸೆಪ್ಟೆಂಬರ್ 2015ರಲ್ಲಿ ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ಸಿಕ್ಕಿತು. ರೈತರಿಗೆ ಮೂಲ ಬೆಲೆಯ ಅತ್ಯಲ್ಪ ಭಾಗದಷ್ಟು ದರದಲ್ಲಿ ಮಾರಾಟವಾಗುತ್ತಿದ್ದ ಯೂರಿಯಾವನ್ನು ಕೈಗಾರಿಕೆಗಳಿಗೆ ಅಕ್ರಮವಾಗಿ ತಲುಪಿಸಲಾಗುತ್ತಿತ್ತು. ಇದರಿಂದಾಗಿ ಯೂರಿಯಾ ಮೇಲಿನ ಸಬ್ಸಿಡಿಯು ಖಾಸಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಹಾಗಾಗಿ ರೈತರಿಗೆ ಸಿಗಬೇಕಾದ ಪ್ರಮಾಣದಲ್ಲಿ ಯೂರಿಯಾ ಲಭ್ಯವಾಗುತ್ತಿರಲಿಲ್ಲ. ಯೂರಿಯಾ ಹರಳುಗಳಿಗೆ ಬೇವಿನ ಲೇಪನ ಮಾಡುವುದರಿಂದ ಖರೀದಿದಾರರಿಗೆ ಆ ಉತ್ಪನ್ನವು ನಿಷ್ಪ್ರಯೋಜಕವಾಯಿತು. ಆದರೆ ಕೃಷಿ ಭೂಮಿಗೆ ಅದು ಹೆಚ್ಚು ಉಪಯುಕ್ತವಾಯಿತು, ಏಕೆಂದರೆ ಬೇವಿನ ಲೇಪನವು ಸಾರಜನಕದ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಸಸ್ಯವು ವಾಸ್ತವವಾಗಿ ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸರ್ಕಾರದ ಈ ನಿಲುವಿನಿಂದಾಗಿ ಯೂರಿಯಾದ ಅಕ್ರಮ ಬಳಕೆಯು ಅತ್ಯಲ್ಪ ಮಟ್ಟಕ್ಕೆ ಕುಸಿಯಿತು. ಇದರಿಂದಾಗಿ ಸರ್ಕಾರಿ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಬೆಳೆ ಇಳುವರಿಯು ಹೆಚ್ಚಾಯಿತು. ಭತ್ತದಲ್ಲಿ ಶೇಕಡ 5.79, ಜೋಳದಲ್ಲಿ ಶೇಕಡ 7.14, ಸೋಯಾಬೀನ್ನಲ್ಲಿ ಶೇಕಡ 7.4, ತೊಗರಿಯಲ್ಲಿ ಶೇಕಡ 16.88 ಮತ್ತು ಕಬ್ಬಿನಲ್ಲಿ ಶೇಕಡ 17.5 ಏರಿಕೆ ಕಂಡುಬಂದಿತು. ಕೇವಲ ಒಂದು ಬಾರಿಯ ಬೇವಿನ ಲೇಪನವು ದಶಕಗಳಿಂದ ನಡೆಯುತ್ತಿದ್ದ ಸಂಪನ್ಮೂಲ ಸೋರಿಕೆಗೆ ತಡೆ ಹಾಕಿತು. ಹಿಂದಿ ಮತ್ತು ಮರಾಠಿ ಚಿತ್ರರಂಗದ ಹಿರಿಯ ನಟ ನಾನಾ ಪಾಟೇಕರ್ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇವರ ಅಂತ್ಯಕ್ರಿಯೆಯು ಇಂದು ಸಂಜೆ 4 ಗಂಟೆಗೆ ಪುಣೆ ಸಮೀಪದ ಡಾಂಜೆಯಲ್ಲಿ ಪೂರ್ಣ ಸರ್ಕಾರಿ ಗೌರವಗಳೊಂದಿಗೆ ನಡೆಸಲು ಮಹಾರಾಷ್ಟ ಸರ್ಕಾರ ನಿರ್ಧರಿಸಿದೆ. ಡಾಂಜೆಯಲ್ಲಿರುವ ನಾನಾ ಪಾಟೇಕರ್ ಅವರ ಫಾರ್ಮ್ ಹೌಸ್ನಲ್ಲಿಯೇ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತದೆ. ಹಿಂದಿ ಮತ್ತು ಮರಾಠಿ ಚಿತ್ರರಂಗದಲ್ಲಿ ತಮ್ಮ ಶ್ರೇಷ್ಠ ಅಭಿನಯಕ್ಕೆ ಹೆಸರುವಾಸಿಯಾಗಿದ್ದ ನಟ ದಶಕಗಳ ಸುದೀರ್ಘ ವೃತ್ತಿ ಜೀವನವನ್ನು ಹೊಂದಿದ್ದರು. 3 ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದರು. ಟೇಬಲ್ ಟೆನ್ನಿಸ್ನಲ್ಲಿ ಬೀಜಿಂಗ್ನಲ್ಲಿ ನಡೆದ ಚೀನಾ ಸ್ಮ್ಯಾಶ್ ಪಂದ್ಯಾವಳಿಯಲ್ಲಿ ಭಾರತದ ಮಾನುಷ ಮತ್ತು ದಿಯಾ ಚಿಟಲಿ ಜೋಡಿಯು ರೊಮೇನಿಯಾದ ಎಡ್ವರ್ಡ್ ಅಯೋನೆಸ್ಕ್ ಮತ್ತು ಬರ್ನಾಡೆಟ್ ಸ್ಟೋಕ್ಸ್ ಅವರನ್ನು 3-0 ಅಂತರದಿಂದ ಸೋಲಿಸುವ ಮೂಲಕ ಡಬ್ಲ್ಯೂಟಿಟಿ ಗ್ರ್ಯಾಂಡ್ ಸ್ಮ್ಯಾಶ್ನ ಸೆಮಿಫೈನಲ್ ತಲುಪಿದ ಮೊದಲ ಭಾರತೀಯ ಮಿಶ್ರ ಡಬಲ್ಸ್ ಜೋಡಿ ಎಂಬ ಇತಿಹಾಸ ನಿರ್ಮಿಸಿದೆ. 5ನೇ ಶ್ರೇಯಾಂಕಿತ ಭಾರತೀಯ ಜೋಡಿಯು ಕ್ವಾರ್ಟರ್ ಫೈನಲ್ ಪಂದ್ಯವನ್ನು 11-9, 13-11, 11-3 ಅಂತರದಲ್ಲಿ ಗೆದ್ದು ಅಂತಿಮ 4ರ ಹಂತದಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿತು. ಆದಾಗ್ಯೂ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಮಾನವ್ ಠಕ್ಕರ್ ಅವರು ಫ್ರಾನ್ಸ್ನ 7ನೇ ಶ್ರೇಯಾಂಕಿತ ಆಟಗಾರ ಅಲೆಕ್ಸಿಸ್ ಲೆಬ್ರನ್ ವಿರುದ್ಧ 0-3 ಅಂತರದಲ್ಲಿ ಸೋತು ರೌಂಡ್ ಆಫ್ 32 ಹಂತದಲ್ಲೇ ಹೊರಬಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವಕ್ಕೆ ರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರ ಶುಭ ಹಾರೈಕೆ. ಭಾರತದ ಟೆಲಿಕಾಂ ಕ್ಷೇತ್ರದ ವಿಕಾಸ ಹಾಗೂ ಡಿಜಿಟಲ್ ಸಂಪರ್ಕಕ್ಕೆ ಭಾರತೀಯ ಮೊಬೈಲ್ ಕಾಂಗ್ರೆಸ್ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. 57ನೇ ಜಿಎಸ್ಟಿ ಮಂಡಳಿ ಸಭೆ ಆರಂಭ. ಕರ್ನಾಟಕದ ಮುಖ್ಯಮಂತ್ರಿ ಸೇರಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಭಾಗಿ. ಹಾಗೂ ಟೇಬಲ್ ಟೆನ್ನಿಸ್, ಚೀನಾ ಸ್ಮ್ಯಾಶ್ ಪಂದ್ಯಾವಳಿಯ ಮಿಶ್ರ ಡಬಲ್ಸ್ನಲ್ಲಿ ಭಾರತದ ಮಾನುಷ ಮತ್ತು ದಿಯಾ ಚಿಟಲೆ ಸೆಮಿಫೈನಲ್ಗೆ ಪ್ರವೇಶ.

0: ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:40.
2: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40. ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

ನಿಮಿಷಕ್ಕೆ ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು. ಕೇಳುಗರಿ, ಇನ್ನು ದೇಶಭಕ್ತಿ ಗೀತೆಗಳನ್ನ ಕೇಳೋಣ. ಮೊದಲಿಗೆ ಪೂತಿ ನರಸಿಂಹಾಚಾರ್ ರಚನೆಯ, ಸುಲೋಚನಾ ಕೆ ಎಂ ಕುಸುಮ ಹಾಗೂ ಎಂ ಕೆ ಜಯಶ್ರೀ ಹಾಡಿರುವ ಗೀತೆ.

ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ನಲ್ಲಿ.

0: ಸಮಯ 1:32 ಸೆಕೆಂಡ್ಗಳು.
1: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಕೇಳುಗರಿ, ಇಂದಿನ ಪ್ರಚಲಿತ ಕಾರ್ಯಕ್ರಮದ ವಿಷಯ ಭಾರತೀಯ ವಾಯುಪಡೆ ದಿನ, ಏರ್ಫೋರ್ಸ್ ಡೇ ಹಾಗೂ ವಿಶ್ವ ದೃಷ್ಟಿ ದಿನ, ವರ್ಲ್ಡ್ ಸೈಟ್ ಡೇ. ಭಾರತೀಯ ವಾಯುಪಡೆಯ ಧೈರ್ಯ, ಶೌರ್ಯ ಮತ್ತು ತ್ಯಾಗವನ್ನು ಗೌರವಿಸಲು ಹಾಗೂ ಸ್ಮರಿಸಲು ಪ್ರತಿ ವರ್ಷ ಅಕ್ಟೋಬರ್ 8ರಂದು ಏರ್ಫೋರ್ಸ್ ಡೇ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ವಾಯುಪಡೆಯನ್ನ ಐಎಎಫ್ 1932ರ ಅಕ್ಟೋಬರ್ 8ರಂದು ಬ್ರಿಟಿಷ್ ಸಾಮ್ರಾಜ್ಯದ ಬೆಂಬಲಿತ ವಾಯುಪಡೆಯಾಗಿ ರಾಯಲ್ ಇಂಡಿಯನ್ ಏರ್ಫೋರ್ಸ್ ಅಧಿಕೃತವಾಗಿ ಸ್ಥಾಪಿಸಲಾಯಿತು. ಸ್ವಾತಂತ್ರ್ಯದ ನಂತರ 1950ರಲ್ಲಿ ಭಾರತ ಗಣರಾಜ್ಯವಾದ ನಂತರ ರಾಯಲ್ ಎಂಬ ಹೆಸರನ್ನು ತೆಗೆದುಹಾಕಿ ಭಾರತೀಯ ವಾಯುಪಡೆ ಇಂಡಿಯನ್ ಏರ್ಫೋರ್ಸ್ ಎಂದು ಮರುನಾಮಕರಣ ಮಾಡಲಾಯಿತು. ಸೈನಿಕ ಮೆಲೋಡಿ ಡ್ರಾಮಾ ಚಿತ್ರದ ಗೀತೆಯನ್ನು ಹಾಡಿದರೆ ಕೈಲಾಶ್ ಖೇರ್. ಕಿರಣ್ ರವೀಂದ್ರನಾಥ್ ಸಂಗೀತ ನೀಡಿರುವ ಈ ಗೀತೆಯ ರಚನೆಕಾರರು ವಿ ನಾಗೇಂದ್ರ ಪ್ರಸಾದ್.

ಇಂಡಿಯನ್ ಏರ್ಫೋರ್ಸ್ ಡೇ ಈ ದಿನಾಚರಣೆಯ ಮಹತ್ವ ಏನೆಂದರೆ ವಾಯುಪಡೆಯ ಶಕ್ತಿ ಪ್ರದರ್ಶನ, ದೇಶದ ವಿವಿಧ ವಾಯುಪಡೆ ನೆಲೆಗಳಲ್ಲಿ ಏರ್ ಶೋ ಮತ್ತು ಪಥ ಸಂಚಲನ ಪೆರೇಡ್ ನಡೆಯುತ್ತದೆ. ಫೈಟರ್ ಜೆಟ್ಗಳು, ಹೆಲಿಕಾಪ್ಟರ್ಗಳು, ವಿಮಾನಗಳು ಆಕಾಶದಲ್ಲಿ ಸಾಹಸಮಯ ಕಸರತ್ತುಗಳನ್ನು ಪ್ರದರ್ಶಿಸುತ್ತವೆ. ದೇಶದ ಗಡಿ ಕಾಯುವಲ್ಲಿ ಮತ್ತು ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ನಮನ ಸಲ್ಲಿಸಲಾಗುತ್ತದೆ. ಯುವ ಜನತೆಯಲ್ಲಿ ದೇಶ ಸೇವೆ ಮತ್ತು ವಾಯುಪಡೆಗೆ ಸೇರ್ಪಡೆಯಾಗುವ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ. ಇನ್ನು ಮುತ್ತಿನಹಾರ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

0: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
1: ಭಾರತೀಯ ವಾಯುಪಡೆಯ ಪಾತ್ರ ದೇಶದ ರಕ್ಷಣೆ 1947, 1965, 1971 ಭಾರತ ಪಾಕ್ ಯುದ್ಧಗಳು ಹಾಗೂ 1999 ಕಾರ್ಗಿಲ್ ಯುದ್ಧದಲ್ಲಿ ವಾಯುಪಡೆ ಪ್ರಮುಖ ಪಾತ್ರ ವಹಿಸಿದೆ. ಪ್ರವಾಹ, ಭೂಕಂಪ ಮುಂತಾದ ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ನಾಗರಿಕರನ್ನು ರಕ್ಷಿಸಲು HADR ಆಪರೇಷನ್ಸ್ ಮುಂಚೂಣಿಯಲ್ಲಿ ನಿಲ್ಲುತ್ತದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಸೈನಿಕ ಚಿತ್ರದ ಗೀತೆಯನ್ನು ಕೇಳೋಣ. ಕೆ ಕಲ್ಯಾಣವರ ಸಾಹಿತ್ಯ, ಸಂಗೀತ ದೇವಾ ಅವರದು.

ಕೇಳುಗರೇ, ಇಂದು ವಿಶ್ವ ದೃಷ್ಟಿ ದಿನ, ವರ್ಲ್ಡ್ ಸೈಟ್ ಡೇ. ವಿಶ್ವ ದೃಷ್ಟಿ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ ಎರಡನೇ ಗುರುವಾರ ಆಚರಿಸಲಾಗುತ್ತದೆ. ಈ ದಿನವು ಕಣ್ಣಿನ ಆರೈಕೆ, ದೃಷ್ಟಿಹೀನತೆ ಮತ್ತು ತಡೆಗಟ್ಟಬಹುದಾದ ಅಂಧತ್ವದ ಕುರಿತು ಜಾಗತಿಕವಾಗಿ ಅರಿವು ಮೂಡಿಸುವ ಉದ್ದೇಶವನ್ನು ಹೊಂದಿದೆ. ಜಗತ್ತಿನಲ್ಲಿ ಕೋಟ್ಯಾಂತರ ಜನರು ದೃಷ್ಟಿದೋಷದಿಂದ ಬಳಲುತ್ತಿದ್ದಾರೆ.

ಅದರಲ್ಲಿ ಬಹುಪಾಲು ಸಮಸ್ಯೆಗಳನ್ನು ಸೂಕ್ತ ಚಿಕಿತ್ಸೆಯಿಂದ ತಡೆಗಟ್ಟಬಹುದು. ಕಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳುವುದು ಮತ್ತು ನಿಯಮಿತವಾಗಿ ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳುವುದರ ಮಹತ್ವವನ್ನು ಜನರಿಗೆ ತಿಳಿಸುವುದು ಇದರ ಪ್ರಮುಖ ಗುರಿ. ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿರುವ ಪರೋಪಕಾರಿ ಚಿತ್ರದ ಗೀತೆಯನ್ನು ಕೇಳೋಣ. ಆರ್ ಎನ್ ಜಯಗೋಪಾಲ್ ರಚನೆಯ ಈ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಕಣ್ಣಿನ ಆರೋಗ್ಯಕ್ಕಾಗಿ ಸಲಹೆಗಳು, ಸಮತೋಲಿತ ಆಹಾರ, ಕ್ಯಾರೆಟ್, ಹಸಿರು ತರಕಾರಿಗಳು ಮತ್ತು ವಿಟಮಿನ್ ಎ ಸಮೃದ್ಧವಾಗಿರುವ ಆಹಾರಗಳನ್ನು ಸೇವಿಸಿ. ವರ್ಷಕ್ಕೊಮ್ಮೆಯಾದರೂ ಕಣ್ಣಿನ ವೈದ್ಯರಿಂದ ತಪಾಸಣೆ ಮಾಡಿಸಿಕೊಳ್ಳಿ. ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಸುವಾಗ ಪ್ರತಿ 20 ನಿಮಿಷಕ್ಕೊಮ್ಮೆ 20 ಅಡಿ ದೂರದಲ್ಲಿರುವ ವಸ್ತುವನ್ನು 20 ಸೆಕೆಂಡ್ಗಳ ಕಾಲ ನೋಡಿ. ಹೊರಗೆ ಹೋಗುವಾಗ ಯುವಿ ರಕ್ಷಣೆ ನೀಡುವ ಬಿಸಿಲು ಕನ್ನಡಕ ಧರಿಸಿ. ರಾಜೇಶ್ ಹಾಗೂ ನಂದಿತಾ ಹಾಡಿರುವ ದುನಿಯಾ ಚಿತ್ರದ ಗೀತೆ, ವಿ ಮನೋಹರ್ ಸಂಗೀತ ನೀಡಿರುವ ಈ ಗೀತೆಯ ರಚನೆಕಾರರು ವಿ ನಾಗೇಂದ್ರ ಪ್ರಸಾದ್.

0: ಇದುವರೆಗೆ ಪ್ರಚಲಿತ ಚಿತ್ರಗೀರ್ತಿಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
2: Afternoon. This is Akashwani and I am Vasa Williams with the Midday News. The headlines. Prime Minister Narendra Modi says government to connect 25 crore students through digital and online education programs. 5G connectivity reaches every district with over 5,50,000 base stations. GST Council deliberates on policy reforms to resolve disputes and improve input tax credit flow. Supreme Court directs Centre to form committee to curb unethical pharma marketing practices. Veteran actor Nana Patekar passes away. India accuses Pakistan of doublespeak on terrorism, says Islamabad cannot gloss over support to terrorism.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ ಭಾಗಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮೀಣ ಮಕ್ಕಳಿಗೆ ಉಚಿತ ಕಲಾ ಶಿಕ್ಷಣ ನೀಡಲು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಗ್ಯಾಲರಿ ಜೊತೆ ಸರ್ಕಾರ ಒಡಂಬಡಿಕೆ. ತಮ್ಮ ವಿರುದ್ಧವೇ ರಹಸ್ಯ ಕಾರ್ಯಾಚರಣೆಗೆ ಯತ್ನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ. ಹಾಗೂ ಎಸ್ಐಆರ್ ಮೂಲಕ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನ, ಬಿಜೆಪಿ ಆರೋಪ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ ನಡೆಯುತ್ತಿದೆ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಜಿಎಸ್ಟಿ ಸುಧಾರಣೆಗಳ ಮುಂದಿನ ಹಂತದ ಕುರಿತು ಚರ್ಚಿಸಲು ಈ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ರಾಜ್ಯದ ಪರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಕೃಷ್ಣ ಬೈರೇಗೌಡ ಭಾಗವಹಿಸಿದ್ದಾರೆ. ಗೋವಾ, ಮಹಾರಾಷ್ಟ ಸೇರಿದಂತೆ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು, ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಬಾರಿ

0: ಪ್ರಮುಖವಾಗಿ ರಚನಾತ್ಮಕ ಸುಧಾರಣೆಗಳು, ಸುಲಭವಾಗಿ ವ್ಯಾಪಾರ ಮಾಡುವ ವಾತಾವರಣ, ಇ ಕಾಮರ್ಸ್ ಮತ್ತು ಸೇವೆಗಳ ರಫ್ತು ಸೇರಿದಂತೆ ಐದು ಪ್ರಮುಖ ಕ್ಷೇತ್ರಗಳ ಮೇಲೆ ಗಮನ ಹರಿಸಲಾಗಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬರಪೀಡಿತ ಪ್ರದೇಶಗಳಾದ ಕೊಪ್ಪಳ ತಾಲೂಕಿನ ಒಣಬಳ್ಳಾರಿ, ಯಲಬುರ್ಗಾ ತಾಲೂಕಿನ ಗುನ್ನಾಳ ಹಾಗೂ ಕುಷ್ಟಗಿ ತಾಲೂಕಿನ ನಂದಾಪುರ ಗ್ರಾಮಗಳ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೆಕ್ಕೆಜೋಳ, ಹುರುಳಿ ಹಾಗೂ ತೊಗರಿ ಬೆಳೆಗಳನ್ನು ವೀಕ್ಷಿಸಿದ ಅವರು ಬೆಳೆ ನಷ್ಟ ಹಾಗೂ ಮಳೆ ಕೊರತೆಯ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದ್ದು ರೈತರನ್ನು ಕಾಪಾಡುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಅಗತ್ಯಬಿದ್ದರೆ ಸಾಲ ಪಡೆದು ರೈತರಿಗೆ ನೆರವು ನೀಡುವುದಾಗಿ ಘೋಷಿಸಿದ್ದಾರೆ. ಕೇಂದ್ರದ ಮಾನದಂಡ ಪ್ರಕಾರ 8,500 ಕೋಟಿ ರೂಪಾಯಿ ಪರಿಹಾರ ಸಿಗಬೇಕು ಎಂದು ತಿಳಿಸಿದ್ದಾರೆ. ಬರದಿಂದ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಬೆಳೆ ವಿಮೆಯ ಹಣವನ್ನು ಶೀಘ್ರವಾಗಿ ತಲುಪಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಬರದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಸಾಲ ಮರುಪಾವತಿಗೆ 5 ವರ್ಷಗಳ ಕಾಲಾವಕಾಶ ನೀಡುವ ಕುರಿತು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮೆಕ್ಕೆಜೋಳವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗಿದ್ದು ಬೆಂಬಲ ಬೆಲೆ ನೀಡಲು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಗ್ರಾಮೀಣ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಸಲು ಹಾಗೂ ಕಲಾರಂಗದಲ್ಲಿ ಔನ್ನತ್ಯ ಸಾಧಿಸಲು ಅನುವಾಗುವಂತೆ ಗ್ರಾಮ ಪಂಚಾಯಿತಿಗಳ ಗ್ರಂಥಾಲಯಗಳಲ್ಲಿ ಉಚಿತವಾಗಿ ಆಧುನಿಕ ಕಲಾ ಶಿಕ್ಷಣ ನೀಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಗ್ಯಾಲರಿ ನಡುವೆ ನಡೆದ ಒಡಂಬಡಿಕೆ ವಿನಿಮಯಕ್ಕೆ ಸಾಕ್ಷಿಯಾಗಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಅರಿವು ಕೇಂದ್ರಕ್ಕೆ ಬರುವ ಮಕ್ಕಳಿಗೆ ಆಧುನಿಕ ಕಲೆಯ ಪರಿಚಯ ಮಾಡಿಸಲಾಗುವುದು ಎಂದು ಹೇಳಿದ್ದಾರೆ. ಎನ್ಜಿಎಂಎ ಕಲಾ ಶಿಕ್ಷಣದ ಮಾದರಿಗಳು ಹಾಗೂ ಸಂಪನ್ಮೂಲ ಅಭಿವೃದ್ಧಿಪಡಿಸಲಿದೆ. ಶೈಕ್ಷಣಿಕ ಉದ್ದೇಶಕ್ಕಾಗಿ ತನ್ನ ಶಾಶ್ವತ ಸಂಗ್ರಹಾಲಯದಲ್ಲಿರುವ ಆಯ್ದ ಡಿಜಿಟಲ್ ಕಲಾಕೃತಿಗಳನ್ನು ಒದಗಿಸಲಿದೆ. ಜೊತೆಗೆ ಗ್ರಂಥಪಾಲಕರಿಗೆ ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿಯನ್ನು ನೀಡಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ತಮ್ಮನ್ನೇ ಟ್ರ್ಯಾಪ್ ಮಾಡಲು ಕೆಲವರು ಪ್ರಯತ್ನಿಸಿದ್ದರು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ರೂವಾರಿ ಯಾರು ಎಂಬುದು ತಿಳಿದಿದ್ದು ಆರೋಪ ಸಾಬೀತುಪಡಿಸಲು ತಮ್ಮ ಬಳಿ ದಾಖಲೆಗಳಿವೆ ಎಂದು ತಿಳಿಸಿದ್ದಾರೆ. ಈ ಕುರಿತಂತೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿದ ಡಾ ಜಿ ಪರಮೇಶ್ವರ್, ರಾಜ್ಯ ಸರ್ಕಾರದ ವಿರುದ್ಧ ರಹಸ್ಯ ಕಾರ್ಯಾಚರಣೆ ಮೂಲಕ ಕೆಟ್ಟ ಹೆಸರು ತರುವ ಪ್ರಯತ್ನಗಳ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಎಂದು ಹೇಳಿದ್ದಾರೆ. ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಗಳ ಬಳಿ ಇದ್ದು ಅವರಿಗೆ ಮಾಹಿತಿ ಸಿಕ್ಕಿರಬಹುದು. ಇದರ ಆಧಾರದ ಮೇಲೆ ಸಚಿವರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ, ಜನಪ್ರಿಯತೆ ಮತ್ತು ದೇಶದ ಅಭಿವೃದ್ಧಿಯ ಪಥವನ್ನು ಸಹಿಸಲಾಗದೆ ಕಾಂಗ್ರೆಸ್ ನಾಯಕರು ಹತಾಶರಾಗಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬಾಗಲಕೋಟೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ವಿಷಯ ಮುಂದಿಟ್ಟುಕೊಂಡು ಕಾಂಗ್ರೆಸ್ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಿ ಶಾಂತಿ ಕದಡುವ ಷಡ್ಯಂತ್ರ ನಡೆಸುತ್ತಿದೆ ಎಂದು ದೂರಿದ್ದಾರೆ. ಉತ್ತರ ಕರ್ನಾಟಕದ ನೀರಾವರಿ ಮತ್ತು ಅಭಿವೃದ್ಧಿ ಯೋಜನೆಗಳಾದ ಯುಕೆಪಿ ಮತ್ತಿತರ ಪ್ರಮುಖ ಯೋಜನೆಗಳಿಗೆ ಆದ್ಯತೆ ನೀಡುವ ಬದಲು ಎಲ್ಲಾ ತಾಲ್ಲೂಕುಗಳಲ್ಲೂ ರಿಂಗ್ ರೋಡ್ ಮಾಡುವ ಘೋಷಣೆ ಮಾಡಲಾಗುತ್ತಿದೆ. ಇದರ ಹಿಂದೆ ರಿಯಲ್ ಎಸ್ಟೇಟ್ ಹಿತಾಸಕ್ತಿ ಇದೆ ಎಂದು ಆರೋಪಿಸಿದ್ದಾರೆ. ಸಚಿವರ ರಹಸ್ಯ ಕಾರ್ಯಾಚರಣೆ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಡಿಕೆ ಶಿವಕುಮಾರ್ ನೀಡಿರುವ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿದ್ದು ಯಾರು ಎಂದು ಪ್ರಶ್ನಿಸಿದ್ದಾರೆ. ಬಹುಭಾಷಾ ಹಿರಿಯ ನಟ ಹಾಗೂ ನಿರ್ದೇಶಕ ನಾನಾ ಪಾಟೇಕರ್ ನಿಧನ ಹೊಂದಿದ್ದಾರೆ. ನಾನಾ ಪಾಟೇಕರ್ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಮುಖ್ಯಮಂತ್ರಿ

ಕೆ ಶಿವಕುಮಾರ್, ಪಾಟೇಕರ್ ಅವರ ಅಸಾಧಾರಣ ಪ್ರತಿಭೆ, ಮರೆಯಲಾಗದ ಅಭಿನಯ ಭಾರತೀಯ ಚಿತ್ರರಂಗಕ್ಕೆ ಅನೇಕ ಸ್ಮರಣೀಯ ಪಾತ್ರಗಳನ್ನು ನೀಡಿದೆ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶೋಕ ವ್ಯಕ್ತಪಡಿಸಿದ್ದು, ಪಾಟೇಕರ್ ಓರ್ವ ಶ್ರೇಷ್ಠ ನಟ, ರಂಗಭೂಮಿಯ ದಿಗ್ಗಜ ಹಾಗೂ ಸಹಾನುಭೂತಿಯುಳ್ಳ ಸಮಾಜ ಸೇವಕ ಎಂದು ತಿಳಿಸಿದ್ದಾರೆ. ನಾಮ್ ಫೌಂಡೇಶನ್ ಮೂಲಕ ರೈತರು ಮತ್ತು ಗ್ರಾಮೀಣ ಸಮುದಾಯಗಳಿಗಾಗಿ ಶ್ರಮಿಸಿದ ಸಂವೇದನಾಶೀಲ ವ್ಯಕ್ತಿ ಪಾಟೇಕರ್ ಎಂದು ಹೇಳಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ಒಂದು ವರದಿ ಇಲ್ಲಿದೆ. ಸೆಪ್ಟೆಂಬರ್ 2015ರಲ್ಲಿ ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಕೇಂದ್ರ ಸರ್ಕಾರ, ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತ್ತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ದೊರೆಯಿತು. ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದಾಗಿ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಮುಖ್ಯವಾಗಿ ಬೆಳೆ ಇಳುವರಿಯೂ ಹೆಚ್ಚಿ ಭತ್ತ ಶೇಕಡ 5.79, ಜೋಳ ಶೇಕಡ 7.14, ಸೋಯಾಬೀನ್ ಶೇಕಡ 7.4, ತೊಗರಿ ಶೇಕಡ 16.88 ಮತ್ತು ಕಬ್ಬಿನ ಇಳುವರಿಯಲ್ಲಿ ಶೇಕಡ 17.5ರಷ್ಟು ಏರಿಕೆ ಕಂಡುಬಂದಿದೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ನಗರದಲ್ಲಿ ಇಂದು ಕರ್ನಾಟಕ ಅರಣ್ಯ ಇಲಾಖೆ, ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಇವರ ವತಿಯಿಂದ 72ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಕಾಲ್ನಡಿಗೆ ಜಾಥಾ ನಡೆಯಿತು. ವನ್ಯಜೀವಿಗಳ ಉಳಿವಿಗಾಗಿ ಆವಾಸ ಸ್ಥಾನಗಳ ಜೋಡಣೆ ಎಂಬ ವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಭಾಗವಹಿಸಿದ್ದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಭೇಟಿ ನೀಡಿ ಗ್ರಾಮೀಣ ಭಾಗದಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ವಿಕಸಿತ ಭಾರತ್, ಜಿರಾಮ್ಜಿ ಹಾಗೂ ಜಲಜೀವನ್ ಮಿಷನ್ ಯೋಜನೆಗಳ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಹಾವೇರಿ ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ 2026-27ನೇ ಸಾಲಿನ ಸೋಯಾಬೀನ್ ಉತ್ಪನ್ನ ಖರೀದಿ ಕೇಂದ್ರಗಳನ್ನು ಆರಂಭಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ಸೂಚಿಸಿದ್ದಾರೆ. ಮೈಸೂರು ದಸರಾ ಪ್ರಯುಕ್ತ ಮೈಸೂರಿನಲ್ಲಿ ನಡೆಯಲಿರುವ ಚಿಗುರು ಕವಿಗೋಷ್ಠಿಗೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದ ಬಾಲಕ ತಾನೀಶ್ ಎನ್ ಆಯ್ಕೆಯಾಗಿದ್ದಾನೆ. ಈತ ಮಿನುಗುತ್ತಾರೆ ಎಂಬ ಚುಟುಕು ಕವನ ಸಂಕಲನ ಬರೆದಿದ್ದು ಹೊಯ್ಸಳ ಪ್ರಶಸ್ತಿ ಪುರಸ್ಕೃತನಾಗಿದ್ದಾನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ ಭಾಗಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮೀಣ ಮಕ್ಕಳಿಗೆ ಉಚಿತ ಕಲಾ ಶಿಕ್ಷಣ ನೀಡಲು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಗ್ಯಾಲರಿ ಜೊತೆ ಸರ್ಕಾರ ಒಡಂಬಡಿಕೆ. ತಮ್ಮ ವಿರುದ್ಧವೇ ರಹಸ್ಯ ಕಾರ್ಯಾಚರಣೆಗೆ ಯತ್ನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ. ಹಾಗೂ ಎಸ್ಐಆರ್ ಮೂಲಕ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2:46.
1: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು
2: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ, ಭಾವಲಹರಿ.

ಕೇಳುಗರಿ, ಇನ್ನು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಸಮಾಗಮ ಚಿತ್ರದ ಗೀತೆ. ಚಿತ್ರ ಹಾಡಿರುವ ಈ ಗೀತೆಯ ರಚನೆಕಾರರು ಸುಬ್ರಾಯ ಚೊಕ್ಕಾಡಿ, ಸಂಗೀತ ಕಿರಣ್ ಅವರದು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಸಂಯುಕ್ತ ಚಿತ್ರದ ಗೀತೆಯನ್ನು ಕೇಳೋಣ. ಜಿ ಉದಯಶಂಕರ್ ರಚನೆಯ ಈ ಗೀತೆಗೆ ಸಂಗೀತಂ ಶ್ರೀನಿವಾಸರಾವ್ ಅವರ ಸಂಗೀತವಿದೆ.

0: ಸಂಯುಕ್ತ ಚಿತ್ರದ ಗೀತೆಯನ್ನ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz ನಲ್ಲಿ.
0: ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಗೀತೆ ರಾಮ್ಪ್ರಸಾದ್ ನಂದಿತ ಹಾಡಿರುವ ಈ ಗೀತೆಯ ರಚನೆಕಾರರು ನಾಗತಿಹಳ್ಳಿ ಚಂದ್ರಶೇಖರ್, ಮನೋಮೂರ್ತಿಯವರ ಸಂಗೀತ.

0: ನನ್ನ ದೇವರು ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ನಮ್ಮ ಮುಂದಿನ ಚಿತ್ರಗೀತೆಗಳು ಬಿತ್ತರವಾಗುವ ಸಮಯ 5 ಗಂಟೆಗೆ ಸಂಧ್ಯಾರತಿ ಕಾರ್ಯಕ್ರಮದಲ್ಲಿ. ಸಮಯ ಈಗ 3 ಗಂಟೆ ಆಗಲಿದೆ. ಇನ್ನು ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ.
1: सेवा देश की सुरीली धड़कन सखी सहेली कार्यक्रम के लिए कीजिए बस थोड़ा सा इंतजार.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 4:15.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ. ಈಗಲೇ ರಿಡೀಮ್ ಮಾಡಿ.
4: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
5: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ. ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
8: ಹಲೋ
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
8: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
8: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
10: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

0: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು
1: ನುಡಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಸಂಧ್ಯಾರತಿ ಪ್ರೀತಿಯ ಶ್ರೋತೃಗಳೇ,

0: ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಂಧ್ಯಾರತಿ
1: ಎಫ್ಎಂ 103.1 ಮೆಗಾಹರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಕೆಲವರೇ, ಈಗ ಕಾರ್ಯಕ್ರಮ ಕೊಡಗಿನ ಜನಪದ ಹಾಡುಗಳು. ಈ ಕಾರ್ಯಕ್ರಮದಲ್ಲಿ ಬಾಳುಪಾಠ ಹಾಗೂ ಸೋಬಾನೆ ಪದಗಳನ್ನು ಕೇಳೋಣ. ಮೊದಲಿಗೆ ಹೆಚ್ಚು ಮುದ್ದು ಹಾಗೂ ಸಂಗಡಿಗರಿಂದ ಆಟೋಲಗ.

ಬಾಳು ಪಾಠ ಕಾರ್ಯಕ್ರಮದಲ್ಲಿ ಇದುವರೆಗೆ ಮೈತಾಡಿ ಗ್ರಾಮದ ಹೆಚ್ ಮದ್ದು ಮತ್ತು ಸಂಗಡಿಗರಿಂದ ಆಟೋಲಗ ಕೇಳಿದಿರಿ. ಇನ್ನು ಸೋಬಾನೆ ಪದಗಳನ್ನ ಕೇಳೋಣ. ಹಾಡಿದ್ದಾರೆ ಕೈಬಿಲಿರ ಪೂವಮ್ಮ ಚಂಗಪ್ಪ.

ಅಂಗೈಲಿ ಹಿಡ್ಕೊಂಡು ಅಂಗೈಲಿ ಕರ ತನ್ನಿ ಸೋಗನವೆ ಅಂಗಯ್ಯ ಸುದ ಸುಳಿ ಸುದ ನಮ್ಮ ಹೆಣ್ಣು ಸೋಬನವೆ ಕಾಗೆ ಮುಟ್ಟದ ನೀರು ಜೋಗಿ ಸುಳಿಯದ ನೀರು ಪಾತಾಳದ ನೀರು ಪನ್ನೀರು ಸೋಬನವೆ ಕಂದನ ಕೈ ಕೆಳಗೆ ಕನ್ನಿ.

ಕಂದನ ಕೈ ಮೇಲೆ ಕನ್ನೆಯ ಕೈ ಕೆಳಗೆ ಕಂದೆಗೆ ದಾರೇ ಬನಿಯ ಶೋಭನವ ಕಂದನ ಕೈ ಮೇಲೆ ಕನ್ಯೆಯ ಕೈ ಕೆಳಗೆ ಕನ್ಯೆ ಪುತ್ರರಿಗೆ ದಾರೇ ಬನಿಯ ಶೋಭನವ ಕಾಗೆ ಮುಟದ ನೀರು ಜೋಗಿ ಸುಳಿಯದ ನೀರು ಪಾತಾಳದ ನೀರು ಪನ್ನೀರು ತೆಕೊಂಡು ಎರಡು ಗಿಂಡಿ ನೀರು ಎಣೆವಾದೋ ಶೋಭನವೇ ಎರಡು ಗಿಂಡಿ ನೀರು ಎಣೆಬೇಟು ಗಿಣಬೇಟು ಪುತ್ರಗೆ ದಾರೆ ಏರ ಬನಿಯ ಶೋಭನವೇ ಆ ಕೈಯ ಕೊಡು ಬಾಲೆ ಈ ಕೈಯ ಕೊಡು ಬಾಲೆ ದಾರೆಗೆ ಬಲಗೈಯ ಕೊಡು ಬಾಲೆ ಶೋಭನವೇ ಬಿಡು ಕೈಯ ಬಿಡನಲ್ಲ ಬಡಗ.

ನಿಂಬೆ ವಾಲಾಡಿ ಬೆಳೆದಾ.

0: ಇದುವರೆಗೆ ಕೊಡಗಿನ ಜನಪದ ಹಾಡುಗಳ ಕಾರ್ಯಕ್ರಮದಲ್ಲಿ ಬಾಳುಪಾಠ ಹಾಗೂ ಸೋಬಾನೆ ಪದಗಳನ್ನ ಕೇಳಿದಿರಿ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 4:33:51. ಈ ಸಂಜೆಯ ಪ್ರಸಾರದಲ್ಲಿ ನಾನು ಮಂಜುನಾಥ್ ಎಂಆರ್.

0: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ ಭಾವಲಹರಿ.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಾಜೇಶ್ ಅವರು ಹಾಡಿರುವ ಗೋಟೂರಿಯವರ ರಚನೆ ರಾಘವೇಂದ್ರ ಬೇಡಿ ಬಂದೆ.

ಇನ್ನು ಕೇಳಿ ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರು ಹಾಡಿರುವ ಜಯಶ್ರೀ ಅರವಿಂದ್ ಅವರ ರಚನೆ ತುಪ್ಪದೊಳಗೆ ತಂದಿಹೇ.

ಭಕ್ತಿಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ವಿಜಯ ನರಸಿಂಹ ಅವರ ರಚನೆ ಇದು, ಸಮೂಹ ತಂದೀತು.

0: ಎಲ್ ಎನ್ ಶಾಸ್ತ್ರಿ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಗೋಟೂರಿಯವರ ರಚನೆಯನ್ನು ಕೇಳಿದ್ರಿ. ಭಕ್ತಿಗೀತೆಗಳ ಕಾರ್ಯಕ್ರಮ ಇಲ್ಲಿವರೆಗೆ ಪ್ರಸಾರವಾಯಿತು. ಇದು ಇಂದಿನ ಗೀತಸುದಯ ಕಾರ್ಯಕ್ರಮ.
1: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ

0: ಗಂಟೆ 40 ನಿಮಿಷಕ್ಕೆ ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು
1: ನುಡಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
4: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: The number you've dialed is currently busy. Kindly try after some time.
6: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
8: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz ನಲ್ಲಿ.
9: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಇದ್ದಾಗ ಯಾವಾಗ ಡಾಕ್ಟರ್ ನ ನೋಡಬೇಕು?
10: ಒಂದು ದಿನೇ ಹೆಚ್ಚಾಗ್ತಿರುವಂತ ನೆಕ್ ಪೇನ್ ಆರ್ ಬ್ಯಾಕ್ ಪೇನ್, ಅಂದ್ರೆ ಪ್ರತಿ ದಿನ ಜಾಸ್ತಿ ಹಾಕೊಂಡು ಹೋಗುತ್ತೆ. ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ದಿನಚರ್ಯದ ಕೆಲಸ ಮಾಡಕ್ ಆಗಲ್ಲ, ಕೂತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ. ಎಸ್ಪೆಷಲಿ ನಿದ್ದೆ ಮಾಡಿದಾಗ, ನಿದ್ದೆನಲ್ಲಿ ಪೇನ್ ನಿದ್ದೆ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಬರ್ಲೇಬೇಕು. ಯಾಕಂದ್ರೆ ಸ್ಲೀಪ್ ಡಿಸ್ಟರ್ಬ್ ಮಾಡುವಂತ ಪೇನ್ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಸಿಗ್ನಿಫಿಕೆಂಟ್ಲಿ ಡೇಂಜರಸ್ ಪೇನ್ಸ್. ಇದೊಂದು ಅಂದ್ರೆ ದಿನೇ ದಿನೇ ಜಾಸ್ತಿ ಆಗುವಂಥದ್ದು. ಎರಡನೇದು ಕುತ್ತಿಗೆ ನೋವು ಜೊತೆ ಕೈಯಲ್ಲಿ ಎಳೆತ ಸೆಳೆತ, ಸಿವಿಯರ್ ಶೂಟಿಂಗ್ ಪೇನ್ ಡೌನ್ ದಿ ಅಪ್ಪರ್ ಲಿಮ್, ಇಲ್ಲ ಸೊಂಟದ ನೋವು ಜೊತೆ ಕಾಲಲ್ಲಿ ಸಿವಿಯರ್ ಸೆಳೆತ, ಅಂದ್ರೆ ಸಯಾಟಿಕಾ ಅಂತ ನಾವೇನ್ ಹೇಳ್ತೀವೋ, ಕಾಲೆಲ್ಲ ಶೂಟಿಂಗ್ ಪೇನ್ ಇರುತ್ತೆ, ಯೂಶಲಿ ಒನ್ ಸೈಡ್ ಅಲ್ಲಿ ಇರುತ್ತೆ.
11: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದಿ ನಂಬರ್, ಸೇವ್ ಲೈವ್ಸ್.
12: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 5:27:27. ಕೇಳುವರೆ ಈಗ ಸಂಧ್ಯಾರತಿ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ಆರಂಭದಲ್ಲಿ ಧರ್ಮಸೆರೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರು. ವಿಜಯ ನರಸಿಂಹ ಅವರ ಗೀತರಚನೆಗೆ ಸಂಗೀತ ಉಪೇಂದ್ರ ಕುಮಾರ್ ಅವರದು.

0: ಎಸ್ ಜಾನಕಿ ಅವರ ಸ್ವರದಲ್ಲಿ ಯಾವ ಹೂವು ಯಾರ ಮುಡಿಗೋ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು.
1: ಹಾಲು ಜೇನು ಒಂದಾದ ಹಾಗೆ
2: ಏನ್ರಿ, ಮದುವೆಯಾಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ, ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
3: ಬಾಳ ಬಂಧನದ ಬಾಂಧವ್ಯದೊಡಲ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ, ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ. ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರೇಮ ಗೀತೆಗಳ ಸಂಗ.

ಸಂಧ್ಯಾರತಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ತೀರದ ಪಯಕ್ಕೆ ಚಿತ್ರದ ಗೀತೆ ವಾಣಿ ಜಯರಾಮ್ ಅವರ ಸ್ವರದಲ್ಲಿ. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು ಗೀತೆಯನ್ನು ಬರೆದಿದ್ದಾರೆ. ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

ನೀವೀಗ ಕೇಳುತ್ತಿರುವುದು ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿಯವರ ಸ್ವರಗಳಲ್ಲಿ. ಶಿವದೇಶಂಕರ್ ಅವರು ಗೀತೆಯನ್ನು ಬರೆದಿದ್ದಾರೆ. ಸತ್ಯಂ ಅವರ ಸಂಗೀತವಿದೆ.

ಸಂಧ್ಯಾರತಿ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ FM 103.1 MHz. ಈಗ ಸಮಯ 5:29 ಹತ್ತು ಸೆಕೆಂಡುಗಳು.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
2: FM 103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೆ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಂತರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಸಂಧ್ಯಾರತಿ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ. ಇನ್ನು ಮುಂದೆ ಕೆಜೆ ಯಶದಾಸ್ ಮತ್ತು ಸಂಗಡಿಗರು ಹಾಡಿರುವ ರಾಗ ತಾಳ ಚಿತ್ರದ ಗೀತೆ, ನಂದಗೋಪಾಲ ರೆಡ್ಡಿ ಅವರು ಬರೆದಿರುವ ಈ ಗೀತೆಗೆ ರಾಗ ಸಂಯೋಜನೆ ಎಂ ರಂಗರಾವ್.

ಸಂಧ್ಯಾರತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಪ್ರೇಮಾನುಬಂಧ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರು ಗೀತೆಯನ್ನು ಬರೆದಿದ್ದಾರೆ. ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಈಗ ಕೇಳೋಣ ಪ್ರೇಮ ಪಲ್ಲವಿ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಶಿವದೇಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ ಅವರದು.

ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಚಿವುದೇಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಜಿ ಕೆ ವೆಂಕಟೇಶ್ ಅವರದಿತ್ತು. ಇನ್ನು ಮುಂದೆ ನಾಗ ಕಾಳ ಭೈರವ ಚಿತ್ರದ ಗೀತೆ ಕೆ ಜೆ ಯೇಸುದಾಸ್ ಮತ್ತು ಬೆಂಗಳೂರು ಲತಾ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ವಿಜಯ ನರಸಿಂಹ ಅವರು. ಎಂ ರಂಗರಾವ್ ಅವರ ಸಂಗೀತವಿದೆ.

ಸಂಧ್ಯಾರತಿ ಕಾರ್ಯಕ್ರಮದ ಕಡೆಗೆ ಕೇಳಿ. ಮೋಡದ ಮರೆಯಲ್ಲಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಚಿವದಯಶಂಕರ್ ಅವರು. ರಾಜನಾಗೇಂದ್ರ ಅವರ ಸಂಗೀತವಿದೆ.

ಇದುವರೆಗೂ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹರ್ಟ್ಸ್. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು 6:10 ಗೀತಸುಧ. ವಾಣಿಜ್ಯ ಪ್ರಕಟಣೆಗಳ ನಂತರ ಗೀತಸುಧ ಭಕ್ತಿಗೀತೆಗಳು ಪ್ರಸಾರ ಆಗುತ್ತೆ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:50 ರೈತ ಧ್ವನಿ ಕಿಸಾನ್ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಕೃಷಿ ಚಟುವಟಿಕೆ ಮತ್ತು ಮಾರುಕಟ್ಟೆ ವಿಭಾಗದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮೈತ್ರೇಯಿ ಸುಧೀರ್ ಕುಮಾರ್ ಮಕ್ಕಿಮನೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಅನಂತರ ಕೃಷಿ ಮಾಹಿತಿಯ ಹಾಗೂ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. 7:20 ಸುದ್ದಿಜಂಪೆ ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಯಡಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸೈನ್ಸ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. ರಾತ್ರಿ 8:00 ಕೊಡವ ಸಿರಿಯರಿ ಪಂಬಳಚ ಕೂಟ ತಂಡದ ಕಾರ್ಯಕ್ರಮ ವೈವಿಧ್ಯ. ನಿರ್ಮಾಣ ಬಾಳೆಯಾಡ ದಿವ್ಯ ಮಂದಪ್ಪ. 8:00 ಗಜಲ್ಸ್. 9:15 ರಂಗಗೀತೆಗಳು. 9:00 ನಾಟಕ. 8:00 ಮೂಲಕತೆ ತ್ರಿವೇಣಿ. ಬಾನುಲಿಗೆ ಹೆಚ್ ಎಸ್ ಪಾರ್ವತಿ. ನಿರ್ದೇಶನ ಉದಯಾದ್ರಿ. ರಾತ್ರಿ 10:00 ಕಾಡುವ ಹಾಡುಗಳು ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. 10:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ ಗೀತ್ ಗಾತಾ ಚಲ್. ಇನ್ನು ನಾಳಿನ ಮೊದಲ ಪ್ರಸಾರದಲ್ಲಿ ಬೆಳಗ್ಗೆ 6:10 ದೀಪಾಮೃತ ಅರಿವಿಗೊಂದು ಹಂತ. ನಂತರ ಉದಯರಾಗ ಭಕ್ತಿಗೀತೆಗಳು. 6:30 ಚಿಂತನ ಡಾಕ್ಟರ್ ಅರ್ಚನಾ ಆರ್ ಅವರಿಂದ. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ನುಡಿಯ ಬೆಡಗು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಮುಳಿಯ ಗೋಲ್ಡನ್ ಡೈಮಂಡ್ ಮಡಿಕೇರಿ ಗೋಣಿಕೊಪ್ಪ ಪುತ್ತೂರು ಬೆಳ್ತಂಗಡಿ ಮತ್ತು ಬೆಂಗಳೂರು. ಪ್ರಸ್ತುತಿ ಸುಜಾತ ಎಫ್ ತಳವಾರ್. 7:15 ಪ್ರಾಯೋಜಿತ ಕಾರ್ಯಕ್ರಮ ರೇಷ್ಮೆ ಸಿರಿ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ. 7:47 ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹುಂಡೈ. 8:00 ಆಕಾಶದೀಪ ಬಾಳಿಗೆ ಬೆಳಕಾದವರು ಸಂದರ್ಶನಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ಸಾಹಿತಿ ಡಾಕ್ಟರ್ ಮೇಜರ್ ಖುಷ್ವಂತ್ ಸಿಂಗ್ ಖುಷ್ವಂತ್ ಕೋಳಿಬೈಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. 9:05 ಭಾವಗೀತೆ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವಾ ದಿನದ ಸರಣಿ ಕಾರ್ಯಕ್ರಮ. 9:45 ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಶ್ರೀನಾಥ್ ಮರಾಠೆ ಅವರ ಹಾಡುಗಾರಿಕೆಯನ್ನು ಕೇಳುತ್ತೀರಿ. 10:00 ಗಾನಭಜಾನ ಹಿಂದಿ ಚಿತ್ರಗೀತೆಗಳು. 11:00 ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0827222858. ಮತ್ತೊಂದು ದೂರವಾಣಿ ಸಂಖ್ಯೆ 2281229. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರದಲ್ಲಿ ಹಾಸನದ ಬಹುಮುಖ ಪ್ರತಿಭೆ ಹಾಗೂ ಬರಹಗಾರ್ತಿ ಮಳಾಟಿರ ಸೀತಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿಮಲ್ ಸೂದನ್. ಇದು ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಪ್ರಸ್ತುತ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಮೇಲಾಗುವ ಪರಿಣಾಮಗಳು ಹಾಗೂ ಆಯುರ್ವೇದ ಪರಿಹಾರ ಈ ಕುರಿತು ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಮತ್ತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಂಬುಜಾಕ್ಷಿ ವಿಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕೆ ಎಂಎಸ್. ಇದು ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. 11:00 ಕೇಂದ್ರ ಸರ್ಕಾರದ ಯೋಜನೆ ಕುರಿತ ಕಾರ್ಯಕ್ರಮ.

0: ಪಿಎಂ ಕುಸುಮ್ ಯೋಜನೆ. ಇದು ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1 ಗಂಟೆ 20 ನಿಮಿಷಕ್ಕೆ ದೇಶಭಕ್ತಿ ಗೀತೆಗಳು, 1:30 ಚಿತ್ರಗೀತೆಗಳು, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಪ್ರಸಾರವಾಗಲಿದೆ. 2:40 ಚಿತ್ರಗೀತೆಗಳು, 3 ಗಂಟೆಗೆ ಮುಂಬೈ ಯುದ್ಧಭಾರತಿ ಕಾರ್ಯಕ್ರಮ, ಸಂಜೆ 4 ಗಂಟೆಗೆ ಕೊಡಗಿನ ಕಾವೇರಿ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 08272222858. ನಾಳೆ ಸಂಜೆ 5 ಗಂಟೆಗೆ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳು, 6:10 ಗೀತಸುಧಾ ಭಕ್ತಿ ಗೀತೆಗಳು, 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ, 6:50 ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕೃಷಿ ಯಾಂತ್ರೀಕರಣ. ಭಾಗವಹಿಸುತ್ತಾರೆ ಕೃಷಿ ನಿರ್ದೇಶಕರಾದ ಡಿ ಶಂಕರ್ ಮೂರ್ತಿಯವರು, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. 7:20 ಸುದ್ದಿ ಜಂಪೆ ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಯಡಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸೈನ್ಸ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. ರಾತ್ರಿ 8 ಗಂಟೆಗೆ ಕ್ರೀಡಾ ಲಹರಿ. ಆಟೋಟಗಳ ಕ್ಷೇತ್ರವನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ರಾಷ್ಟಮಟ್ಟದ ಹಾಕಿಪಟು ಹಾಗೂ ತರಬೇತುದಾರರಾದ ನರಿಯಂದಳ ಗ್ರಾಮದ ಚೈತ್ರ ಬಾರಿಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ವಿನೋದ್ ಮೋಡಗದ್ದೆ. ಕಾರ್ಯಕ್ರಮ ನಿರ್ವಹಣೆ ಸುಜಾತ ಎಫ್ ತಳವಾರ್. 9:15 ತತ್ವಪದಗಳು. 9:00 ಕರೆಂಟ್ ಅಫೇರ್ಸ್. ರಾತ್ರಿ 10:00 ಕಾಡುವ ಹಾಡುಗಳು ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. 10:00 ಮುಂಬೈ ಯುದ್ಧಭಾರತಿ ಕಾರ್ಯಕ್ರಮ ಗೀತ್ ಕಾತ್ ಚಲ್. ಇದುವರೆಗೆ ಇನ್ನು ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ವಿಸಿ ಪ್ರಮೋದ್. The GST Council has removed power of arrest of tax officers and has raised the threshold for prosecution from 1 crore rupees to 5 crore rupees. The decision was taken during the 57th meeting of the council in New Delhi today. The punishment, whether fine or imprisonment or both, has been left to judicial discretion in every case. A taxpayer who files late, makes a mistake or fails behind on payment will face recovery, interest and a proportionate penalty. Addressing media following the meeting this evening, Finance Minister Nirmala Sitharaman said no rate changes has been made in GST Council meeting and the rate structure is settled.
2: GST Council today has recommended common standards for notices and proceedings and no notices below the prescribed monetary threshold of 10,000 rupees, including withdrawal of pending notices below the said threshold. We will not be issuing any notices for monetary threshold of 10,000 or below.
1: Prime Minister Narendra Modi has said India's telecom sector is steadily moving towards greater self-reliance. He said the India Mobile Congress has played an important role in the country's progress in the telecom sector and digital connectivity. Mr. Modi stated this while inaugurating the 10th edition of the India Mobile Congress at Yashobhoomi in New Delhi today. Emphasizing the critical importance of telecom and digital technology, Mr. Modi said, stressed that phone and network security must remain a priority. He also highlighted the growing challenges of deepfakes and cyber fraud, called for the development of a global framework to tackle the threat.
3: डीपफेक कितनी बड़ी चुनौती बन चुकी है, ये भी हम देख रहे हैं. इसलिए जरूरी है कि हम इसके लिए एक ग्लोबल फ्रेमवर्क पर काम करें. सरकारें, टेक्नोलॉजी कंपनी, टेलीकॉम ऑपरेटर, सभी को इस फ्रेमवर्क से जुड़ना होगा. मैं जीएसएमए और दुनिया के टेलीकॉम ऑपरेटर से भी आग्रह करता हूं, एक ऐसा ग्लोबल मैकेनिज्म बनाए जो ऐसे फ्रॉड को लोगों तक पहुंचने से पहले ही रोक सके.
1: Electronics and IT Minister Ashwini Vaishnav has said a consultation paper on the future regulation of artificial intelligence will be floated within the next month. Speaking to media after releasing the World Development Report 2026, the promise of an artificial intelligence today, Mr. Vaishnav said that the proposed consultation paper will focus on AI safety, cyber security, benefits and potential harms. Commerce and Industry Minister Piyush Goyal has said India recorded exports worth $863 billion last year and aims to achieve $1 trillion in exports this year. The minister said this while addressing the curtain raiser of the 31st CII Partnership Summit in New Delhi today. The summit will be held in Vishakhapatnam on the 12th and 13th of next month. Minister of State for International Broadcasting Dr. L. Murugan today called upon

0: Indians to harness their skills, creativity and innovative potential to contribute to the vision of Vikasit Bharat by 2047. The minister was addressing students and learners at an institute in Noida today. The nation is celebrating the 94th anniversary of Indian Air Force today. Addressing the gathering at Hindon Air Base in Ghaziabad on the occasion, Air Chief Marshal A.P. Singh recalled the IAF's combat operations during Operation Sindoor. He said that the country saw firsthand the destructive power as well as the effective air defense operations of the Air Force during the operation. On this occasion, the President, Vice President, Prime Minister Narendra Modi extended greetings to all air warriors, veterans and their families. The 2026 Nobel Prize in Literature has been awarded to Canadian poet and essayist Anne Carson. Marking the announcement, the Swedish Academy in Stockholm said the author has been honored for her bold and inventive oeuvre that in playful dialogue with the classical tradition which created new norms for contemporary literature. Benchmark domestic equity indices extended losses today amid weak global cues. The Sensex tanked 1,045 points to close at 71,593. The Nifty dropped 371 points to settle at 22,232. And that is the end of this news bulletin.
1: ആകാശവാണി ആ മടിക്കേരി കേന്ദ്രവിധു എഫ് എം 103.1 മെഗാഹെർട്സ്. ಈಗ ವಾಣಿಜ್ಯ ಜಾಹೀರಾತುಗಳು, ಅನಂತರ ಗೀತಸುದೆ ಭಕ್ತಿಗೀತೆಗಳು ಪ್ರಸಾರವಾಗುತ್ತವೆ.
2: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಎಷ್ಟು ಡೇಂಜರಸ್?
3: ಆಕ್ಚುಲಿ ಡೇಂಜರಸ್ ಏನಿಲ್ಲ. ಕುತ್ತಿಗೆ ನೋವು ಮತ್ತೆ ಸೊಂಟದ ನೋವು 90%, ಇನ್ಫ್ಯಾಕ್ಟ್ ಯು ಕ್ಯಾನ್ ಸೇ 90% ಆಫ್ ದ ಟೈಮ್, 95% ಆಫ್ ದ ಟೈಮ್ ಅದರಿಂದ ಏನು ಅಪಾಯ ಆಗ್ಬಿಡೋದಿಲ್ಲ, ಬಟ್ ನೋವು ಆಗುತ್ತೆ. ಈಗ ನಾವು ಯಾರಿಗಾದ್ರೂ ಕೇಳಿದ್ರೆ ನಿಮಗೆ ಜೀವನದಲ್ಲಿ ಸೊಂಟದ ನೋವು ಕುತ್ತಿಗೆ ನೋವು ಬಂದಿದೆ ಅಂದ್ರೆ ನನಗನ್ಸುತ್ತೆ ಎಲ್ಲರಿಗೂ ಬಂದಿರುತ್ತೆ. ಸೊ ಇದು ಡೇಂಜರಸ್ ಇಲ್ಲದೆ ಇರ್ಬೋದು, ಬಟ್ ಇದರಿಂದ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ದಿನೇ ದಿನೇ ಅದೇನಾದ್ರೂ ಜಾಸ್ತಿ ಹಾಕೊಂಡು ಹೋಗ್ತಾ ಇದ್ರೆ ಮುಂದೆ ಹೋಗಿ ಇದು ನಿಮಗೆ ತೊಂದರೆ ಕೊಡ್ಬೋದು. ಸ್ವಲ್ಪ ಸಿಂಪಲ್ ಮೆಷರ್ಸ್ ಲೈಕ್ ಕರೆಕ್ಟಿಂಗ್ ದ ಪೋಸ್ಚರ್, ಗುಡ್ ಎಕ್ಸಸೈಸಸ್, ಲಿಟಲ್ ಲಾಸ್ ಆಫ್ ವೇಟ್. ಮೇ ತುಂಬಾನೇ ಜಾಸ್ತಿ ಆದಾಗ ಡಾಕ್ಟರ್ನ ಬಂದು ಭೇಟಿ ಮಾಡ್ಕೊಂಡು ಒಂದು ಕೆಲವೊಂದು ಒಂದು 8-10 ದಿವಸದ ಮಾತ್ರೆಗಳು ತಗೊಂಡು ಸ್ವಲ್ಪ ಎಕ್ಸಸೈಸ್, ಫಿಸಿಯೋಥೆರಪಿ ಮಾಡ್ಕೊಂಡ್ರೆ 90% ಆಫ್ ದ ಬ್ಯಾಕ್ ಅಂಡ್ ನೆಕ್ ಪೇನ್ಸ್ ಕ್ಯಾನ್ ಬಿ ಈಸಿಲಿ ಕಂಟ್ರೋಲ್.
2: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. For appointments, call 0821-255-000. Save the number, save lives.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
5: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
9: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
10: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
11: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
12: The number you've dialed is currently busy. Kindly
13: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
14: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
13: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
14: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
13: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
15: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆ

0: ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
3: ಅರೆ ವಾಹ್, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
4: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ ವೈ. ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
5: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
6: ಸರ್ಪ್ರೈಸ್ ಗಿಫ್ಟ್?
5: ಓಪನ್ ಮಾಡು.
6: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
5: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
4: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ, ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನ್ ಹತ್ತಿರ, ಮಡಿಕೇರಿ. ಕಾಲ್ ಬೈರುಚಿ ರಾಮದನ್ 9844-81919.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
6: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಕಳೆದ September 24 ದೈವಾಧೀನರಾದ ಮೇಕೇರಿ ಗ್ರಾಮದ ಮಾಚಮ್ಮನವರ ಅತಿಥಿ ಕರ್ಮಾಂತರವನ್ನು ಇದೇ 9 ಹಗಲು 11 ಮೇಕೇರಿ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಬೇಕಾಗಿ ಕೋರಿದ್ದಾರೆ. ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು.
7: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
10: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
11: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ಪ್ರೂಫ್, ಸ್ಕ್ರೀನ್ ಶಾಟ್ ಕೂಡ ಇದೆ.
12: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್, ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
7: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಪೊನ್ನಿಮಾನೀಸ್ನಲ್ಲಿ ಕಾಫಿ ಬ್ಯಾಗಿಂಗ್ ಹಾಗೂ ಕ್ಲೀನ್

0: ಮಿಷಿನ್, ಕಾಫಿ ಕಾಲಾಡುವ ಹಾಗೂ ಗುಟ್ಟಿ ಮಾಡುವ ಮಿಷಿನ್ ಲಭ್ಯ. ಕಾಫಿ ಹಾಗೂ ಗೊಬ್ಬರ ಸಾಗಿಸಲು ಮೋಟರೈಸ್ಡ್ ಟ್ರೋಲಿ. ಕಾಫಿ ಬೋರ್ಡ್ನ ಸಬ್ಸಿಡಿಯಲ್ಲಿ ನೀರಾವರಿ ಪಂಪ್ಸೆಟ್, ಟ್ರಾಕ್ಟರ್ ಚಾಲಿತ ಪಂಪ್ಸೆಟ್, ಅಲ್ಯೂಮಿನಿಯಂ ಎಚ್ಡಿಪಿಇ ಪೈಪ್, ಫ್ಲೆಕ್ಸಿ ಹೋಸ್ ಪೈಪ್, ಐಪಿ ಸೆಟ್, ರೆಡಿಮೇಡ್ ಪ್ಲಾಟ್ ಸಿಸ್ಟಮ್, ಚೈನ್ಸಾ, ವೀಡ್ ಕಟರ್, ಸ್ಪ್ರೇಯರ್, 300 KVA ಇಂದ 300 KVA ಪೆಟ್ರೋಲ್ ಅಂಡ್ ಡೀಸೆಲ್ ಜನರೇಟರ್, ಲಿಥಿಯಂ ಬ್ಯಾಟರಿ ಚಾಲಿತ 300 ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಪೊನ್ನಿಮಾನಿ, ಸ್ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
1: ನನ್ ಮನೆ ನನ್ ಕನ್ಸರ್ನ್ ಪ್ರಕಾರನೇ ಇರ್ಬೇಕು. ಅದರಲ್ಲೂ ಮನೆ ಮುಂಭಾಗದ ಇಂಟರ್ಲಾಕ್ ಹಾಗೂ ಕಾಪರ್ ಸ್ಟೋನ್ ಲ್ಯಾಂಡ್ಸ್ಕೇಪಿಂಗ್ ಪ್ರೀಮಿಯಂ ಕ್ವಾಲಿಟಿಲಿ ಇರ್ಬೇಕು. ಆ ಕನ್ಸರ್ನ್ ನನ್ಸ್ ಮಾಡಲು ಟ್ರಾನ್ಸಿಟೈಲ್ ಗ್ಯಾಲರಿಗೆ ಒಪ್ಸಿ ಆಯ್ತು. ಇನ್ನು ಆ ಚಿಂತೆನೇ ಇಲ್ಲ. ನೀವು ಕೂಡ ಸಂಪರ್ಕಿಸಿ ಟ್ರಾನ್ಸಿಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಕೋಣಿಕೊಪ್ಪಲ್.
0: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
1: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
6: ಕಾಫಿ ಪ್ರಿಯರೇ, ರೆಡಿ ಆಗಿದ್ದೀರಾ?
7: ಮಡಿಕೇರಿ ಜನೋತ್ಸವ ದಸರಾದಲ್ಲಿ ಇದೇ October 13 and 14 ಕಾಫಿ ದಸರಾ ಸಂಭ್ರಮ.
6: 50 ಸ್ಟಾಲ್ಗಳಲ್ಲಿ ಕಾಫಿ ವೈವಿಧ್ಯತೆಗಳ ಅಮೋಘ ಪ್ರದರ್ಶನ.
7: October 13 ಮಂಗಳವಾರ ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಮತ್ತು October 14 ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ
6: ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ 3ನೇ ವರ್ಷದ ಕಾಫಿ ದಸರಾ.
7: October 14 ಬೆಳಗ್ಗೆ 10 ಗಂಟೆಯಿಂದ ತಜ್ಞರಿಂದ ಕಾಫಿ ಕೃಷಿಯಲ್ಲಿನ ವಿದ್ಯಮಾನಗಳ ಬಗ್ಗೆ ಮಾಹಿತಿ.
6: ಕಾಫಿ ಮತ್ತು ಪ್ರವಾಸೋದ್ಯಮ, ಕಾಫಿ ಕೆಫೆಯ ಮಹತ್ವ, ಕಾಫಿಯ ಮಾರುಕಟ್ಟೆ ಹಾಗೂ ಬೆಳೆಗಾರರಿಗೆ EUDR ಬಗೆಗಿನ ಮಾಹಿತಿ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಅರ್ಥಪೂರ್ಣ ಸಂವಾದ.
7: ಕೊಡಗಿನ ಸಾಧಕ ಕೃಷಿಕರಿಗೆ ಸನ್ಮಾನದ ಗೌರವ.
6: ಕಾಫಿ ಫ್ಲೇವರ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಕಪ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಬ್ರೌನಿ, ಕಾಫಿ ಫ್ಲೇವರ್ ಚಾಕ್ಲೇಟ್ ಪುಡ್ಡಿಂಗ್, ಕಾಫಿ ಫ್ಲೇವರ್ ಪಾನೀಯ, ಕಾಫಿ ಫ್ಲೇವರ್ ನಲ್ಲಿ ಹೊಸ ರುಚಿ ವಿಭಾಗದಲ್ಲಿನ ಸ್ಪರ್ಧೆಗಳಲ್ಲಿಯೂ ನೀವು ಭಾಗವಹಿಸಬಹುದು.
7: ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರ್ಗೌಡ ಅವರ ಪರಿಕಲ್ಪನೆಯಲ್ಲಿ ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆಯಲಿರುವ 3ನೇ ವರ್ಷದ ಕಾಫಿ ದಸರಾಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ.
6: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844060174. ಅನಿಲ್ HT, ಸಂಚಾಲಕರು ಕಾಫಿ ದಸರಾ.
8: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz ನಲ್ಲಿ.
9: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ FM 103.1 MHz. ಈಗ ಸಮಯ 6:32. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
10: ಆಕಾಶವಾಣಿ ಮಡಿಕೇರಿ. ಗೀತ ಸುಧಾ, ಭಕ್ತಿಗೀತೆಗಳ ಕಾರ್ಯಕ್ರಮ. ಕೇಳಿ ಗೀತ ಸುಧಾ. ಗೀತ ಸುಧಾ

ಗೀತಾ ಸದಾ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆಗಳು ಜಯಶ್ರೀ ಅರವಿಂದ್ ಅವರ ರಚನೆ.

0: ಇಲ್ಲಿಯವರೆಗೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ಗೀತ ಸುಧಾ ಆಲಿಸಿದಿರಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ತುಮಕೂರು ಜಿಲ್ಲಾ ವಾರ್ತಾಪತ್ರ. ಬರೆದವರು ರಘು ಎಎನ್, ಓದುತ್ತಿರುವವರು ಸಹನ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಹಾಗೂ ದೇಶದಲ್ಲಿ 9ನೇ ರ್ಯಾಂಕ್ ಪಡೆದಿದೆ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯು ನಮ್ಮ ದೇಶದಲ್ಲಿ ಒಂದು ಪ್ರಮುಖ ಯೋಜನೆಯಾಗಿದ್ದು 2025ರಿಂದ ದೇಶದ 100 ಜಿಲ್ಲೆಗಳಲ್ಲಿ ಅನುಷ್ಠಾನ ಮಾಡಲಾಗುತ್ತಿದೆ. ಪ್ರಸಕ್ತ ಸಾಲಿನ ಜುಲೈ ಮಾಹೆಯವರೆಗೆ ಎಲ್ಲಾ ಇಲಾಖೆಗಳ ಪ್ರಗತಿಯ ಮಾನದಂಡಗಳ ಆಧಾರದಲ್ಲಿ ತುಮಕೂರು ಜಿಲ್ಲೆಯು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ರ್ಯಾಂಕ್ ಹಾಗೂ ದೇಶದಲ್ಲಿ 9ನೇ ರ್ಯಾಂಕ್ ಪಡೆದಿರುತ್ತದೆ ಎಂದು ತಿಳಿಸಿದರು. ಕಲುಷಿತ ರಾಜಕಾರಣದಲ್ಲಿ ವೀರಣ್ಣನವರ ಸರಳತನ ಪ್ರಾಮಾಣಿಕತೆಯನ್ನು ಹೋಲಿಸಲು ಸಾಧ್ಯವಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟರು. ನಗರದ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ನಡೆದ ಮಾಜಿ ಸಚಿವ ದಿ ವೀರಣ್ಣನವರ ನುಡಿನಮನದಲ್ಲಿ ಮಾತನಾಡಿದ ಅವರು, 2008ರಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದ ಮೇಲೆ ಪರೋಕ್ಷವಾಗಿ ಚುನಾವಣೆಗಳಲ್ಲಿ ಕೆಲಸ ಮಾಡಿದ ಅವರನ್ನು ಕಳೆದುಕೊಂಡಿರುವುದು ವೈಯಕ್ತಿಕವಾಗಿ ನೋವಾಗಿದೆ ಎಂದು ಸ್ಮರಿಸಿದರು. ಇಂದಿನ ಯುವಕರ ಆಲೋಚನೆ ಬದಲಾಗಿದೆ, ದೇಶ ಬದಲಾಗಲಿದೆ, ಯುವ ಸಮೂಹ ಭವಿಷ್ಯವನ್ನು ಕೇಳುತ್ತಿದ್ದಾರೆ. ದೇಶದಲ್ಲಿ ಜಾತಿ ವ್ಯವಸ್ಥೆ ಹೋಗಲಿಲ್ಲ, ಅವಕಾಶ ಸಿಗಲಿಲ್ಲ, ರಾಜಕಾರಣಿಗಳು ಎರಡೆರಡು ಮಾತನಾಡುತ್ತಾರೆ, ಆದರೆ ವಸ್ತುಸ್ಥಿತಿ ಬದಲಾಗಿಲ್ಲ, ಸಮಾಜ ಇವತ್ತಿಗೂ ಅಲ್ಲಿಯೇ ಇದೆ ಎಂದರು. ಎತ್ತಿನಹೊಳೆ ಯೋಜನೆಯನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸುವಂತೆ ಜಲಸಂಪನ್ಮೂಲ ಸಚಿವ ಎನ್ ಚೆಲುವರಾಯಸ್ವಾಮಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ತಿಪಟೂರು ತಾಲೂಕಿನ ಚೌಡ್ಲಪುರ ಬಳಿ ಎತ್ತಿನಹೊಳೆ ಕಾಮಗಾರಿ ಪರಿಶೀಲಿಸಿದ ಅವರು, ಕಾಮಗಾರಿ ವಿಳಂಬ ಮಾಡುತ್ತಿರುವ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳಿಗೆ ಅಕ್ಟೋಬರ್ ಅಂತ್ಯದವರೆಗೆ ಗಡುವು ನೀಡಿದ ಸಚಿವರು, ಯಾವುದೇ ಕಾರಣಕ್ಕೂ ನೆಪಗಳನ್ನು ಸಹಿಸುವುದಿಲ್ಲ ಎಂದು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ತಿಪಟೂರು ತಾಲೂಕಿನ ಚೌಡ್ಲಪುರ ಭಾಗದಲ್ಲಿ ಕಳೆದ 2 ವರ್ಷಗಳಿಂದ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ದಾಖಲೆಗಳ ಕೊರತೆಯಿಂದಾಗಿ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು. ಇದೀಗ ಎಲ್ಲಾ ತೊಡಕುಗಳನ್ನು ನಿವಾರಿಸಿ ಭರದಿಂದ ಕಾಮಗಾರಿ ಆರಂಭಿಸಲಾಗಿದೆ ಎಂದು ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ನೀಡಿದರು. ಹಿರಿಯ ನಾಗರಿಕರ ಸಮಸ್ಯೆಗಳಿಗೆ ಕಾನೂನುಬದ್ಧ ಪರಿಹಾರ ದೊರಕುವಂತೆ ಮಾಡಲು ಇಲಾಖೆಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಲೋಕೇಶ್ ಧನಪಾಲ ಹವಲೆ ಕರೆ ನೀಡಿದರು. ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007 ಕುರಿತು ಏರ್ಪಡಿಸಿದ್ದ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಹಿರಿಯ ನಾಗರಿಕರಿಗೆ ಲಭ್ಯವಿರುವ ವಿವಿಧ ಸರ್ಕಾರಿ ಯೋಜನೆ ಮತ್ತು ಸೌಲಭ್ಯಗಳ ಕುರಿತು ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಪಡೆದು ಅವುಗಳನ್ನು ಅರ್ಹರಿಗೆ ತಲುಪಿಸುವ ಕಾರ್ಯ ಮಾಡಬೇಕು. ಹಿರಿಯ ನಾಗರಿಕರಿಗೆ ಸರ್ಕಾರದ ಸೌಲಭ್ಯಗಳು ದೊರೆಯುತ್ತಿವೆಯೇ ಎಂಬುದನ್ನು ಪರಿಶೀಲಿಸುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ ಎಂದರು. 21ನೇ ಜಾನುವಾರು ಗಣತಿ ಪ್ರಕಾರ ಜಿಲ್ಲೆಯಲ್ಲಿ ಸುಮಾರು 38,000-40,000 ಸಾಕುನಾಯಿ ಮತ್ತು ಬೆಕ್ಕುಗಳಿದ್ದು, ರೇಬೀಸ್ ರೋಗ ಹರಡದಂತೆ ತಡೆಯಲು ರೇಬೀಸ್ ಲಸಿಕೆಯನ್ನು ಕಡ್ಡಾಯವಾಗಿ ಹಾಕಿಸಬೇಕು ಎಂದು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕ ಡಾ ಎಚ್ಎಂ ಶಿವಪ್ರಸಾದ್ ತಿಳಿಸಿದರು. ವಿಶ್ವ ರೇಬೀಸ್ ದಿನಾಚರಣೆ ಅಂಗವಾಗಿ ನಡೆದ ಉಚಿತ ರೇಬೀಸ್ ಲಸಿಕಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಸುಮಾರು 80,000 ಬೀದಿ ನಾಯಿಗಳಿವೆ. ಮಹಾನಗರ ಪಾಲಿಕೆ, ಪುರಸಭೆ, ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲೂ ಸಹ ಬೀದಿ ನಾಯಿಗಳನ್ನು ಹಿಡಿದು ರೇಬೀಸ್ ಲಸಿಕೆ ಹಾಕುವಂತೆ ಸರ್ಕಾರದ ಆದೇಶವಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆಗಳು ಕ್ರಮ ಕೈಗೊಂಡರೆ ಬೀದಿ ನಾಯಿಗಳಿಗೆ ಲಸಿಕೆ ಹಾಕಲು ಇಲಾಖೆ ಸಿದ್ದವಿದೆ ಎಂದರು.

0: ರಾಜ್ಯದಲ್ಲಿ 101 ಬರಪೀಡಿತ ತಾಲ್ಲೂಕುಗಳಲ್ಲಿ 18,000 ಕೋಟಿ ನಷ್ಟವಾಗಿದ್ದು ರೈತರಿಗೆ ಬರ ಪರಿಹಾರ ಅಂದಾಜಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ 101 ತಾಲ್ಲೂಕುಗಳು ಬರಪೀಡಿತವಾಗಿದ್ದು ಎರಡನೇ ಪಟ್ಟಿಯಲ್ಲಿ ಇನ್ನೂ ಕೆಲವು ತಾಲ್ಲೂಕುಗಳು ಬರಪಟ್ಟಿಗೆ ಸೇರಲಿವೆ. ತುಮಕೂರು ಜಿಲ್ಲೆಯ 10 ತಾಲ್ಲೂಕುಗಳು ಬರಪೀಡಿತ ತಾಲ್ಲೂಕುಗಳ ಪಟ್ಟಿಗೆ ಸೇರಲಿವೆ ಎಂದರು. ರಾಜ್ಯದಲ್ಲಿ ಮೇವಿನ ಕೊರತೆ ಇದ್ದು ತುಮಕೂರು ಜಿಲ್ಲೆಯಲ್ಲಿ 1,00,000 ಕೆಜಿ ಮೇವಿನ ಕಿಟ್ ವಿತರಿಸಲಾಗಿದ್ದು ರೈತರಿಂದ ಮೇವು ಖರೀದಿ ಮಾಡಲಾಗುವುದು. ಇದರಿಂದ ಮೇವಿನ ಪರಿಸ್ಥಿತಿ ಸುಧಾರಿಸಲಿದೆ. ಶಿವನಸಮುದ್ರ ಮತ್ತು ನಾರಾಯಣಪುರದಲ್ಲಿ ಮಾತ್ರ ಜಲವಿದ್ಯುತ್ ಶಕ್ತಿ ಉತ್ಪಾದಿಸಲಾಗುತ್ತಿರುವುದರಿಂದ ಲೋಡ್ ಶೆಡ್ಡಿಂಗ್ ಮಾಡುವುದು ಅವಶ್ಯಕವಾಗಿದೆ ಎಂದರು. ಭಾರತ್ ಜೋಡೋ ಯುವಕರ ಸಂಘಕ್ಕೆ 7.5 ಲಕ್ಷ ನೋಂದಣಿಯಾಗಿದ್ದು ತಾಂತ್ರಿಕ ಕಾರಣದಿಂದ ನೋಂದಣಿ ಸ್ಥಗಿತಗೊಂಡಿದ್ದು ಈಗ ಗ್ಯಾರಂಟಿ ಸಮಿತಿಯಿಂದ ನೋಂದಣಿ ಅರ್ಜಿಗಳನ್ನು ವಿತರಿಸಲಾಗುವುದು. ಭಾರತ್ ಜೋಡೋ ಸಂಘಗಳನ್ನು ಸಹಕಾರ ನೋಂದಣಿ ಮಾಡಿಸಲಾಗುವುದು ಎಂದರು. ಇದುವರೆಗೂ ತುಮಕೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.
1: ಆಕಾಶವಾಣಿ ಮಡಿಕೇರಿ.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
4: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
3: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
4: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
1: ಕೇಳಿದರೆ ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಕೃಷಿ ಚಟುವಟಿಕೆ ಮತ್ತು ಮಾರುಕಟ್ಟೆ ವಿಭಾಗದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮೈತ್ರೇಯಿ ಸುಧೀಕುಮಾರ್ ಮಕ್ಕಿಮನೆಯವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಅನಂತರ ಕೃಷಿ ಮಾಹಿತಿ ಹಾಗೂ ಮಾರುಕಟ್ಟೆ ಧಾರಣೆಯನ್ನು ಕೇಳಲಿದ್ದೀರಿ. ಇಂದು ರಾತ್ರಿ 8:00 ಕೊಡವಸಿರಿಯಲ್ಲಿ ಪೊಂಬಳ ಚಕೂಟ ತಂಡದಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಬಾಳೆಯಾಡ ದಿವ್ಯಾ ಮಂದಪ್ಪ. ರಾತ್ರಿ 9:30 ನಾಟಕ, 8:00 ಮೂಲಕತೆ ತ್ರಿವೇಣಿ, ಬಾನುಲಿಗೆ HS ಪಾರ್ವತಿ, ನಿರ್ದೇಶನ ಉದಯಾದ್ರಿ. 10:00 ಕಾಡುವ ಹಾಡುಗಳು, ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳು. 10:00 ಮುಂಬೈ ವಿಧುವಾರ್ತಿ ಕಾರ್ಯಕ್ರಮ ಗೀತಕ್ಕಾತ್ ಚಲ್ ಕೇಳ್ತೀರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೇಳುಗರೆ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ಕ್ಕೆ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 2237 4 STD code 08 ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ರ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯ

0: ಆಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ.
2: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
3: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
4: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
5: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೇಂದ್ರ ವಿತ್ತ ಸಚಿವರಿಂದ ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನ ಬಿಡುಗಡೆಗೊಳಿಸುವ ಭರವಸೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಯಚೂರಿನ ಸಿಂಧನೂರಿನಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ರಾಜ್ಯದ ಎಲ್ಲಾ ಭಾಷೆ ಉಪಭಾಷೆಯಲ್ಲಿ ಭಾಷಣಿ ಮೂಲಕ ಸರ್ಕಾರಿ ಸೇವೆ, ಗೌರ್ಮೆಂಟ್ ಫಸ್ಟ್ ಉಪಕ್ರಮದಡಿ ನವೋದ್ಯಮಗಳಿಗೆ ಅರ್ಜಿ ಆಹ್ವಾನ. ಕೆಪಿಎಸ್ಸಿ ಹಗರಣದಲ್ಲಿ 1-3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯ ದುರ್ಬಳಕೆ, ಇಡೀ ತನಿಖೆಯಲ್ಲಿ ಬಹಿರಂಗ. ಕೆಆರ್ಎಸ್ನಲ್ಲಿ ಆಯೋಜಿಸಲಾಗಿದ್ದ ಕಾವೇರಿ ಆರತಿ ಕಾರ್ಯಕ್ರಮದ ದಿನಾಂಕ ಬದಲಾವಣೆ ಮಾಡಿದ ಜಿಲ್ಲಾಡಳಿತ. ವಾರ್ತೆಗಳ ವಿವರ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿಂದು 57ನೇ ಜಿಎಸ್ಟಿ ಕೌನ್ಸಿಲ್ ಸಭೆ ಜರುಗಿತು. ಸಭೆಯಲ್ಲಿ ರಾಜ್ಯದ ಪರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ಕೃಷ್ಣ ಬೈರೇಗೌಡ ಭಾಗಿಯಾಗಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವೆ ನಿರ್ಮಲಾ ಸೀತಾರಾಮನ್, ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರದ ಅವಧಿಯನ್ನು ರದ್ದುಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ದಂಡ ವಿಧಿಸುವ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಯಿಂದ 5 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಜಿಎಸ್ಟಿ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನವನ್ನು ಬಿಡುಗಡೆಗೊಳಿಸುವುದಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ರಾಜ್ಯದ ಪ್ರಸ್ತಾವವನ್ನು ಎಲ್ಲ ರಾಜ್ಯಗಳು ಒಪ್ಪಿಕೊಂಡಿವೆ ಎಂದು ಮಾಹಿತಿ ನೀಡಿದ್ದಾರೆ. ಬರಗಾಲದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರು, ಬಡವರು ಮತ್ತು ಕೂಲಿ ಕಾರ್ಮಿಕರ ಹಿತ ಕಾಪಾಡಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ರಾಯಚೂರಿನ ಸಿಂಧನೂರಿನಲ್ಲಿ ಬರಪೀಡಿತ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆಹಾನಿ ಪರಿಶೀಲನೆ ಬಳಿಕ ಸಂವಾದ ನಡೆಸಿ ಮಾತನಾಡಿದ ಅವರು, ರಾಜ್ಯದ 240 ತಾಲೂಕುಗಳ ಪೈಕಿ 217 ತಾಲೂಕುಗಳು ಬರಪೀಡಿತವಾಗಿವೆ ಎಂದು ಹೇಳಿದ್ದಾರೆ. ಸರ್ಕಾರಕ್ಕೆ ಆರ್ಥಿಕ ಇತಿಮಿತಿಗಳಿದ್ದರೂ ರೈತರ ನೆರವಿಗೆ ನಿಲ್ಲುವ ಬದ್ದತೆಯಿಂದ ಹಿಂದೆ ಸರಿಯುವುದಿಲ್ಲ ಎಂದು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆ ತೀವ್ರವಾಗಿ ಕುಸಿದಿದ್ದು ವಿದ್ಯುತ್ ಲಭ್ಯತೆಯ ಮೇಲೆ ಪರಿಣಾಮ ಬೀರಿದೆ. ಆದರೂ ಸರ್ಕಾರ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರದ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಸೇವೆಗಳನ್ನು ಪ್ರತಿಯೊಬ್ಬರಿಗೂ ಮಾತೃಭಾಷೆಯಲ್ಲೇ ತಲುಪಿಸುವ ನಿಟ್ಟಿನಲ್ಲಿ ಭಾಷಿಣಿ, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು ಆದ್ಯತೆಯ ಮೇರೆಯಾಗಿದೆ ಎಂದು ಐಟಿಬಿಟಿ ಮತ್ತು ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿವಿಧ ಇಲಾಖೆಗಳ ಅಧಿಕಾರಿಗಳಿಗಾಗಿ ಏರ್ಪಡಿಸಲಾಗಿದ್ದ ಭಾಷಣಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ 22 ಹೆಚ್ಚು ಭಾಷೆಗಳಲ್ಲಿ ಧ್ವನಿ ಆಧಾರಿತ ಮತ್ತು ಭಾಷಾಂತರ ತಂತ್ರಜ್ಞಾನಗಳನ್ನು ತಂದಿರುವಂತಹ ಭಾಷಣಿ ತಂಡದ ಸಾಧನೆಯನ್ನು ಶ್ಲಾಘಿಸಿದರು. ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ, ಕರಾವಳಿ, ಮಲೆನಾಡು, ಮೈಸೂರು ಹಾಗೂ ಬಯಲುಸೀಮೆ ಭಾಗದಲ್ಲಿ ಕನ್ನಡದ ಜೊತೆಗೆ ತಮಿಳು, ತೆಲುಗು, ಮರಾಠಿ, ಉರ್ದು, ತುಳು, ಬ್ಯಾರಿ ಮುಂತಾದ ಭಾಷೆಗಳ ಪ್ರಭಾವ ಇದೆ. ಈ ಎಲ್ಲಾ ಭಾಗಗಳ ಜನರಿಗೆ ಅವರದ್ದೇ ಭಾಷೆ ಉಪಭಾಷೆಯಲ್ಲಿ ಸರ್ಕಾರಿ ಸೇವೆಗಳನ್ನು ತಲುಪಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸರ್ಕಾರದ 700 ಹೆಚ್ಚು ನಾಗರಿಕ ಸೇವೆಗಳನ್ನು ಪ್ರಜಾಸೇವೆ ಮತ್ತು ಇ ಆಡಳಿತ ವಿಭಾಗಗಳ ಮೂಲಕ ಭಾಷಣಿ, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನ ಬಳಸಿ ಇನ್ನಷ್ಟು ಸರಳಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರವು ತನ್ನ ಗೌರ್ಮೆಂಟ್ ಫಸ್ಟ್ ಉಪಕ್ರಮದಡಿ ಮೊದಲ ಆಹ್ವಾನ ಆರಂಭಿಸಿದ್ದು, ಸರ್ಕಾರಿ ಇಲಾಖೆಗಳು ಗುರುತಿಸಿರುವಂತಹ ಸವಾಲುಗಳಿಗೆ ಮತ್ತು ಅನುಷ್ಠಾನಕ್ಕೆ ಸಿದ್ದವಾಗಿರುವ ಪರಿಹಾರಗಳನ್ನು ಹೊಂದಿರುವ ರಾಜ್ಯದ ನವೋದ್ಯಮಗಳಿಂದ ಅರ್ಜಿಯನ್ನು ಆಹ್ವಾನಿಸಿದೆ. ಆಯ್ಕೆಯಾಗುವ ನವೋದ್ಯಮಗಳಿಗೆ 25 ಲಕ್ಷದವರೆಗೆ ಕಾರ್ಯಾದೇಶ ನೀಡಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅರ್ಜಿ ಸಲ್ಲಿಸಲು ಇದೇ 23 ಕೊನೆಯ ದಿನಾಂಕವಾಗಿದೆ.

0: ಮೊದಲ ಆಹ್ವಾನದಲ್ಲಿ ಪ್ರಜಾಸೇವೆ ಮೂಲಕ ನಾಗರಿಕ ಕೇಂದ್ರಿತ ಆಡಳಿತವನ್ನ ಮರುರೂಪಿಸುವುದು ಮತ್ತು ಬೆಂಗಳೂರು ನೀರು ಸರಬರಾಜು ಮಂಡಳಿ ಮತ್ತು ಒಳಚರಂಡಿ ಮಂಡಳಿ ಮೂಲಕ ನಗರ ನೀರು ನಿರ್ವಹಣೆಯನ್ನು ಪರಿವರ್ತಿಸುವುದಾಗಿದೆ. ಕರ್ನಾಟಕ ನವೋದ್ಯಮ ನೀತಿ 2025-30 ವಿಶೇಷ ಉಪಕ್ರಮದಡಿ ರೂಪಿಸಲಾಗಿರುವಂತಹ ಈ ಯೋಜನೆಯ ಒಟ್ಟು ಅನುದಾನ 25 ಕೋಟಿ ಆಗಿದೆ. 3 ವರ್ಷಗಳಲ್ಲಿ ಸುಮಾರು 100 ನವೋದ್ಯಮಗಳನ್ನು ಬೆಂಬಲಿಸುವ ಗುರಿಯನ್ನು ಇದು ಹೊಂದಿದೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ಹುದ್ದೆ ಆಯ್ಕೆ ಕುರಿತಂತೆ ನಡೆದ ಹಗರಣದ ತನಿಖೆ ನಡೆಸಿದ ಜಾರಿ ನಿರ್ದೇಶನಾಲಯ 1:3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯನ್ನು ದುರ್ಬಳಕೆ ಮಾಡಿಕೊಂಡಿರುವುದನ್ನು ಬಹಿರಂಗಪಡಿಸಿದೆ. ಇಡಿ ಬಿಡುಗಡೆ ಮಾಡಿರುವ ಪತ್ರಿಕಾ ಪ್ರಕಟಣೆಯಲ್ಲಿ ಲಂಚ ನೀಡಿದ ಆರೋಪವಿರುವ ಅಭ್ಯರ್ಥಿಗಳನ್ನು ಪರೀಕ್ಷೆಗೆ ಒಂದು ದಿನ ಮುಂಚಿತವಾಗಿಯೇ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ರೆಸಾರ್ಟ್ ಮತ್ತು ವಿಲ್ಲಾಗಳಿಗೆ ಕರೆದೊಯ್ಯಲಾಗಿತ್ತು ಎಂದು ತಿಳಿಸಿದೆ. ಆಯ್ಕೆಯಾಗಲು ಸಾಧ್ಯತೆ ಇರುವ ಅಭ್ಯರ್ಥಿಗಳನ್ನು ಗುರುತಿಸಲು ಮತ್ತು ಅವರಿಂದ ಲಂಚಕ್ಕೆ ಬೇಡಿಕೆ ಇಡಲು 1:3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯಲ್ಲಿದ್ದಂತಹ ಗೌಪ್ಯ ಮಾಹಿತಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮತ್ತು ಕೆಪಿಎಸ್ಸಿ ಸದಸ್ಯೆ ಬಿವಿ ಗೀತಾ ಅವರನ್ನು ಬಂಧಿಸಿರುವುದಾಗಿ ಸ್ಪಷ್ಟಪಡಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವದ ಅಂಗವಾಗಿ ಕೆಆರ್ಎಸ್ ಬೃಂದಾವನ ಗಾರ್ಡನ್ನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾವೇರಿ ಆರತಿ ಕಾರ್ಯಕ್ರಮದ ದಿನಾಂಕವನ್ನು ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಇದೇ 11-16 ನಿಗದಿಯಾಗಿದ್ದ ಕಾವೇರಿ ಆರತಿ ಕಾರ್ಯಕ್ರಮವನ್ನು 16-21 ಕೆಆರ್ಎಸ್ ಬೃಂದಾವನ ಆವರಣದಲ್ಲಿ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಕೆಆರ್ಎಸ್ ಬೃಂದಾವನದಲ್ಲಿ ನಡೆಯಲಿರುವ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿಯತ್ತ ಸಾಧನೆಯನ್ನ ಮಾಡುವತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ವರದಿ ಇದೀಗ ಮೂಡಿಬರಲಿದೆ. ಸೆಪ್ಟೆಂಬರ್ 2015 ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಕೇಂದ್ರ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ದೊರೆತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಹಿರಿಯ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ ಬೇವು ಲೇಪಿತ ಯೂರಿಯಾ ಬಗೆಗಿನ ಸಾಧಕ ಬಾಧಕಗಳನ್ನು ಹಂಚಿಕೊಂಡಿದ್ದಾರೆ.
3: ಭಾರತದಲ್ಲಿ ಉತ್ಪಾದನೆಯಾಗುವ ಹಾಗೂ ಆಮದು ಮಾಡಿಕೊಳ್ಳುವಂತಹ ಯಾವುದೇ ಯೂರಿಯಾವನ್ನ 100%ರಷ್ಟು ಬೇವು ಲೇಪಿತಗೊಳಿಸಿ ಅದನ್ನ ಕೃಷಿಗೆ ಬಳಸಬೇಕು ಅನ್ನುವಂತಹ ನಿಯಮವನ್ನ ಜಾರಿಗೊಳಿಸಲಾಗ್ತಾ ಇದೆ. ಇದರಿಂದ ಸಾಕಷ್ಟು ಲಾಭಗಳಿವೆ. ಸಾರಜನಕದ ಅಂಶದ ಒಂದು ದಕ್ಷತೆಯನ್ನ ಹೆಚ್ಚಳ ಮಾಡತಕ್ಕಂತಹದ್ದು, ಇದರಿಂದ ರಸಗೊಬ್ಬರಗಳಿಂದ ಏನು ವೃಥಾ ಪ್ರಮಾಣದಲ್ಲಿ ವ್ಯರ್ಥ ಆಗ್ತಕ್ಕಂತಹ 10%-20% ನಾವು ಕಡಿಮೆಗೊಳಿಸಬಹುದು. ಇಳುವರಿಯ ಹೆಚ್ಚಳದಿಂದ ನಾವು ಸುಮಾರು 10%-15% ಇಳುವರಿಯ ಹೆಚ್ಚಳವನ್ನ ನಾವು ಕಾಣಬಹುದು.
0: ಬೆಂಗಳೂರಿನ ಐತಿಹಾಸಿಕ ಲಾಲ್ಬಾಗ್ ಸಸ್ಯೋದ್ಯಾನಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನದ ಸ್ಪರ್ಶ ದೊರೆತಿದೆ. ಲಾಲ್ಬಾಗ್ನಲ್ಲಿಂದು ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅತ್ಯಾಧುನಿಕ ಕೃತಕ ಬುದ್ಧಿಮತ್ತೆ ಆಧಾರಿತ ಸ್ವಾಗತ ಕಮಾನುಗಳನ್ನು ಲೋಕಾರ್ಪಣೆಗೊಳಿಸಿದರು. ಈ ನೂತನ ತಾಂತ್ರಿಕ ವ್ಯವಸ್ಥೆಯು ತೋಟಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಗೆ ಮತ್ತು ತೋಟಗಾರಿಕಾ ಬೆಳೆಗಾರರಿಗೆ ಅಂತಾರಾಷ್ಟೀಯ ಮಟ್ಟದ ಡಿಜಿಟಲ್ ಅನುಭವವನ್ನು ನೀಡಲಿದೆ. ಬಳಿಕ ಇಲಾಖೆ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ತೋಟಗಾರಿಕಾ ಬೆಳೆಗಾರರು ಸಾಂಪ್ರದಾಯಿಕ ಪದ್ಧತಿಯೊಂದಿಗೆ ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿಕಾರಿಗಳು ಕೇವಲ ಕಚೇರಿಗೆ ಸೀಮಿತವಾಗದೆ ಸರ್ಕಾರದ ಸೌಲಭ್ಯಗಳನ್ನು ತಳಮಟ್ಟದ ಜನರಿಗೂ ತಲುಪಿಸುವಂತಾಗಬೇಕು ಎಂದು ಸೂಚನೆ ನೀಡಿದ್ದಾರೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ತಾಳೆ ಎಣ್ಣೆ ಬೆಳೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 14ನೇ ಆರೋಪಿ ಪ್ರದೋಷ್ ಎಸ್ ರಾವ್ಗೆ ನೀಡಲಾದಂತಹ ಸಾಕ್ಷಿದಾರ ಸ್ಥಾನಮಾನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ. ಇದರಿಂದಾಗಿ ಪ್ರದೋಷ್ ಅವರನ್ನು

0: ಸಾಕ್ಷಿದಾರರನ್ನಾಗಿ ಪರಿಗಣಿಸುವ ಪ್ರಾಸಿಕ್ಯೂಷನ್ ನಿರ್ಧಾರವನ್ನು ಪ್ರಶ್ನಿಸುವ ನಟ ದರ್ಶನ್ ಆಯ್ಕೆಗಳು ಸೀಮಿತಗೊಂಡಂತಾಗಿದೆ. ಹೈಕೋರ್ಟ್ ಮತ್ತು ವಿಚಾರಣಾ ನ್ಯಾಯಾಲಯದ ಆದೇಶಗಳನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್ ಪ್ರದೋಷ್ ಅವರಿಗೆ ಸಾಕ್ಷಿದಾರ ಸ್ಥಾನಮಾನ ನೀಡುವ ನಿರ್ಧಾರದಲ್ಲಿ ಮಧ್ಯಪ್ರವೇಶಿಸಲು ನಿರಾಕರಿಸಿದೆ. ಕೆಳ ನ್ಯಾಯಾಲಯಗಳ ತೀರ್ಪು ಪ್ರಶ್ನಿಸಿ ನಟ ದರ್ಶನ್ ಪತ್ನಿ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿದ್ದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರಗಾಲ ಆವರಿಸಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಕೂಲಿಗಾರರು ಉದ್ಯೋಗ ಅರಸಿ ಬೇರೆಡೆಗೆ ವಲಸೆ ಹೋಗದೆ ಸ್ವಗ್ರಾಮದಲ್ಲೇ ವಿಬಿ ರಾಮ್ಜಿ ಯೋಜನೆಯಡಿ ಲಭ್ಯವಿರುವಂತಹ ಉದ್ಯೋಗವನ್ನು ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಸ್ ಆಕಾಶ್ ಕರೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ವಿತ್ತ ಸಚಿವರಿಂದ ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನ ಬಿಡುಗಡೆಗೊಳಿಸುವ ಭರವಸೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಯಚೂರಿನ ಸಿಂಧನೂರಿನಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ರಾಜ್ಯದ ಎಲ್ಲಾ ಭಾಷೆ ಉಪಭಾಷೆಯಲ್ಲಿ ಭಾಷಣ ಮೂಲಕ ಸರ್ಕಾರಿ ಸೇವೆ, ಗವರ್ನಮೆಂಟ್ ಫಸ್ಟ್ ಉಪಕ್ರಮದಡಿ ನವೋದ್ಯಮಗಳಿಗೆ ಅರ್ಜಿ ಆಹ್ವಾನ. ಕೆಪಿಸಿ ಹಗರಣದಲ್ಲಿ 1-3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯ ದುರ್ಬಳಕೆ, ಇಡೀ ತನಿಖೆಯಲ್ಲಿ ಬಹಿರಂಗ. ಕೆಆರ್ಎಸ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾವೇರಿ ಆರತಿ ಕಾರ್ಯಕ್ರಮದ ದಿನಾಂಕ ಬದಲಾವಣೆ ಮಾಡಿದ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಕೃಷಿ ರಂಗ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ.
4: ಇದು ಯಾರ ನಂಬರ್?
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6-10 ಗಂಟೆವರೆಗೂ.
4: ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
5: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ, ಕೃಷಿ ಚಟುವಟಿಕೆ ಮತ್ತು ಮಾರುಕಟ್ಟೆ ವಿಭಾಗದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಮೈತ್ರೇಯಿ ಸುಧೀರ್ ಕುಮಾರ್ ಮಕ್ಕಿಮನೆ ಅವರೊಂದಿಗೆ ಸಂದರ್ಶನ.
6: ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಬೆಂಗಳೂರಿನ ಹೆಸರಘಟ್ಟದಲ್ಲಿರುವ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನಲ್ಲಿ ಭಾಗವಹಿಸಿ ಪ್ರಶಂಸೆಯನ್ನು ಪಡೆದುಕೊಂಡು ಬಂದಿದ್ದಾರೆ. ಅವರ ಹೆಸರು ಜಯಂಡಾಣೆಯ ಮೈತ್ರೇಯಿ ಸುಧೀರ್ ಮಕ್ಕಿಮನೆ. ನಮಸ್ಕಾರ.
7: ನಮಸ್ಕಾರ ಮೇಡಮ್,
6: ಹೇಗಿದ್ದೀರಾ?
7: ನಾನು ಆರಾಮಿದ್ದೀನಿ, ನೀವು ಹೇಗಿದ್ದೀರಾ?
6: ಆರಾಮ್. ಮೈತ್ರೇಯಿ, ಇತ್ತೀಚೆಗೆ ನೀವು ಬೆಂಗಳೂರಿನ ಹೆಸರಘಟ್ಟದಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನಲ್ಲಿ ಭಾಗವಹಿಸಿ ಬಂದಿದ್ದೀರಾ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಕೃಷಿ ಬಗ್ಗೆ ನಿಮ್ಗೆ ಹೇಗೆ ಆಸಕ್ತಿ ಬಂತು ಅನ್ನೋದನ್ನ ಕೂಡ ಇವತ್ತು ತಿಳ್ಕೊಳ್ಳೋಣ. ನೀವು

0: ಮಡಿಕೇರಿ ತಾಲೂಕು ನರಿಯಂದಡ
1: ಗ್ರಾಮದ
0: ಜಯಂಡಾಣೆ ನಿವಾಸಿ. ಓದಿದ್ದೆಲ್ಲ ಎಲ್ಲಿ
1: ಮೇಡಮ್? ನಾನು ನನ್ನ ವಿದ್ಯಾಭ್ಯಾಸನ ಶ್ರೀ ರಾಮ ಟ್ರಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಾಪುಕ್ಲಿನಲ್ಲಿ ಮುಗಿಸಿ ಆಮೇಲೆ ಪಿ ಯು ಸಿ ಕಾಮರ್ಸ್ ಸ್ಟ್ರೀಮ್ನ ಚೂಸ್ ಮಾಡಿದೆ. ಅದಾದ ನಂತರ ನಾನು ಬಿ ಕಾಮ್ನ ವಿರಾಜ್ಪೇಟೆ ಸೆಂಟೆನ್ಸ್ ಕಾಲೇಜ್ನಲ್ಲಿ ಮುಗಿಸಿ ಹೆಚ್ ಆರ್ ಹಾಗೆ ಫಿನಾನ್ಸ್ನಲ್ಲಿ ಎಂ ಬಿ ಎ ಮಾಡಿ ಇವಾಗ ಕೇಂದ್ರ ಸರ್ಕಾರ ಹುದ್ದೆಗಾಗಿ ನಡೆಸ್ತಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾನೀಗ ತಯಾರಿ ಮಾಡ್ಕೊಳ್ತಾ ಇದ್ದೇನೆ.
0: ನಿಮ್ಮ ತಂದೆಯವರು ಸುಧೀರ್ ಕುಮಾರ್ ಪ್ರಗತಿಪರ ಕೃಷಿಕರನ್ನ ಆಕಾಶವಾಣಿನಲ್ಲಿ ಪರಿಚಯ ಮಾಡಿಸುವಾಗ ಅವರನ್ನು ಪರಿಚಯ ಮಾಡಿಸಿದೀವಿ. ಬಹಳ ಪ್ರಯೋಗಶೀಲ ರೈತರು, ಪಾರಂಪರಿಕವಾಗಿ ಬೆಳೆಗಳಿರುತ್ತೆ ಅದಕ್ಕೆ ಅಂಟ್ಕೊಂಡವರಲ್ಲ, ಸಾಕಷ್ಟು ವಿದೇಶಿ ಹಣ್ಣುಗಳನ್ನ ಕೃಷಿ ಮಾಡಿ ಅದರಲ್ಲಿ ಯಶಸ್ಸನ್ನು ಕೂಡ ಪಡೆದುಕೊಂಡಿದ್ದಾರೆ. ಎಷ್ಟು ಜನ ಮಕ್ಕಳಿದ್ದೀರಾ ನೀವು?
1: ಇಬ್ರು, ನಾನು ಮತ್ತು ನನ್ನ ತಮ್ಮ.
0: ಅಮ್ಮ ಏನ್ ಮಾಡ್ತಾರೆ?
1: ನಮ್ಮ ಅಮ್ಮ ಹೌಸ್ ಮೇಕರ್ ಆಗಿದ್ದಾರೆ, ಹಾಗೆ ನನ್ನ ತಂದೆಗೆ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ.
0: ನಿಮ್ ಸಹಕಾರ ದೊಡ್ಡದೀಗ. ನಿಮ್ ತಂದೆ ಮೊನ್ನೆ ಸಿಕ್ಕಾಗ್ಲೂ ಹೇಳ್ತಾ ಇದ್ರು, ಮಗಳು ಬಹಳ ಮಾರ್ಕೆಟಿಂಗ್ ನಲ್ಲಿ ತುಂಬಾ ಇನ್ವಾಲ್ವ್ ಆಗ್ತಾಳೆ, ಅವಳು ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ನನಗೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳಿದ್ದಲ್ದೆ ಒಂದು ಕಾಫಿ ಬ್ರ್ಯಾಂಡ್ ಸಹ ಮಾಡಿದೀವಿ ಅಂತ ಹೇಳಿದ್ರು. ಅದರಲ್ಲೆಲ್ಲ ನಿಮ್ಮ ಒಂದು ಆಸಕ್ತಿ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು. ಅದೆಲ್ಲ ಹೇಳಿ, ಯಾಕಂದ್ರೆ ಕೃಷಿಕರ ಮನೆಯಲ್ಲಿ ಬೆಳೆದಿರ್ತೀರಾ, ಅದ್ರ ಜೊತೆ ಜೊತೆಗೇನೆ ಓದು, ಇದೆಲ್ಲದರಲ್ಲೂ ಆಸಕ್ತಿ ಇರೋದ್ರಿಂದ ನಿಮ್ಗೆ ಹೇಗೆ ನಿಮ್ ಕೃಷಿ ಕಡೆನೆ ಒಲವು ಹೆಚ್ಚಾಗಿತ್ತಾ, ಅಥವಾ ಎಲ್ಲರೂ ಕನ್ಸು ಕಾಣೋ ಹಾಗೆ ದೊಡ್ಡ ಸಿಟಿನ ಸೇರ್ಬೇಕು, ಅಲ್ವಲ್ಲಿ ಕೆಲಸ ಹಿಡಿಬೇಕು, ಈ ತರದ್ದೇ ಇರುತ್ತೆ, ನಿಮ್ಮ ಆಲೋಚನೆ ಎಲ್ಲ ಹೇಗಿತ್ತು?
1: ಮೊದಲನೇದಾಗಿ ಹೇಳೋದಾದ್ರೆ ನಾನು ಹುಟ್ಟಿ ಬೆಳೆದದ್ದು ಹಳ್ಳಿ ಜೀವನನೇ ನನಗೆ ಜಾಸ್ತಿ ನಾನು ಅನುಭವಿಸಿದ್ದೇನೆ. ಹಾಗೆ ನನ್ನ ತಂದೆ ತುಂಬ ಪ್ಯಾಷನೇಟ್ ಈ ಫ್ರೂಟ್ಸ್ ಗಿಡ ಇರ್ಬೋದು, ವಿದೇಶಿ ಹಾಗೂ ದೇಶಿ ಹಣ್ಣುಗಳನ್ನ ಚಿಕ್ಕ ವಯಸ್ಸಿಂದನೇ ಅವ್ರಿಗೂ ಕೂಡ ಕನಸಾಗಿತ್ತು ಬೆಳೆಯೋದು. ಹಾಗೆ ನಾವು ಅವರ ಒಂದು ಚಟುವಟಿಕೆ ಇರ್ಬೋದು, ಪ್ರತಿಯೊಂದು ಅವರ ಕನಸಿರ್ಬೋದು ನಾವು ಕೇಳಿದ್ದೇವೆ, ಹಾಗೆ ಕಂಡಿದ್ದೇವೆ. ನಾವು ಆ ರೀತಿ ಬೆಳೆದ ಕಾರಣ ಅದೇ ನನಗೂ ಕೂಡ ಕುತೂಹಲ ಮೂಡಕ್ಕೊಂದು ಕಾರಣ ಆಯಿತು. ಮತ್ತು ಅದರೊಂದಿಗೆ ನಮ್ಮ ಮನೆಗೆ ತುಂಬ ಜನ ಬರ್ತಾ ಇದ್ರು ನಮ್ಮ ಹಣ್ಣು ತೋಟ ನೋಡಲಿಕ್ಕೆ ಅಥವಾ ಕಾಫಿ ತೋಟ ನೋಡಲಿಕ್ಕೆ. ನಮ್ಮ ಅಪ್ಪನಿಂದ ಕೆಲವೊಂದು ಸಜೆಷನ್ನು ಕೂಡ ಕೇಳ್ತಾ ಇದ್ರು ಕಾಫಿ ತೋಟ ಹೇಗೆ ಮಾಡಬೇಕು ಅಂತ ಎಲ್ಲ ಹೇಳಿ. ಈ ರೀತಿ ನಾವು ನೋಡ್ತಾ ಬೆಳೆದಾಗ ನಮ್ಗೇನಿಸ್ತು ಅಂತಂದರೆ, ಓಕೆ ಇದರಲ್ಲೂ ಕೂಡ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಮಗೆ. ಬರೀ ಹೊರಗಡೆ ಹೋಗಿ ಕಾರ್ಪೊರೇಟ್ ಇರ್ಬೋದು ಆ ರೀತಿ ಪ್ರೈವೇಟ್ ಕೆಲಸಗಳ ಜೊತೆಗೆ ನಾವು ಇದನ್ನು ಕೂಡ ಮಾಡ್ಬೋದೇನೋ ಅಂತ ಹೇಳೋ ಒಂದು ನಮಗೆ ಆಸಕ್ತಿ ಉಂಟಾಯಿತು, ನನಗೂ ಕೂಡ ನನ್ನ ತಮ್ಮ ಇಬ್ಬರಿಗೂ ಕೂಡ. ಹಾಗಾಗಿ ಹೇಗಿದ್ರು ಕಾಫಿ ಬೆಳೆ ನಮ್ಮದಾದ ಕಾರಣ ರಾ ಮೆಟೀರಿಯಲ್ಸ್ ನಮಗೆ ಈಸಿಯಾಗಿ ಸಿಗ್ತಾ ಇದೆ. ಹಾಗಾಗಿ ನಾವು ಮಣತಾರ್ ಅಂತ ಹೇಳಿ ಒಂದು ಕಾಫಿ ಬ್ರ್ಯಾಂಡ್ ನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ 2 months ಆಯ್ತಷ್ಟೇ. ಹಾಗೆ ನಮ್ಗೆ
0: ಏನು ಮಣತಾರ್ ಅಂತ
1: ಮಣತಾರ್ ಅಂತ ಅಂದ್ರೆ ಮೇಡಮ್ ನಮ್ಮ ಭೂಮಿ ಹೆಸರು, ನಮ್ಮ ಚೈಯಂಡಾಣೆಯ ನರಿಯಂದಡ ಗ್ರಾಮದ ಮಕ್ಕಿ ಮನೆ ಫ್ಯಾಮಿಲಿಯ ಭೂಮಿ ಹೆಸರು ನಾವು ಮಣತಾರ್ ಅದು. ಈಗ ನಾವು ನಮ್ಮ ರಿಜಿಸ್ಟ್ರೇಷನ್ ಮಾಡೋತ್ತಿಗೆ ಮಣತಾರ್ ಅಂತಾನೆ ಮುಂಚೆ ರಿಜಿಸ್ಟರ್ ಆಗ್ತಾ ಇತ್ತು. ಹಾಗಾಗಿ ಅದೇ ಹೆಸರು, ಪೂರ್ವಜರ ಹೆಸರನ್ನೇ ನಾವು ತಗೊಂಡು ಇಟ್ಟಿದ್ದೇವೆ ನಮ್ಮ ಬ್ರ್ಯಾಂಡ್ಗೆ. ಹಾಗಾಗಿ ಈಗ ಅದೆಲ್ಲ ನೋಡಿ ಅಪ್ಪನ ಒಂದು ಪ್ಯಾಷನ್ನು ಈ ಕೃಷಿ ಮೇಲೆ ಇದೆಲ್ಲ ನೋಡಿ ಆಗೋತ್ತಿಗೆ ನಮಗೇನಿಸ್ತು ಅಂತಂದ್ರೆ ಇದರಲ್ಲಿ ತುಂಬಾ ಒಳ್ಳೆ ಒಂದು ರಿಸಲ್ಟ್ ಸಿಗ್ಬೋದೇನೋ ಅಂತ ಹೇಳೋ ಒಂದು ಕ್ಯೂರಿಯಾಸಿಟಿ ನಮಗೂ ಕೂಡ ಇತ್ತು. ಹಾಗೆ ಅದರೊಂದಿಗೆ ಜನ ಕೂಡ ನಮ್ಮನ್ನ ಒಳ್ಳೆ ಅಪ್ರಿಷಿಯೇಟ್ ಮಾಡ್ತಿದ್ರು ನಾವು ಹಾಕಿದ ಎಫರ್ಟ್ಸ್ಗೋಸ್ಕರ. ಯಾವಾಗ ನಮ್ಮನ್ನ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮನ್ನ ಗುರುತಿಸಿ ಬೆಂತಟ್ತಾರೋ ಆಗ ನಮಗೇನಿಸುತ್ತೆ ಅಂತಂದ್ರೆ ಓಕೆ ಇದರಲ್ಲೂ ಕೂಡ ಒಂದು ಒಳ್ಳೆ
0: ಗುರುತಿಸ್ಕೋಬಹುದು, ಜನ ನಮ್ಮನ್ನ ಗುರುತಿಸ್ತಾರೆ, ಖುಷಿ ಪಡ್ತಾರೆ.
1: ನಿಜ ನಿಜ ಹಾಗೆ ಅನ್ಸ್ತು ನಮ್ಗೆ. ಇದೆಲ್ಲ ನೋಡಾಗೋತ್ತಿಗೆ ನಮ್ಗೆ ನಾವು ಕಷ್ಟಪಟ್ಟಿದ್ದೆಲ್ಲ ಒಂದು ವರ್ತ್ ಇಟ್ ಅಂತ ಹೇಳೋ ಅಂತ ಒಂದು ಅಭಿಪ್ರಾಯ ನಮ್ಮಲ್ಲಿ ಬಂತು. ನಾನು ಹೆಚ್ಚಿನ ಮಟ್ಟಿಗೆ ಆಸಕ್ತಿ ಇದ್ರೂ ಕೂಡ ನಾನು ತಪ್ಪು ಒಂದು ಮಾಹಿತಿ ಕೊಡಕ್ ಇಷ್ಟಪಡೋದಿಲ್ಲ. ನನಗೆ ಗವರ್ಮೆಂಟ್ ಎಕ್ಸಾಮಿಗೆ ಕೂಡ ನಾನು ಪ್ರಿಪೇರ್ ಆಗ್ತಾ ಇದ್ದೇನೆ, ಅದರೊಂದಿಗೆ ನನಗೆ ಕೃಷಿಯಲ್ಲಿ ಕೂಡ ತುಂಬಾ ಆಸಕ್ತಿ ಇದೆ. ಹಾಗೆ ಮಧ್ಯ ಮಧ್ಯದಲ್ಲಿ ನಮ್ಮಲ್ಲಿ ಬೆಳೆದಂತಹ ವಿದೇಶಿ ಹಾಗೂ ದೇಶಿ ಹಣ್ಣುಗಳ ಬಗ್ಗೆ ನೋಡ್ತೇನೆ. ಹಣ್ಣಾದದ್ನ ಹೋಗಿ ನೋಡಿ ಬಂದು ಖುಷಿ ಪಡ್ತೇವೆ, ಮನೆಯಲ್ಲಿ ಎಲ್ಲರೂ ಅದರ ಬಗ್ಗೆ ಮಾತಾಡ್ಕೊಳ್ತೇವೆ, ಹೊರಗಿನಿಂದ ಬಂದವರಿಗೆ ಅದನ್ನ ತಿನ್ನಕ್ಕೂ ಕೂಡ ಕೊಟ್ಟು ರುಚಿ ಹೇಗಿದೆ ಅಂತ ಹೇಳಿ ಕೇಳೋ ಅಂತ ಎಲ್ಲ ಒಂದು ಪರಿಶ್ರಮನ ನಾವು ಹಾಕ್ತಾ ಇದ್ದೇವೆ.
0: ಈಗ ಅಪ್ಪ ಇಲ್ಲೇ ಇದ್ದು ಕೃಷಿಯಲ್ಲಿ ಮುಳುಗೋದು ಅಂತಾನೆ ಹೇಳ್ಬೇಕು. ಯಾವುದೇ ಒಂದು ಕಲೆ ನಾವು ಮುಳುಗದೆ ಇದ್ರೆ ಸಿಗೋದಿಲ್ಲ. ಹಾಗೆ ಅತಿ ಹೆಚ್ಚು ಶ್ರಮವನ್ನು ಬೇಡುವಂಥದ್ದು ಕೃಷಿ.
1: ಕೃಷಿ
0: ಪೂರ್ತಿಯಲ್ಲಿ 100% ಇಲ್ಲ ಅಂದ್ರೆ 99% ಇರ್ತೀನಿ ಅಂದ್ರೂ ಕೃಷಿ ಕೆಲವು ಸರ್ತಿ ವರ್ಕ್ ಆಗಲ್ಲ. ಹಾಗಾಗಿ ಅವರು ಅಂದ್ರೆ ಒಂಥರ ಪೂರ್ತಿ ಶ್ರಮವನ್ನ ಹಾಕಿ ಅವರು ಯಶಸ್ಸನ್ನ ಪಡೆದಿದ್ದಾರೆ. ನೀವು ಆ ಶ್ರಮ ಪಡೋದನ್ನ ಅಥವಾ ಕೃಷಿಯಲ್ಲಿ ಆಗುವಂತಹ ಏರಿಳಿತಗಳನ್ನ ನೀವೆಲ್ಲ ಮಕ್ಕಳಾಗಿ ನಿಮ್ ತಾಯಿ ಬಾಯಿಂದ, ನಿಮ್ ತಂದೆಯವ್ರ ಬಾಯಿಂದ ಅಥವಾ ನೀವೇ ಸ್ವತಃ ಕೆಲವು ಸರ್ತಿ ನೋಡಿರ್ತೀರಾ, ಆತರ ಏನಾರು ಒಂದು ಎಡವಟ್ಟು ಅಥವಾ ಒಂದು ಏನೋ ನಾವು ಅನ್ಕೊಂಡಿರೋದಾಗ್ಲಿಲ್ಲ ಅಂದಾಗ ಬೇಜಾರು ಹಾಗೆ ಆಗುತ್ತೆ, ಅವಾಗ ನಿಮ್ಗೆಲ್ಲ ಇದೆಲ್ಲ ನನ್ಗಾಗೋದಿಲ್ಲ, ಇದೆಲ್ಲ ಬೇಡ ಅಂತ ಅನ್ಸಿದ್ಯಾ?
1: ನಮ್ಗೆ ಖಂಡಿತವಾಗ್ಲೂ ಆಗಿದೆ, ಆ ರೀತಿ ಏರಿಳಿತಗಳನ್ನ ತುಂಬಾ ನೋಡಿದ್ದೇವೆ ನಾವು ಚಿಕ್ಕ ವಯಸ್ಸು.

0: ಇಂದ ಶುಂಠಿ ಕೃಷಿ ಮಾಡಿದ್ರು, ಅದರಲ್ಲೂ ಅಂತ ಒಂದು ಉತ್ಪಾದನೆ ನಾವು ಅನ್ಕೊಂಡಾಗ ಆಗ್ಲಿಲ್ಲ, ನಮ್ಮ ಅಪ್ಪನ ಎಕ್ಸ್ಪೆಕ್ಟೇಷನ್ ಹಾಗೆ ತಲುಪಲಿಲ್ಲ. ಹಾಗೆ ತುಂಬಾ ವಿಷಯಗಳಲ್ಲೂ ಕೂಡ ನಾವು ಏರಿಳಿತ ನೋಡಿದ್ದೇವೆ. ಅದೇ ಮನುಷ್ಯನಿಗೆ ಪೇಷನ್ಸ್ ಎಷ್ಟು ಮುಖ್ಯ ಅಂತ ಹೇಳೋದು ಈ ಗಿಡಗಳು ನಮಗೆ ಕಲಿಸುತ್ತೆ ಅಂತ ಹೇಳ್ಬೋದೇನೋ. ಯಾಕೆ ಅಂತಂದ್ರೆ ಪ್ರತಿಯೊಂದು ಗಿಡ ನಮಗೆ ಹೇಗೆ ಅಂತಂದ್ರೆ ಶುರುವಲ್ಲೇ ಹಣ್ಣು ಕೊಡೋದಿಲ್ಲ, ನಾವು ಕಾಯಬೇಕಾಗತ್ತೆ. ಅದೇ ರೀತಿ ನಮ್ಮನ್ನು ಕೂಡ ಇದು ಕಾಯಿಸಿ ಕಾಯಿಸಿ ನಾವು ಕೂಡ ತಾಳ್ಮೇಲೆ ಕಾದಿದ್ದೀವಿ, ಒಳ್ಳೇದಾಗುತ್ತೆ, ಒಳ್ಳೆ ದಿನ ನಮಗೆ ಬಂದೇ ಬರುತ್ತೆ ಅಂತ. ಸೊ ಅದೇ ಕೃಷಿ ಇವತ್ತು ಈಗ ನಮ್ಮನ್ನ ಇಲ್ಲಿ ತನಕ ತಂದು ನಿಲ್ಲಿಸಿದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಬೇಜಾರಾದ ಕ್ಷಣಗಳು ತುಂಬಾ ಇದೆ ನಮಗೆ, ಕಾಫಿ ಇರ್ಬೋದೇನೋ, ಮಳೆ ಸರಿ ಬರದೆ ಅಥವಾ ಮಳೆ ಹೆಚ್ಚಾಗಿ ಬೆಳೆಗಳು ಉದುರಿದ್ದನ್ನು ನಾವು ನೋಡಿದ್ದೇವೆ. ಹೀಗೆಲ್ಲ ಆದಾಗ ನಮಗೆ ಬೇಜಾರಾಗಿದೆ, ಆದರೆ ಅದ್ರ ಮೇಲಿದ್ದ ಒಂದು ನಂಬಿಕೆ ನಾವು ಯಾವತ್ತೂ ಬಿಟ್ಟಿಲ್ಲ. ನನ್ನ ತಂದೆ ಮೇಯ್ನ್ ಆಗಿ ನಂಬಿಕೆ ಬಿಟ್ಟಿಲ್ಲ. ಸೊ ಅವರನ್ನ ಹಾಗೆ ನೋಡಿ ನೋಡಿ ನಮಗೂ ನಂಬಿಕೆ ಹಾಗೆ ಇದೆ, ಕೃಷಿ
1: ಹಾಗೆ ಇದೆ. ಸಂತೋಷದ ವಿಚಾರ, ಯಾಕಂದ್ರೆ ಎಲ್ಲದಕ್ಕೂ ಇವತ್ತಿನ ಒಂದು ದಿನಮಾನಗಳಲ್ಲಿ ಹಿಂದೆ ಏನಂತಂದ್ರೆ ನಮ್ಗೆ ಹೊಟ್ಟೆ ತುಂಬುತ್ತಾ ಕೃಷಿಯಿಂದ ಅಷ್ಟು ಸಾಕು ಅನ್ನೋ ತರದ ವಾತಾವರಣ ಇತ್ತು. ಇವತ್ತು ಹಾಗಿಲ್ಲ. ಸಾಂಪ್ರದಾಯಿಕ ಬೆಳೆ ಇದ್ದಂತ ಭೂಮಿ ಇವತ್ತು ಕಮರ್ಷಿಯಲ್ ಕ್ರಾಪ್ ಎಲ್ಲ ಬೆಳೆದು ಬೇರೆ ತರದ ಅನುಕೂಲಗಳನ್ನ ಭೂಮಿ ನಮ್ಗೆ ತಂದು ಕೊಡ್ತಿದೆ. ಹಾಗಾಗಿ ಕೃಷಿನ ಲಾಭದಾಯಕವಾಗಿ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಕೂಡ ಹಲವಾರು ಯೋಜನೆಗಳನ್ನ ಹಾಕೊಂಡಿದೆ. ಕೃಷಿ ವಿಜ್ಞಾನ ಕೇಂದ್ರಗಳಿದೆ. ಅಂದ್ರೆ ಸಾಂಪ್ರದಾಯಿಕ ರೀತಿನಲ್ಲಿ ನಾವು ಕೃಷಿಯನ್ನ ನೋಡೋದು ಕಡಿಮೆ ಆಗಿದೆ, ಅದನ್ನು ವೈಜ್ಞಾನಿಕ ರೀತಿನಲ್ಲಿ ನೋಡ್ತೀವಿ. ಈ ತರದ್ದೆಲ್ಲ ಇರೋದ್ರಿಂದ ಈಗ ನೀವು ನಿಮ್ಗೆ 25-26 ವರ್ಷ ಇರಬಹುದು ಅಂತ ಅನ್ಕೊಳ್ತೀನಿ. ಅಷ್ಟು ವಯಸ್ಸಿನವರ ಆಲೋಚನೆ ಬೇರೆ ಇರುತ್ತೆ, 70 ವರ್ಷದವರ ಆಲೋಚನೆ ಬೇರೆ ಇರುತ್ತೆ, 20 ವರ್ಷದವ್ರದ್ದು ಬೇರೆ ಇರುತ್ತೆ. ಏನಾಗುತ್ತೆ ಅಂತಂದ್ರೆ ನಮ್ಗೆ ಇಷ್ಟು ಶ್ರಮ ಹಾಕ್ತಿವಿ, ಇಷ್ಟದಕ್ಕೆ ಇನ್ವೆಸ್ಟ್ ಮಾಡ್ತೀವಿ, ನಮ್ಗೆ ಇಷ್ಟು ಬರಬೇಕು ಲಾಭ ಅನ್ನೋ ರೀತಿನೇ ನಾವು ನೋಡ್ತೀವಿ. ಆ ತರದನ್ನ ಮಾಡಬೇಕು ಅನ್ನೋದಕ್ಕೆ ಈಗ ಮೌಲ್ಯವರ್ಧನೆ ಅಂತ ಬಂದಿದೆ ಅಲ್ವಾ. ಈಗ ಹಣ್ಣಂದ್ರೆ ಸೀದಾ ಹಣ್ಣನ್ನೇ ತಗೊಂಡೋಗಿ ಮಾರ್ಕೆಟ್ ಮಾಡೋದು ಬೇರೆ, ಹಣ್ಣಿನಿಂದ ಉತ್ಪನ್ನಗಳನ್ನ ತಯಾರಿಸಿ ಮಾರ್ಕೆಟ್ ಮಾಡೋದು ಬೇರೆ. ಈಗ ನೀವೇ ಹೇಳಿದ್ರೆ ಅದು ಬ್ರ್ಯಾಂಡ್ ಮಾಡಿದೀವಿ ಅಂತ. ನೇರ ನೀವು ಕಾಫಿನ ಬೆಳೆದ್ಬಿಟ್ಟು ಮಾರ್ಕೆಟಿಗೆ ಹಾಕ್ಬೋದಿತ್ತು, ಆದ್ರೆ ಬ್ರ್ಯಾಂಡ್ ಮಾಡೋಣ ಅನ್ನುವಂತ ಒಂದು ತುಡಿತ ಏನಿದೆ, ಅದ್ರ ಹಿಂದಿನ ಆಲೋಚನೆ ಇದೆ, ಅದ್ರ ಬಗ್ಗೆ ಹೇಳಿ. ಯಾಕೆ ಒಬ್ಬ ರೈತ ವ್ಯಾಲ್ಯೂ ಅಡಿಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಕು, ಅಥವಾ ಉತ್ತಮ ಬೆಲೆ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಹೇಗೆ ರೀಚ್ ಆಗ್ಬೇಕು?
0: ನಾವು ಕಾಫಿ ಬೆಳೆದು ಹಾಗೆ ಕೂಡ ನಾವು ಟ್ರೇಡರ್ಸ್ ಕೈಯಲ್ಲಿ ಕಾಫಿನ ಕೊಡ್ತೇವೆ, ಅದರೊಂದಿಗೆ ನಮಗೆ ಬ್ರ್ಯಾಂಡ್ ಅನ್ನು ಯಾಕೆ ಮಾಡಬೇಕು ಅಂತ ಅನ್ಸಿತ್ತು ಅಂತಂದ್ರೆ, ನಾನು ಬೇರೆ ಬ್ರ್ಯಾಂಡನ್ನ ದೂರ ಒಂದು ಮಾತಾಡ್ತಾ ಇಲ್ಲ, ಆದ್ರೆ ನಾವು ಸುತ್ತಮುತ್ತ ಜನರನ್ನು ನೋಡಿದಾಗ ಅವರ ಬೇಡಿಕೆ ಏನಿತ್ತು ಅಂತಂದ್ರೆ, ಒಂದು ಒಳ್ಳೆಯ ಒಂದು ಕಾಫಿ ನಮಗೆ ಬೇಕು ಅಂತ ಹೇಳಿ ಅವರ ಬೇಡಿಕೆ ಇತ್ತು. ಹಾಗಾಗಿ ನಮಗೆ ನಮ್ಮ ಕೈಯಾರೆ ಒಂದು ಹಾಗೆ ಕಾಫಿ ಪುಡಿ ಮಾಡಿ ಕೊಡೋದು ಒಂದು ಮಿಲ್ ಕೂಡ ಮಾಡುತ್ತೆ. ಈಗ ನಾವು ಹಾಗೆ ಕಾಫಿ ಪುಡಿ ಮಾಡಿಕೊಡ್ಬೇಕು ಅಂತಂದ್ರೆ ಒಂದು ಮಿಲ್ಲಿನ ಕೆಲಸವೂ ಅದೇ ತರ ಇರುತ್ತೆ. ಆದ್ರೆ ನಮಗೆ ಒಂದು ಬ್ರ್ಯಾಂಡ್ ಅಂತ ಇದ್ರೆ ಅದರಲ್ಲಿ ನಮಗೆ ಬೇಕಾದಂತ ಫ್ಲೇವರ್ಸ್ ಬೇರೆ ಬೇರೆ ತರ, ಚಿಕ್ಕೋರಿ ಕಮ್ಮಿ, ಪರ್ಸೆಂಟೇಜಸ್ ಕಮ್ಮಿ, ಈಗ ಹೆಚ್ಚಿನ ಜನ ಆ ಬೇಡಿಕೆ ಜಾಸ್ತಿ ಇದೆ, ಚಿಕ್ಕೋರಿ ಕಮ್ಮಿ ಬೇಕು ಅಂತ ಹೇಳಿ. ಸೊ ಆ ರೀತಿ ನಮಗೆ ಬೇಕಾದ ಹಾಗೆ ಹಾಗೆ ಕಸ್ಟಮರ್ಸ್ಗೆ ಬೇಕಾದ ಹಾಗೆ ಅವರಿಗೆ ನಾವು ಮಾಡಿಕೊಡ್ಬೋದು. ಮತ್ತೆ ಈಗ ನಾವು ಕೂಡ ಅವರಿಗೆ ಒಂದು ಆಪ್ಷನ್ ಕೂಡ ಬಿಟ್ಟಿದ್ದೇವೆ ನಮ್ಮ ಈ ಬ್ರ್ಯಾಂಡ್ ಅಲ್ಲಿ, ಅವರಿಗೆ ಯಾವ ರೀತಿ ಬೇಕು ಕಸ್ಟಮೈಸ್ ಅವರೇ ಮಾಡಬಹುದು ಅಂತ ಹೇಳೋ ಅಂತ ಒಂದು ಆಪ್ಷನ್ ಕೂಡ ಇದೆ. ಈಗ ತುಂಬಾ ಜನಕ್ಕೆ ಸ್ಟ್ರಾಂಗ್ ಕುಡಿಯೋಕೆ ಇಷ್ಟಪಡ್ತಾರೆ, ತುಂಬಾ ಜನ ಲೈಟ್ ಬ್ಲ್ಯಾಕ್ ಕಾಫಿ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಇವಾಗ. ಈಗ ಯೂತ್ಸ್ ಅಂತೂ ಅದರ ಹಿಂದೆನೆ ಇದ್ದಾರೆ, ಫೈನ್ ಕಾಫಿ ಪೌಡರ್ ನ ಯೂಸ್ ಮಾಡಿ ಬ್ಲ್ಯಾಕ್ ಕಾಫಿ ಮಾಡುವಂತದ್ದು ವಿತೌಟ್ ಶುಗರ್ ಅಂತ ಹೇಳಿ. ಸೊ ಆ ರೀತಿ ಎಲ್ಲ ಬೇಡಿಕೆ ಇದ್ದಾಗ ಹೊರಗಿನ ಮಾರುಕಟ್ಟೆಯಲ್ಲಿ ಅವರಿಗೆ ಕಲಬೆರಿಕೆ ಜಾಸ್ತಿ ಕಂಡಾಗ ಅದು ಕಾಫಿನೇ ಕುಡಿಬಾರದೇನೋ ಅಂತ ಹೇಳುವಂತ ಒಂದು ಪ್ರಶ್ನೆಗಳು ಅವರಲ್ಲಿ ಮೂಡಿರ್ಬೋದೇನೋ. ಹಾಗಾಗಿ ನಮಗೆ ಅವರಿಗೆ ಒಂದು ಉತ್ತಮ ಕ್ವಾಲಿಟಿಯ ಒಂದು ಕಾಫಿ ಕೊಡಬೇಕು ಅಂತ ಹೇಳಿ ನಾವು ಒಂದು ಬ್ರ್ಯಾಂಡ್ ಅಂತ ಶುರು ಮಾಡಿದ್ವಿ. ಹಾಗೆ ಆ ಬ್ರ್ಯಾಂಡ್ನಲ್ಲಿ ನಾವು ಅವ್ರಿಗೆ ಹೇಗೆ ಬೇಕೋ ಆ ರೀತಿಯ ಕಾಫಿ ವಿತೌಟ್ ಚಿಕೋರಿ ಕೂಡ ಇದೆ, ವಿತ್ ಚಿಕೋರಿ ಕೂಡ ಪರ್ಸೆಂಟೇಜ್ ಅಲ್ಲಿ ಕೂಡ ಕೊಡುವ ಅಂತ ಇದು. ನಾವು ಬೇರೆ ಕಡೆ ಕಾಫಿನು ಕೊಡ್ತೇವೆ ಹಾಗೆ, ಬಟ್ ಈ ಬ್ರ್ಯಾಂಡ್ ಅಂತ ಹೇಳೋದು ಒಂದು ಒಳ್ಳೆಯ ಮಟ್ಟದ ಕಾಫಿ ಜನರಿಗೆ ಕುಡಿಯೋಕೆ ಒಂದು ಅನುಭವಿಸೋ ಒಂದು ಒಳ್ಳೆ ಉದ್ದೇಶದಿಂದ ನಾವು ಆ ರೀತಿ ಮಾಡಿದ್ದೇವೆ ಅಂತ.
1: ಏನ್ ಲಾಭ ಇದೆ ರೈತರಿಗೆ ಇದರಿಂದ ಅಂದ್ರೆ, ಅವ್ರವ್ರದೇ ಬ್ರ್ಯಾಂಡ್ ಮಾಡಿದ್ರೆ ಅನುಕೂಲವೋ ಅನನುಕೂಲವೋ?
0: ಅವ್ರವ್ರದೇ ಬ್ರ್ಯಾಂಡ್ ಮಾಡಿದ್ರೆ ಸ್ವಲ್ಪ ಅನನುಕೂಲ ಅಂದ್ರೆ, ಯಾಕೆ ಅಂತಂದ್ರೆ ಅದ್ರಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಈಗ ಮೀಡಿಯಂ ಟು ಸ್ಮಾಲ್ ಫಾರ್ಮರ್ಗಳಿಗೆ ತುಂಬಾ ಕಷ್ಟ ಆಗ್ಬೋದು ಇದನ್ನ ಮಾಡಕ್ಕೆ. ಯಾಕೆ ಅಂತಂದ್ರೆ ಇದರಲ್ಲಿ ಈಗ ನಮ್ಗೆ ಮೆಷಿನರಿ ಇರ್ಬೋದು, ಪ್ಯಾಕೇಜಿಂಗ್ ಇರ್ಬೋದು, ಲೇಬಲಿಂಗಿಗೆಲ್ಲ ತುಂಬಾ ಖರ್ಚು ಕೂಡ ಆಗತ್ತೆ. ಹಾಗಾಗಿ ನಾವು ಎಲ್ಲರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಮಾಡಿದ್ದೇವೆ ಅಂತ ಹೇಳ್ಬೋದೇನೋ. ನಮ್ಮಿಂದ ಕೂಡ ಅವರಿಗೆ ಬೇಕಾದಾಗೆ ತಗೊಳ್ಬೋದು ಅಂತ ಹೇಳ್ತೇನೆ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬನಿಗೂ ಇದನ್ನ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಮಷಿನರಿಗೆಲ್ಲ ತುಂಬಾ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ಅದ್ರ ಹಿಂದೆನೆ ಓಡಾಡಬೇಕಾಗತ್ತೆ, ತುಂಬಾ ಟೈಮು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ಎಫರ್ಟ್ಸ್. ಹಾಗೆ ಎಲ್ಲರಿಗೂ ಅಷ್ಟು ಟೈಮ್ ಇರ್ಲಿಕ್ಕಿಲ್ಲ.
1: ಒಂದ್ಸರ್ತಿ ಮಾರ್ಕೆಟ್ ಅಲ್ಲಿ ಕ್ಲಿಕ್

0: ಆದ್ರೆ ಬ್ರ್ಯಾಂಡ್ ಅದು ದೊಡ್ಡ ಲಾಭ ತಂದು ಕೊಡ್ಬೋದಲ್ಲ?
1: ಹೌದು ಹೌದು ಖಂಡಿತ.
0: ಈಗ ಹೇಗ್ ನಡೀತಿದೆ ನಿಮ್ಮ ಮಾರುಕಟ್ಟೆ?
1: ಈಗ ನಾವು ಸದ್ಯಕ್ಕೆ ಶುರು ಮಾಡಿದೇವಷ್ಟೇ, ನಮಗೆ ಗೊತ್ತಿರೋ ಜನರಿಗೆ ನಾವು ತಲುಪ್ಸಕ್ ನೋಡ್ತಾ ಇದ್ದೇವೆ. ಈಗ ನಾವು ನಮ್ಮ ವೆಬ್ಸೈಟ್ ಇನ್ನೂ ಸರಿಯಾಗಿ ಸ್ಟಾರ್ಟ್ ಆಗ್ಲಿಲ್ಲ, ಸೊ ಅದಾದ ಮೇಲೆ ನಾವು ಹೇಳ್ಬೋದು. ಈಗ
0: ಸದ್ಯಕ್ಕೆ ಕಾಫಿ ಮಾತ್ರ,
1: ಸದ್ಯಕ್ಕೆ ಈಗ ಕಾಫಿ ಮಾತ್ರ ಮಾಡ್ತಾ ಇದ್ದೇವೆ.
0: 250ಕ್ಕೂ ಹೆಚ್ಚು ವಿದೇಶಿ ಹಣ್ಣುಗಳ ತಳಿಗಳು ನಿಮ್ಮ ತೋಟದಲ್ಲಿದೆ ಅಂತ ಕೇಳಿದೆ. ಅದನ್ನ ಯಾವ್ದನ್ನು ನೀವು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆ ಥರದ್ದೆಲ್ಲ ಯೋಚನೆ ಮಾಡಿಲ್ವಾ?
1: ಸದ್ಯಕ್ಕೀಗ ಆ ರೀತಿ ಯೋಚನೆ ಮಾಡಲಿಲ್ಲ. 2024 ನಮ್ಮ ರಾಂಬುಟನ್ ಕೃಷಿ ಏನಿದೆ ತುಂಬ ಒಳ್ಳೆ ಬೆಳೆಗಳನ್ನ ನಮಗೆ ಕೊಟ್ಟಿದೆ, ತುಂಬ ಒಳ್ಳೆ ಈಲ್ಡ್ ಇತ್ತು ಬಿಫೋರ್ ಲಾಸ್ಟ್ ಇಯರ್. ಅದನ್ನ ನಾವು ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡಲಿಲ್ಲ, ಟ್ರೇಡರ್ಸ್ ಅಂದ್ರೆ ಮಿಡ್ಲ್ ಮೆನ್ ಅಂತ ಏನು ಹೇಳ್ತೇವೆ ನಾವು, ಅವರ ಕೈಯಲ್ಲಿ ಸ್ವಲ್ಪ ಅಂದ್ರೆ ಕೆಜಿ ಗಟ್ಲ ಅವ್ರು ಕುಯ್ಕೊಂಡು ಹೋಗಿ ನಮ್ಮ ತೋಟದಿಂದ ಅವ್ರು ಎಕ್ಸ್ಪೋರ್ಟ್ ಮಾಡಿದ್ದಾರೆ, ನಾವು ಡೈರೆಕ್ಟ್ ಆಗಿ ಮಾಡ್ಲಿಕ್ಕೆ ಹೊರಡಲಿಲ್ಲ, ಆ ರಿಸ್ಕ್ ನಾವು ಇನ್ನೂ ತಗೊಳ್ಳಲಿಲ್ಲ. ಮತ್ತೆ ಲಾಸ್ಟ್ ಇಯರ್ ನಾವೇ ಮಾಡುವಂತ ಹೊರಟಾಗ ನಾವು ಅನ್ಕೊಂಡ ಮಟ್ಟಿಗೆ ಬೆಳೆ ಇರಲಿಲ್ಲ ಲಾಸ್ಟ್ ಇಯರ್. ಹಾಗೆ ಈ ವರ್ಷ ಒಂದು ಸ್ವಲ್ಪ ಮಟ್ಟಿಗಿದೆ, ಆದ್ರೂ ನಾವು ಆ ಯೋಚನೆ ಮಾಡ್ಲಿಲ್ಲ. ಇನ್ನು ಎಕ್ಸ್ಪೋರ್ಟ್ ಸ್ವಲ್ಪ ರಿಸ್ಕ್ ಆದ ಕಾರಣ ನಮಗೆ, ಯಾಕಂತಂದ್ರೆ ಈಗ ಒಂದು ಕಡೆಯಿಂದ ಕಾಫಿ ಕೆಲಸ, ಈ ಕಡೆಯಿಂದ ಹಣ್ಣು, ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಆ ಯೋಚನೆ ಮಾಡ್ಲಿಲ್ಲ.
0: ನೀವು ಇತ್ತೀಚೆಗೆ ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನಡೀತಲ್ಲ, ಅಲ್ಲಿ ಹೋಗಿ ನೀವು ಬೆಳೆದ ಹಣ್ಣುಗಳ ಪ್ರದರ್ಶನ ಎಲ್ಲ ಮಾಡಿ ಬಂದ್ರಿ. ಅದು ಐಡಿಯಾ ಬಂದಿದ್ದು ಹೇಗೆ, ಗೊತ್ತಾಗಿದ್ದು ಹೇಗೆ, ಅದರಿಂದ ಏನು ಉಪಯೋಗ ಆಗುತ್ತೆ?
1: ಈ ಕಾರ್ಯಕ್ರಮ 17-18 ICAR IIHR ಬೆಂಗಳೂರು ಹೆಸರುಘಟ್ಟದಲ್ಲಿ ನಡೆದಿತ್ತು. ಈ ಕಾರ್ಯಕ್ರಮಕ್ಕೆ ನಮಗೆ ಸೀನಿಯರ್ ಸೈಂಟಿಸ್ಟ್ ಆದಂತಹ ಕರುಣಾಕರ್ ಅವರು ನಮ್ಮ ತಂದೆಗೆ ಇನ್ವಿಟೇಷನ್ನ ಕಳಿಸಿದ್ರು. ಹಾಗಾಗಿ ನಾವು ಹಾಗೆ ಕೊಡಗಿನಿಂದ ರವಿಶಂಕರ್ ಪೊನ್ನಂಪೇಟೆ ನಾವು ಭಾಗವಹಿಸಿದ್ವಿ. ನಮ್ಮನ್ನು ಸೇರಿಸಿ 8 ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ವಿ. 8 ಪ್ರತಿಯೊಬ್ಬನು ತಾನು ಬೆಳೆದಂತಹ ವಿದೇಶಿ ಹಾಗೂ ದೇಶಿ ಮತ್ತು ಭತ್ತ ಹಲಸು ಅಂತ ವಿವಿಧ ತನ್ನ ಕೃಷಿಗಳನ್ನ ಪ್ರದರ್ಶನ ಮಾಡಿದ್ರು. ಹಾಗೆ ನಮಗೆ ಅಲ್ಲಿ ಮೊದಲನೇ ದಿನ ಅಂದ್ರೆ 17 ಬೆಳಗ್ಗೆ ನಮಗೆ ನಾವು ಬೆಳೆದಂತಹ ದೇಶಿ ಹಾಗೂ ವಿದೇಶಿ ಮತ್ತು ಕೆಲವೊಂದು ಕಾಡು ಹಣ್ಣುಗಳನ್ನು ಕೂಡ ನಾವು ಪ್ರದರ್ಶನಕ್ಕೆ ಇಟ್ಟಿದ್ವಿ. ಅದನ್ನ ವೀಕ್ಷಣೆಗೋಸ್ಕರ ನಮ್ಮ ಡೆಲ್ಲಿಯ ನಿರ್ದೇಶಕರಾದ ICAR ಹಾಗೂ IIHR ಡಾಕ್ಟರ್ RS ಪರೋಡ ಅವರು ಮತ್ತು ನಮ್ಮ ಬೆಂಗಳೂರಿನ ಡೈರೆಕ್ಟರ್ ಆದ TK ಬೆಹರಾ ಅವರು ಮತ್ತು ನಮ್ಮ ಹಲವಾರು ಗಣ್ಯ ವ್ಯಕ್ತಿಗಳು ಬಂದು ಹಣ್ಣುಗಳನ್ನ ವೀಕ್ಷಣೆ ಮಾಡಿ ನಾವು ಅವರ ಮೆಚ್ಚುಗೆಗೆ ಪಾತ್ರರಾದ್ವಿ. ಅವರು ಆ ಹಣ್ಣುಗಳನ್ನ ಕೂಡ ಟೇಸ್ಟ್ ಮಾಡಿದ್ರು, ಅದು ಹೇಗಿದೆ ಅಂತ. ನನಗೆ 2 ಕಾಲಾವಕಾಶ ಕೂಡ ಸಿಕ್ಕಿತ್ತು ಅದು ಹೇಗಿದೆ ಅಂತ ಅವರಿಗೆ ವಿವರಿಸಕ್ಕೆ. ಹಣ್ಣು, ಹಣ್ಣಿನ ರುಚಿ ಹಾಗೂ ಅದರ ಆರೋಗ್ಯಕರ ಲಾಭ ಕೂಡ ನಾನು ಅವರಿಗೆ ವಿವರಿಸಿದೆ. ಅದಾದ ನಂತರ ಅದೇ ದಿನದ ಮಧ್ಯಾಹ್ನ ಎಲ್ಲ ರೈತರಿಗೂ, 8 ಕೂಡ ನಾವು ಬೆಳೆದಂತಹ ಬೆಳೆಗಳನ್ನ ಮಾತಾಡ್ಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ರು. ಹಾಗೆ ನಾನು ಮುಖ್ಯವಾದ ರೈತ ಅಲ್ಲ, ನನ್ನ ತಂದೆ ಆದ ಕಾರಣ ನಾನು ಕೆಲವೊಂದು ಹಣ್ಣುಗಳ ಬಗ್ಗೆ ಮಾತಾಡಿದೆ. ಅದಕ್ಕಿಂತ ಜಾಸ್ತಿ ನಾನು ನಮ್ಮ ಜನರೇಷನ್ ಅಂದ್ರೆ ಜೆನ್ಜಿ ಅಂತ ಏನ್ ಹೇಳ್ತೀವಿ ನಾವು, ಜೆನ್ಜಿಗಳು ಯಾಕೆ ಅಷ್ಟು ಇನ್ವಾಲ್ವ್ ಆಗ್ತಾ ಇಲ್ಲ, ಯಾಕೆ ಅವರು ಕೃಷಿ ಹುದ್ದೆಗೆ ಜಾಸ್ತಿ ಬರ್ತಾ ಇಲ್ಲ ಅಂತ ಹೇಳಿ, ಮತ್ತೆ ನಾವ್ ಯಾಕೆ ಇದರೊಳಗೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿದೀವಿ ನಮ್ಮ ಟೈಮ್ನ, ಹಾಗೆ ನಾವ್ ಯಾಕೆ ಇನ್ವಾಲ್ವ್ ಆಗಿದ್ದೀವಿ ಅಂತ ಹೇಳೋ ಒಂದು ಕೆಲವೊಂದು ಮಾತುಗಳನ್ನ ನಾನು ಅಲ್ಲಿ ಆಡಿದೆ. ಅದಾದ ಮೇಲೆ ಮಾರನೇ ದಿನ ನಮಗೆ ನಮ್ಮ ಕರ್ನಾಟಕದ ರಾಜ್ಯಪಾಲರಾದಂತಹ ಶ್ರೀ ತಾವರ್ಚಂದ್ ಗ್ಯಾಲೋಟ್ ಅವರು ಕೂಡ ನಾವು ಬೆಳೆದಂತ ಹಣ್ಣುಗಳನ್ನ ಅವರ ಎದುರುಗಡೆ ಪ್ರದರ್ಶನ ಮಾಡಿದ್ವಿ. ಮತ್ತೆ ನನಗೆ ಒಂದು 2 ಕಾಲಾವಕಾಶ ಕೂಡ ಸಿಕ್ಕಿತ್ತು ಅವರಿಗೆ ನಾವು ಬೆಳೆದಂತಹ ಹಣ್ಣು ಅದರ ಆರೋಗ್ಯಕರ ಲಾಭಗಳನ್ನ ಹೇಳಲಿಕ್ಕೆ ಕಾಲಾವಕಾಶ ಕೂಡ ಸಿಕ್ಕಿತ್ತು, ಅದು ನನ್ನ ಸೌಭಾಗ್ಯವೇ ಹೌದು. ಹಾಗೆ 2 ಅದನ್ನ ಅವರಿಗೆ ಹೇಳಿ ಆ ದಿನ ಆಗಿತ್ತು. ಮತ್ತೆ ಇಡೀ ರಾಜ್ಯ ಹಾಗೂ ಬೇರೆ ರಾಜ್ಯದಿಂದ ಕೂಡ ಸೀನಿಯರ್ ಸೈಂಟಿಸ್ಟ್ಗಳು ಮತ್ತು ನಿರ್ದೇಶಕರು ಎಲ್ಲರೂ ಕೂಡ ಬಂದಿದ್ರು, ನಮ್ಮ ಹಣ್ಣನ್ನ ವೀಕ್ಷಣೆ ಮಾಡಿದ್ರು, ನಾವು ಅವರ ಮೆಚ್ಚುಗೆಗೆ ಪಾತ್ರರಾಗಿದ್ವಿ.
0: ಮುಂದಿನ ಆಲೋಚನೆಗಳೇನು ಮೈತ್ರಿಯೇ? ಒಂದು ಕೃಷಿನಲ್ಲಿ ಆಸಕ್ತಿ ಇದೆ, ಮಾರ್ಕೆಟಿಂಗ್ ಅಲ್ಲಿ ಆಸಕ್ತಿ ಇದೆ, ನೀವು ಓದಿರೋ ವಿಭಾಗ ಸಹ ಅದಕ್ಕೆ ಸಂಬಂಧಪಟ್ಟಿರೋ ಆಗಿರೋದ್ರಿಂದ ನಿಮ್ಗೊಂಚೂರು ಅನುಕೂಲ ಆಗಬಹುದು ಅಂತ ಅನ್ಸುತ್ತೆ ನನಗೆ. ಅದನ್ನ ಬಿಟ್ರೆ ಬೇರೆ ಏನು ಯೋಚನೆ ಮಾಡಿದ್ದೀರಾ?
1: ಖಂಡಿತವಾಗ್ಲೂ ಆಸಕ್ತಿ ಅಂತೂ ಇದ್ದೇ ಇದೆ, ಆದ್ರೆ ನನಗೆ ಅದರೊಂದಿಗೆ ನಾನು ಕೇಂದ್ರ ಸರ್ಕಾರ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆಗ್ತಾ ಇದ್ದೇನಲ್ಲ, ಹಾಗೆ ಅದು ಕೂಡ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಸೊ ನಾನು ಪ್ರಿಪೇರ್ ಆಗ್ತಾ ಇದ್ದೇನೆ ಇವಾಗ, ಹಾಗೆ ಇದ್ರಲ್ಲಿ ಕೂಡ ಆಸಕ್ತಿ ಇದೆ. ನನ್ನ ಉದ್ದೇಶ ಏನಪ್ಪ ಅಂತಂದ್ರೆ, ಕೇಂದ್ರ ಸರ್ಕಾರದ ಈ ಹುದ್ದೆಗೆ ಏನಾದ್ರು ಕೆಲಸ ಸಿಕ್ಕಿದ್ರೆ ಖಂಡಿತವಾಗ್ಲೂ ನನ್ನ ಕೈಯಲ್ಲಾದಷ್ಟು ನಾನು ರೈತರಿಗೆ ಅಥವಾ ಬೇಕಾದವರಿಗೆ ಸಹಾಯ ಮಾಡಬಹುದೇನೋ ಅಂತ ನನ್ನ ಉದ್ದೇಶ.
0: ರೈತರಿಗೆ ಏನ್ ಸಹಾಯ ಮಾಡಬಹುದು ಅಂತ ನಿಮ್ಗೆ?
1: ಖಂಡಿತವಾಗ್ಲೂ, ಯಾಕೆ ಅಂತಂದ್ರೆ ನಾನು ಸುತ್ತಮುತ್ತ ನೋಡಿದ ಹಾಗೆ ನಾನು ಹಾಗೆ ಬೆಳೆದಿದ್ದೇನೆ ಕೂಡ, ಕಷ್ಟಗಳನ್ನ ನೋಡಿದ್ದೇನೆ ಅವ್ರು ಏನೆಲ್ಲ ಅನುಭವಿಸ್ತಾ ಇರ್ತಾರೆ ಯಾವ ಟೈಮಲ್ಲಿ ಅಂತ. ಹಾಗಾಗಿ ಅವರಿಗೆ ಸರಿಯಾದ ಟೈಮಿಗೆ ಫರ್ಟಿಲೈಸರ್ಸ್ ಬೇಕಾಗುತ್ತೆ, ಆರ್ಗ್ಯಾನಿಕ್ ಇರ್ಬೋದು ಇನ್ಆರ್ಗ್ಯಾನಿಕ್ ಇರ್ಬೋದು, ಯಾವ್ದಾದ್ರು ಫರ್ಟಿಲೈಸರ್ಸ್ ವಿಷಯದಲ್ಲಿ ಇರ್ಬೋದೇನೋ. ಅದರ ಜೊತೆಗೆ ಅವ್ರಿಗೆ ಕೆಲವೊಂದು ಅವೇರ್ನೆಸ್ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಮೇಡಮ್, ಇವಾಗ ನನ್ಗೆ ಇಂಟ್ರೆಸ್ಟ್ ಹೆಚ್ಚಾಗಿರೋದು ದೇಶಿ ಹಾಗೂ ವಿದೇಶಿ ಹಣ್ಣು ಇರ್ಬೋದು, ಆದ್ರೆ ಎಲ್ಲರೂ ಕೂಡ ಅದನ್ನ ಮಾಡಕ್ ಕಷ್ಟ ಆಗಬೇಕು. ಆದ್ರೆ ನನ್ನ ಒಂದು ಅಭಿಪ್ರಾಯ ಏನಂದ್ರೆ, ಯಾವುದೇ ಕೃಷಿಗಳಾಗ್ಲಿ ಅವ್ರಿಗೆ

0: ಕೆಲವೊಂದು ಸಜೆಷನ್ ಕೊಡೋದಿರ್ಬೇಕು. ಅಂದ್ರೆ ಕೆಲವೊಂದು ಕೃಷಿಗಳಿಗ ಭತ್ತ ಇರ್ಬೋದು, ಕಬ್ಬು ಎಲ್ಲಾ ಕಡೆ ಬೆಳಿಲಿಕ್ಕೆ ಆಗೋದಿಲ್ಲ, ಅಥವಾ ಹಣ್ಣು ಇರ್ಬೋದು, ಹಣ್ಣಿನ ಬೆಳೆಗಾರರಿಗಾದ್ರೂ ಕೂಡ ಎಲ್ಲಾ ಹಣ್ಣನ್ನು ಎಲ್ಲಾ ಸೀಸನ್ ಅಲ್ಲಿ ಬೆಳೆಯಕ್ ಆಗೋದಿಲ್ಲ. ಹಾಗಾಗಿ ಅಂತ ವಿಷಯ ಮತ್ತೆ ಇನ್ನೊಂದು ಬೀಜದ ಗಿಡ ಹಾಗೆ ಕಸಿ ಗಿಡ ವಿವಿಧ ತರದ ಇನ್ಫಾರ್ಮೇಶನ್ಸ್ ಏನಿರುತ್ತೆ ಇದರ ಬಗ್ಗೆ, ಸೊ ಅಂತ ಮಾಹಿತಿಗಳನ್ನ ಜನರಿಗೆ ಕೊಟ್ಟು ಒಂದು ಒಳ್ಳೆ ಸಲಹೆ ನೀಡುವ ಅಂತ ಆ ರೀತಿ ಒಂದು ಅವಕಾಶ ಸಿಕ್ಕಿದ್ರೆ ಈ ರೀತಿ ದೊಡ್ಡ ಮಟ್ಟಿಗೆ ಸಹಾಯ ಮಾಡಬಹುದೇನೋ ಅಂತ ನನ್ನ ಉದ್ದೇಶ.
1: ಇಲ್ಲಿ ಸಹ ಸ್ಥಳೀಯ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಸಹ ರೈತರಿಗೆ ಆಗಾಗ ತರಬೇತಿ ಕಾರ್ಯಾಗಾರಗಳನ್ನ ಮಾಡ್ತಾರೆ, ಮತ್ತೆ ಫೀಲ್ಡ್ ವಿಸಿಟ್ ಅಂತ ಇರುತ್ತೆ. ಯಾರಾದ್ರೂ ಪ್ರಗತಿಪರವಾಗಿ ಕೃಷಿ ಮಾಡಿದವರು ಜಮೀನಿಗೆ ಹೋಗೋದು, ಅಥವಾ ಇನ್ನೆಲ್ಲಾರು ಬೆಳೆ ನಷ್ಟ ಆಗಿದೆ ಅಥವಾ ಬೆಳೆ ಇಲ್ಲಿ ಕುಂಠಿತ ಆಗ್ತಾ ಇದೆ ಅಂದಾಗ ಅವರು ಕೂಡ ವಿಸಿಟ್ ಮಾಡ್ತಾರೆ, ಮಣ್ಣಿನ ಪರೀಕ್ಷೆ ಮಾಡ್ತಾರೆ. ಸಾಕಷ್ಟು ಹಲವಾರು ಬೆಳವಣಿಗೆಗಳಾಗಿದೆ, ಆದ್ರೆ ಇನ್ನೂ ಬೇಕು ಅಂತ ಆ ಫೀಲ್ಡ್ ಅಲ್ಲಿ ಇರೋರಿಗೆ ಮಾತ್ರ ಆಗುತ್ತೆ. ಮತ್ತೆ ಈಗ ಮೊನ್ನೆ ರಾಜ್ಯಪಾಲರ ಕಡೆಯಿಂದ ನಿಮ್ಗೆ ಅಪ್ರಿಶಿಯೇಷನ್ ಕೂಡ ಸಿಕ್ಕಿದೆ, ಅದೆಲ್ಲ ಎಷ್ಟು ಖುಷಿ ಕೊಡುತ್ತೆ.
0: ಹೌದು, ನನಗೆ ಸುಂದರವಾದ ಕ್ಷಣಗಳಲ್ಲಿ ಅದು ಒಂದು ಅಂತ ಹೇಳ್ಬೋದು. ತುಂಬಾ ಹೆಮ್ಮೆ ಅನ್ಸುತ್ತೆ. ಒಂದು ಕಡೆಯಿಂದ ಒಂದ್ ಸ್ವಲ್ಪ ಭಯ, ಆದ್ರೆ ಭಯಕ್ಕಿಂತ ಹೆಚ್ಚಾಗಿ ಖುಷಿ ಇತ್ತು. ರಾಜ್ಯಪಾಲರನ್ನು ನೋಡ್ತೀನಿ, ನಮ್ಮ ಮನೆಯಲ್ಲೇ ಬೆಳೆದಂತ ಹಣ್ಣುಗಳ ಬಗ್ಗೆ ಮಾತಾಡ್ತೇನೆ ಅಂತ ಹೇಳುವಂತ ಖುಷಿ ತುಂಬಾ ಇತ್ತು. ಅದೇ ನಾನು ಹೇಳಿದ ಹಾಗೆ ಡೆಲ್ಲಿಯ ಡೈರೆಕ್ಟರ್ ಆದಂತಹ RS ಬರೋಡ ಸರ್ ಅವರು ಕೂಡ ನನ್ನನ್ನ ಅವರೇ ಗವರ್ನರ್ ತಾವರ್ಚಂದ್ ಗಹ್ಲೋಟ್ ಅವರಿಗೆ ಪರಿಚಯ ನೀಡಿದ್ರು. ನಾನು ಅಂತ ದೊಡ್ಡ ವ್ಯಕ್ತಿಗಳ ಎದುರುಗಡೆ ನಿಂತು ನನ್ನ ಪರಿಚಯ ನೀಡ್ತಾ ಇದ್ದೇನೆ. ನಾನು ನಮ್ಮ ಮನೆಯಲ್ಲಿ ಆದಂತ ಕೆಲವೊಂದು ಹಣ್ಣುಗಳು ನಮ್ಮ ಪ್ರದರ್ಶನಕ್ಕೆ, ಅಂದ್ರೆ ಅಬಿಯು ಅಂತ ಹೇಳುವ ಒಂದು ಹಣ್ಣು, ರಾಂಬೂಟನ್, ಮ್ಯಾಂಗೋಸ್ಟಿನ್, ಲಾಂಗಾನ್, ಮಾನ್ಸ್ಟೆರಾ ಮತ್ತೆ ಮಹಕುಟ ದೇವ ಅಂತ ಹೇಳುವ ಹಣ್ಣು, ಅದರ ಜೊತೆಗೆ ರಾಂಬೂಟನ್ ಅಲ್ಲಿ ವಿವಿಧ ವೆರೈಟಿಗಳು 7-8 ವೆರೈಟಿಗಳನ್ನ ತಗೊಂಡು ಹೋಗಿದ್ವಿ. 90 ವೆರೈಟಿಯ ಹಣ್ಣು ನಾವು ಅಲ್ಲಿ ಪ್ರದರ್ಶನಕ್ಕೆ ತಗೊಂಡು ಹೋಗಿದ್ವಿ. ಆದ್ರೆ ಆ 90 ವೆರೈಟಿನ ಗವರ್ನರ್ ಎದುರುಗಡೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಸಮಯದ ಕೊರತೆಯಿಂದ. ನಾವು ಮುಖ್ಯವಾಗಿ ಯಾವ ಹಣ್ಣನ್ನ ಬೆಳಿತೇವೋ, ರಾಂಬೂಟನ್ ಇರ್ಬೋದು, ಮ್ಯಾಂಗೋಸ್ಟಿನ್, ಅಭಿಯು ಹಾಗೆ ಮಹಕುಟ ದೇವ, ಇಂತ ಹಣ್ಣುಗಳನ್ನ ಅವರ ಎದುರುಗಡೆ ಪ್ರದರ್ಶನ ಮಾಡಿ ನಾನು ಅದರ ಆರೋಗ್ಯಕರ ಲಾಭ, ಅಂದ್ರೆ ಮಹಕುಟ ದೇವ ಅಂತ ಏನೊಂದು ಹಣ್ಣಿದೆ ಅದು ನಾವು ಸೀದಾ ಹಾಗೆ ತಿನ್ಲಿಕ್ಕಾಗೋದಿಲ್ಲ ಆ ಹಣ್ಣು, ಆ ಹಣ್ಣನ್ನ ಪ್ರೊಸೆಸ್ ಮಾಡ್ಲಿಕ್ಕಿದೆ, ಅದು ನಾವು ಮಾಡೋದಿಲ್ಲ. ಆದ್ರೆ ಅದನ್ನ ಹೆಚ್ಚಾಗಿ ಹೊರದೇಶದಲ್ಲಿ, ಈ ಇಂಡೋನೇಷ್ಯಾ, ಮಲೇಷ್ಯಾದಂತ ಹೊರದೇಶದಲ್ಲಿ ಅದನ್ನ ಪ್ರೊಸೆಸ್ ಮಾಡಿ ಮತ್ತೆ ಡಯಾಬಿಟಿಕ್ ಪೇಷಂಟ್ ಗಳಿಗೆ ತುಂಬಾ ಅನುಕೂಲ ಆಗುವಂತ ಒಂದು ಅಂಶಗಳಿದೆ ಅದರಲ್ಲಿ. ಹಾಗೆ ಆ ಹಣ್ಣು, ಹಾಗೆ ನಮ್ಮಲ್ಲಿ ಬೆಳೆದಂತ ನಾವು ಸರ್ಸೂಪ್ ಅಂತ ಹೇಳ್ತೀವಿ, ಅದನ್ನ ನಾವು ಲಕ್ಷ್ಮಣ ಫಲ ಅಂತ ಕನ್ನಡದಲ್ಲಿ ಕರಿತೇವೆ. ಸೊ ಅದು ಕೂಡ ಕ್ಯಾನ್ಸರ್ ಗೆ ತುಂಬಾ ಒಳ್ಳೆಯ ಒಂದು ಹಣ್ಣು, ಅದನ್ನು ಕೂಡ ಪ್ರದರ್ಶನ ಮಾಡಿ ಅದರಲ್ಲಿರುವಂತ ಆರೋಗ್ಯಕರ ಲಾಭನ ನಾನು ಅವರಿಗೆ ವಿವರಿಸಿದೆ. ಅದ್ರ ಜೊತೆಗೆ ಹಣ್ಣಿನ ರುಚಿ ಹೇಗಿರುತ್ತೆ, ಮ್ಯಾಂಗೋಸ್ಟಿನ್ ಅಂತ ಹೇಳೋದು ನಾವು ಹೊರಗಡೆ ಥೈಲ್ಯಾಂಡ್ ಅಂತ ದೇಶದಲ್ಲಿ ಕಾಣಕ್ ಸಿಗುತ್ತೆ, ಆದ್ರೆ ನಮ್ಮ ಭಾರತದಲ್ಲಿ ಈಗೀಗ ಬೆಳೀತಿದ್ದಾರೆ, ಕೇರಳದಲ್ಲಿ ಹೆಚ್ಚಿನ ಮಟ್ಟಿಗೆ ಬೆಳೀತಿದ್ದಾರೆ, ಕರ್ನಾಟಕದಲ್ಲಿ ಕೂಡ ಬೆಳೀತಿದ್ದಾರೆ. ಹೇಗೂ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಬೇಕಾದ ಕಾರಣ ಅದನ್ನ ಎಲ್ಲಾ ಕಡೆ ಬೆಳಿಲಿಕ್ಕೆ ಆಗೋದಿಲ್ಲ. ಹಾಗೆ ಆ ವಿಷಯದ ಬಗ್ಗೆ ಸ್ವಲ್ಪ ಹೇಳಿದೆ. ಮತ್ತೆ ಅದರೊಂದಿಗೆ ನಾನು ಮ್ಯಾಂಗೋಸ್ಟಿನ್ ರುಚಿ ಹೇಗಿರುತ್ತೆ, ರಾಂಬುಟನ್ ಹೇಗಿರುತ್ತೆ, ಹೇಗೆ ತಿನ್ಬೇಕು ಅಂತ ಹೇಳೋ ಒಂದು 2 ನಿಮಿಷದಲ್ಲಿ ಈ ರೀತಿ ಅವರಿಗೆ ವಿವರಣೆ ಕೊಟ್ಟೆ.
1: ಅದೆಲ್ಲ ಸಂತೋಷ,
0: ತುಂಬಾ ಸಂತೋಷ.
1: ನಿಮ್ಮ ಈ ಆಸಕ್ತಿ ಎಲ್ಲರಿಗೂ ಬರಲ್ಲ, ಕೆಲವ್ರಿಗೆ ಏನಂದ್ರೆ ಕೃಷಿ ನೋಡ್ ನೋಡಿ ಅಯ್ಯೋ ಇದೇನಪ್ಪ ಅಂತ ಅನ್ಸ್ಬಿಟ್ಟಿರುತ್ತೆ, ಇನ್ ಕೆಲವ್ರಿಗೆ ಅದ್ರದ್ದು ಮಹತ್ವ ಗೊತ್ತಾಗಿರುತ್ತೆ. ಆ ಮಹತ್ವ ತಿಳ್ಕೊಂಡವರಲ್ಲಿ ನೀವು ಕೂಡ ಒಬ್ರು. ನೀವು ಆಸೆ ಪಟ್ಟಂಗೆ ನೀವೀಗ ಪರೀಕ್ಷೆ ಬರೀಲಿಕ್ಕೆ ತಯಾರಿ ಮಾಡ್ತಿದ್ದೀರಿ, ನಿಮ್ಗೆ ಅಲ್ಲೂ ಯಶಸ್ಸು ಸಿಗ್ಲಿ, ಅಲ್ಲಿ ಸಿಕ್ಕ ಮೇಲೆ ಅದನ್ನು ಸಹ ಬಿಡ್ಬೇಡಿ
0: ಖಂಡಿತ,
1: ಯಾಕಂದ್ರೆ ಇದು ಕಂಟಿನ್ಯೂ ಆಗ್ಬೇಕು, ಇದು ಮುಂದುವರಿಬೇಕು, ಪೀಳಿಗೆಯಿಂದ ಪೀಳಿಗೆಗೆ ಅದರ ಜ್ಞಾನ ಹಂಚಬೇಕು. ನಿಮ್ ತಂದೆಯವ್ರಿಗೆ ಇರೋ ಜ್ಞಾನ ನಿಮಗೂ ಬರ್ಲಿ, ಅದನ್ನು ಮತ್ತೆ ನಿಮ್ಮ ಮುಂದಿನ ಪೀಳಿಗೆಗೆ ತಲುಪಿಸಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸೋಣ.
0: ನಾನು ಕೊನೆಯದಾಗಿ ನನ್ನ ಅಭಿಪ್ರಾಯನ ಮಾತಾಡ್ಲಿಕ್ಕೆ ವ್ಯಕ್ತಪಡಿಸಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಹೃದಯ ಧನ್ಯವಾದಗಳು. ಈ ವೇದಿಕೆ ಮೂಲಕ ನಾನು ನನ್ನ ತಂದೆ ಆದಂತ ಸುಧೀರ್, ನನ್ನ ತಾಯಿ ವಿಜಯಲಕ್ಷ್ಮಿ, ನನ್ನ ತಮ್ಮ ಹಾಗೆ ನನ್ನ ಚಿಕ್ಕಪ್ಪ, ಅವರು ಕೂಡ ಕಾಫಿ ಕೃಷಿಯನ್ನು ಮಾಡ್ತಾರೆ, ನನ್ನ ಚಿಕ್ಕಪ್ಪ ಸತೀಶ್ ಕುಮಾರ್ ಅವರ ಹೆಸರು, ಕಾಫಿ ಕೃಷಿಗಳ ಜೊತೆಗೆ ಮನೆ ಉಪಕಾರಕ್ಕಾಗುವಂತಹ ತರಕಾರಿ ಕೂಡ ಬೆಳೆಸ್ತಾರೆ. ಬೀನ್ಸ್ ಅಂತ ಏನ್ ಹೇಳ್ತೀವಿ ನಾವು, ಅದನ್ನ ಅವ್ರು ಮಾರಾಟ ಕೂಡ ಮಾಡ್ತಾರೆ, ಬೆಳೆಸ್ತಿ. ಅವರು ಕೂಡ ತುಂಬಾ ಸಹಕರಿಸಿದ್ದಾರೆ ನಮ್ಮ ಜರ್ನಿಯಲ್ಲಿ, ಅವರು ಕೂಡ ಭಾಗಿಯಾಗಿದ್ದಾರೆ. ಅವರಿಗೆ ಹಾಗೆ ನನ್ನ ಕುಟುಂಬದ ಎಲ್ಲರಿಗೂ, ನಮ್ಮನ್ನ ಸಹಕರಿಸಿದ ಎಲ್ಲರಿಗೂ ಕೂಡ ಈ ವೇದಿಕೆ ಮೂಲಕ ತುಂಬಾ ಹೃದಯ ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದಗಳು.
1: ನಮಸ್ತೆ.
2: ಇದುವರೆಗೆ ಕೃಷಿ ಚಟುವಟಿಕೆ ಮತ್ತು ಮಾರುಕಟ್ಟೆ ವಿಭಾಗದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಮೈತ್ರೇಯಿ ಸುಧೀರ್ ಕುಮಾರ್ ಮಕ್ಕಿಮನೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸುಜಾತಾ ಎಫ್ ತಳವಾರ್. ಈಗ ಕೇಳುವ ಭತ್ತದಲ್ಲಿ ಎಲೆ ಸುರುಳಿ ಹುಳುವಿನ ಬಾಧೆ ಹಾಗೂ ಬೆಂಕಿ ರೋಗ ಈ ಕುರಿತು ಮಾಹಿತಿ.
1: ರೈತ ಬಾಂಧವರೇ ನಮಸ್ಕಾರ. ಭತ್ತವು ಕೊಡಗು ಜಿಲ್ಲೆಯ ಬಹುಮುಖ್ಯ ಆಹಾರ ಬೆಳೆಯಾಗಿದ್ದು, ಅಧಿಕ ಮಳೆ ಬೀಳುವ ಪ್ರದೇಶದಲ್ಲಿ ಭತ್ತದ ಬೆಳೆಯನ್ನ ಪರಂಪರಾಗತವಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆಯಲಾಗುತ್ತಿದೆ. ದಶಕಗಳ

0: ಹಿಂದೆ ಅನ್ನದ ಬಟ್ಟಲು ಎಂದು ಕರೆಯುತ್ತಿದ್ದ ಜಿಲ್ಲೆಯಲ್ಲಿ ದಿನ ಕಳೆದಂತೆ ಹಲವಾರು ಕಾರಣಗಳಿಂದ ಭತ್ತದ ಬೆಳೆಯು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು ಭತ್ತ ಬೆಳೆಯುವ ಪ್ರದೇಶವು ಗಣನೀಯವಾಗಿ ಕ್ಷೀಣಿಸುತ್ತಿದೆ. ಕೊಡಗಿನಲ್ಲಿ ಹುತ್ತರಿ ಹಬ್ಬವನ್ನು ಆಚರಿಸಲು ಬೇಕಾಗಿರುವ ಕದರನ್ನು ಸಹ ಭತ್ತವನ್ನು ಬೆಳೆದಿರುವ ಬೇರೆ ರೈತರಿಂದ ತಂದು ಆಚರಿಸುವ ಪರಿಸ್ಥಿತಿ ಇಂದಿನ ದಿನಗಳಲ್ಲಿ ನಾವು ಸಹಜವಾಗಿ ಕಾಣಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ರೈತರು ವಾಣಿಜ್ಯ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯಲು ಆಸಕ್ತಿ ಹೊಂದಿದ್ದು ಭತ್ತವನ್ನು ಬೆಳೆಯುವ ಪ್ರದೇಶ ಕಡಿಮೆಯಾಗುತ್ತಿದ್ದು ಇಳುವರಿಯಲ್ಲಿ ಕೂಡ ಇಳಿಮುಖವಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಭತ್ತದ ನಾಟಿ ಕಾರ್ಯ ಬಹುತೇಕ ಮುಗಿದಿದ್ದು, ನಾಟಿ ಮಾಡಿ 30 ರಿಂದ 40 ದಿನಗಳಾಗಿರುವ ಈ ಸಂದರ್ಭದಲ್ಲಿ ಗದ್ದೆಗಳಲ್ಲಿ ಬೆಂಕಿ ರೋಗ ಮತ್ತು ಎಲೆ ಸುರುಳಿ ಹುಳುವಿನ ಬಾಧೆ ಜಿಲ್ಲೆಯ 5 ತಾಲೂಕುಗಳಾದ ಮಡಿಕೇರಿ, ವಿರಾಜಪೇಟೆ, ಪೊನ್ನಂಪೇಟೆ, ಕುಶಾಲನಗರ ಮತ್ತು ಸೋಮವಾರಪೇಟೆಗಳಲ್ಲಿ ಕಾಣಿಸಿಕೊಂಡಿದೆ. ಇದರ ಹತೋಟಿಗೆ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲು ಇವರ ಸಹಯೋಗದೊಂದಿಗೆ ಕೃಷಿ ಇಲಾಖೆ ಕೊಡಗು ಜಿಲ್ಲೆ ರೈತರಿಗೆ ಕೆಲವೊಂದು ಸಲಹೆಗಳನ್ನು ನೀಡಿದ್ದಾರೆ. ರೋಗದ ಲಕ್ಷಣಗಳು ಹೀಗಿವೆ. ಪ್ರಾರಂಭದಲ್ಲಿ ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಂಡುಬರುತ್ತವೆ. ನಂತರ ಇಂತಹ ಚುಕ್ಕೆಗಳ ಗಾತ್ರ ಹೆಚ್ಚಾಗಿ ಗರಿಗಳ ಮೇಲೆ ಕದಿರಿನಾಕಾರದ ಮೊನಚಾದ ತುದಿಗಳುಳ್ಳ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಚುಕ್ಕೆಗಳ ಮಧ್ಯಭಾಗವು ಬೂದಿ ಬಣ್ಣಕ್ಕೆ ತಿರುಗಿ ಸುತ್ತಲೂ ಕಂದು ಬಣ್ಣದ್ದಾಗಿರುತ್ತದೆ. ಇಂತಹ ಚುಕ್ಕೆಗಳು ಒಂದಕ್ಕೊಂದು ಕೂಡಿಕೊಂಡು ಎಲೆಯು ಸುಟ್ಟು ಹೋದಂತೆ ಕಂಡುಬರುತ್ತೆ. ಹತೋಟಿ ವಿಧಾನಗಳು: ಗದ್ದೆಗಳಿಗೆ ಹೆಚ್ಚಿನ ಪ್ರಮಾಣದ ಯೂರಿಯಾವನ್ನು ಕೊಡಬಾರದು. ರೋಗದ ಬಾಧೆ ಇದ್ದಲ್ಲಿ ಶಿಲೀಂದ್ರನಾಶಕಗಳಾದ ಟ್ರೈಫ್ಲೋಕ್ಸಿಸ್ಟ್ರೋಬಿನ್ ಮತ್ತು ಟೆಬುಕೊನೋಝೋಲ್ 0.5 ಗ್ರಾಂ ಅಥವಾ ಟ್ರೈಸೈಕ್ಲೋಝೋಲ್ 0.6 ಗ್ರಾಂ ಅಥವಾ ಅಜಾಕ್ಸಿಟ್ರೋಬಿನ್ ಮತ್ತು ಡೈಫೆನ್ಕೊನೋಝೋಲ್ 1.0 ಮಿಲಿಯನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಶಿಲೀಂದ್ರನಾಶಕಕ್ಕೆ ಅಂಟು ದ್ರಾವಣವನ್ನು ಸೇರಿಸಿ ಸಿಂಪಡಿಸುವುದು ಉತ್ತಮ. ಕೀಟಬಾಧೆಯ ಲಕ್ಷಣಗಳು ಹೀಗಿವೆ. ಎಲೆ ಸುರುಳಿ ಹುಳುವಿನ ಬಾಧೆ ಸಸಿ ಮಡಿಯಲ್ಲಿ ಮತ್ತು ನಾಟಿ ಮಾಡಿದ ಗದ್ದೆಗಳಲ್ಲಿ ಕಂಡುಬಂದಿದ್ದರೆ ಹುಳುಗಳು ಎಲೆಯ ಅಂಚನ್ನು ಮಡಿಚಿ ಸುರುಳಿ ಸುತ್ತಿಕೊಂಡು ಎಲೆಯ ಹಸಿರು ಭಾಗವನ್ನು ಕೆರೆದು ತಿನ್ನುತ್ತವೆ. ಇದರಿಂದ ಪೈರು ಬೆಳ್ಳಗೆ ಬಿಳಿಚಿಕೊಂಡಂತೆ ಕಾಣಿಸುತ್ತದೆ. ಬಾಧೆಯು ತೀವ್ರವಾದಾಗ ಬೆಳವಣಿಗೆ ಕುಂಠಿತವಾಗಿ ತೆನೆ ಬರದೆ ನಷ್ಟ ಉಂಟಾಗುತ್ತದೆ. ಆದ್ದರಿಂದ ರೈತ ಬಾಂಧವರು ಈ ಕೀಟಬಾಧೆಯ ಲಕ್ಷಣಗಳು ನಾಟಿ ಮಾಡಿದ ಗದ್ದೆಗಳಲ್ಲಿ ಕಂಡುಬಂದಿದ್ದರೆ ಈಗ ಹೇಳುವ ಕ್ರಮಗಳನ್ನು ಕೂಡಲೇ ಅನುಸರಿಸಬೇಕೆಂದು ಕೃಷಿ ವಿಜ್ಞಾನ ಕೇಂದ್ರ ರೈತರಲ್ಲಿ ಮನವಿ ಮಾಡಿಕೊಂಡಿದೆ. ಮೋಡ ಕವಿದ ವಾತಾವರಣ, ತುಂತುರು ಮಳೆ ಹನಿ ಬಿಟ್ಟು ಬಿಟ್ಟು ಬರುವ ಬಿಸಿಲು ಮತ್ತು ಮಳೆ ಈ ಎಲೆ ಸುರುಳಿ ಹುಳುವಿನ ಬಾಧೆ ತೀವ್ರವಾಗಿ ಹರಡಲು ಕಾರಣವಾಗುತ್ತವೆ. ಪತಂಗವು ತಿಳಿ ಹಳದಿ ಬಣ್ಣ ಹೊಂದಿದ್ದು ರೆಕ್ಕೆಗಳ ಮೇಲೆ ತೆಳುವಾದ ಕಪ್ಪು ಅಡ್ಡಗೆರೆಗಳು ಇರುತ್ತವೆ. ಹೆಣ್ಣು ಪತಂಗ ಸುಮಾರು 300 ಮೊಟ್ಟೆಗಳನ್ನು ಎಲೆಯ ಮೇಲೆ ಮಧ್ಯದ ನರಕ್ಕೆ ಸಮಾನಾಂತರ ರೇಖೆಯಲ್ಲಿ ಇಡುತ್ತದೆ. 4 ರಿಂದ 7 ದಿನಗಳಲ್ಲಿ ಮೊಟ್ಟೆಯಿಂದ ಮರಿಗಳು ಹೊರಬಂದು 15 ರಿಂದ 27 ದಿನಗಳವರೆಗೆ ಎಲೆಯನ್ನು ಕೆರೆದು ತಿನ್ನುತ್ತಾ ಬೆಳೆದು ಕೋಶಾವಸ್ಥೆಯನ್ನು ಸೇರುತ್ತವೆ. 6 ರಿಂದ 8 ದಿನಗಳವರೆಗೆ ಕೋಶಾವಸ್ಥೆಯಲ್ಲಿದ್ದು ತದನಂತರ ಪ್ರೌಢ ಕೀಟವಾಗಿ ಹೊರಬರುತ್ತದೆ. ಹತೋಟಿ ವಿಧಾನಗಳು ಹೀಗಿವೆ. ಇದರ ಹತೋಟಿಗೆ ಗದ್ದೆಯ ಬದುವಿನಲ್ಲಿರುವ ಕಳೆಗಳನ್ನು ಕಿತ್ತು ಸ್ವಚ್ಛಗೊಳಿಸಬೇಕು. ಶಿಫಾರಸು ಮಾಡಿರುವಷ್ಟು ಮಾತ್ರ ಸಾರಜನಕ ಗೊಬ್ಬರವನ್ನು ಕೊಡಬೇಕು. ಕೀಟವಿರುವ ಸೂಚನೆಯನ್ನು ನೋಡಿಕೊಂಡು ಇಂಡಾಕ್ಸಿಕಾರ್ಬ್ 0.5 ಮಿಲಿಲೀಟರ್ ಅಥವಾ ಪ್ಲೊಬೆಂಡಮೈಡ್ 0.4 ಮಿಲಿಲೀಟರ್ ಇವುಗಳಲ್ಲಿ ಯಾವುದಾದರೂ ಒಂದು ಕೀಟನಾಶಕವನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸಿಂಪಡಣೆ ಮಾಡುವಾಗ ಕೀಟನಾಶಕಕ್ಕೆ ಅಂಟು ದ್ರಾವಣವನ್ನು ಸೇರಿಸಿ ಸಿಂಪಡಿಸುವುದು ಉತ್ತಮ.
1: ಇದುವರೆಗೆ ಭತ್ತದಲ್ಲಿ ಎಲೆ ಸುರುಳಿ ಹುಳುವಿನ ಬಾಧೆ ಹಾಗೂ ಬೆಂಕಿ ರೋಗ ಈ ಕುರಿತು ಮಾಹಿತಿ ಕೇಳಿದಿರಿ.
2: ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಯಿಂದ 24,500 ರೂಪಾಯಿಗಳು, ಅರೇಬಿಕಾ ಚೆರಿ 13,000 ರೂಪಾಯಿಯಿಂದ 14,500 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 18,100 ರೂಪಾಯಿಯಿಂದ 18,600 ರೂಪಾಯಿಗಳು, ರೊಬಸ್ಟಾ ಚೆರಿ 9,800 ರೂಪಾಯಿಯಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದು ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ. ಇನ್ನು ನಾಳೆ 6:50

0: ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ. ವಿಷಯ ಕೃಷಿ ಯಾಂತ್ರೀಕರಣ. ಭಾಗವಹಿಸುತ್ತಾರೆ ಕೃಷಿ ನಿರ್ದೇಶಕರಾದ ಡಿ ಶಂಕರ್ ಮೂರ್ತಿಯವರು, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ನಾಳಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ನಮಸ್ಕಾರ.
1: ಇದುವರೆಗೆ ಕೃಷಿ ರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ.
4: ಜಲವನ್ನು ದೇವರೆಂದು ಪೂಜಿಸುವ ನಾಡು ನಮ್ಮದು. ಜಲಮೂಲಗಳನ್ನು ಮಲಿನವಾಗದಂತೆ ನೋಡಿಕೊಳ್ಳೋಣ, ನೀರನ್ನು ಹಿತವಾಗಿ ಮಿತವಾಗಿ ಬಳಸೋಣ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸಮಾಜ ಸೇವಕರು, ಉದ್ಯಮಿಗಳು ಆಗಿರುವ ಎಡಿಕೇರಿ ಪ್ರಸನ್ನ.
5: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೂಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕೇಂದ್ರ ಪುರಸ್ಕೃತ ಯೋಜನೆನ ಕಾಲಮಿತಿಲಿ ಅನುಷ್ಠಾನಗೊಳಿಸೋಕು ಉದಾಸೀನ ಮಾಡ್ರೆ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾದೆ ಅಂತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸದಸ್ಯರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯ ಅವು ಎಚ್ಚರಿಕೆ ಕೊಟ್ಟೋಳು. ಪ್ಯಾಟೆನ ಜಿಲ್ಲಾ ಪಂಚಾಯತ್ ಸಭಾಭಾಡಿಲಿ ಇಂದು ನಡೆದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತೆ ಉಸ್ತುವಾರಿ ಸಮಿತಿ ಸಭೆನ ಅಧ್ಯಕ್ಷತೆ ವಹಿಸಿ ಅವು ಮಾತಾಡ್ದು. ಪ್ರಧಾನಮಂತ್ರಿ ಆವಾಸ್, ಪ್ರಧಾನಮಂತ್ರಿ ಗ್ರಾಮ ಸಡಕ್, ವಿಬಿ ಜಿರಾಮ್ಜಿ, ಜಲಜೀವನ್ ಮಿಷನ್, ರಾಷ್ಟೀಯ ತೋಟಗಾರಿಕಾ ಮಿಷನ್, ಬೇರೆ ಬೇರೆ ಯೋಜನೆ ಇದ್ದು ಕೇಂದ್ರ ಸರ್ಕಾರದ ಎಲ್ಲಾ ಯೋಜನೆನ ಸರಿಯಾದ ಸಮಯಕ್ಕೆ ಕಾರ್ಯಗತಗೊಳಿಸುವಂಗೆ ಅಧಿಕಾರಿಗಳಿಗೆ ಸಂಸದರು ಸ್ಪಷ್ಟ ಆಗಿ ನಿರ್ದೇಶನ ನೀಡಿದ್ರು. ಹಂಗೆ ಮಡಿಕೇರಿ ಕಸ ವಿಲೇವಾರಿಗೆ ಸಂಬಂಧಪಟ್ಟ ಹಂಗೆ ಮಾಹಿತಿ ಪಡೆದ್ರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಲಿ ಬಡವರ ಬೇಡಿಕೆಗೆ ತಕ್ಕ ಹಂಗೆ ಮನೆ ನಿರ್ಮಾಣ ಮಾಡಿಕೊಡಕು ಆ ಬಗೆಲಿ ಸಂಬಂಧಪಟ್ಟ ಅಧಿಕಾರಿಗ ಪ್ರಗತಿ ಸಾಧಿಸುವ ಹಂಗೆ ಸಂಸದರು ಸೂಚನೆ ಕೊಟ್ಟೋಳು. ಹಂಗೆ ಈ ಸಭೆಯಲ್ಲಿ ಸರ್ಕಾರದ ಬೇರೆ ಬೇರೆ ಯೋಜನೆನ ಬಗೆಲಿ ಚರ್ಚೆ ಮಾಡಲಾತು. ಈ ಹೊತ್ತುಲಿ ಕೇಂದ್ರ ಸರ್ಕಾರದ ಕೃಷಿ ಮತ್ತೆ ತೋಟಗಾರಿಕೆ ಕಾರ್ಯಕ್ರಮದ ಭಿತ್ತಿಪತ್ರನ ಇದೇ ಸಮಯದಲ್ಲಿ ಬಿಡುಗಡೆ ಮಾಡಲಾತು. ಈ ಹೊತ್ತುಲಿ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಮಡಿಕೇರಿ ದಸರಾ ಬಗೆಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ಮಂತರಗೌಡ ಅವು ಇಂದು ಪ್ಯಾಟೆನ ಗಾಂಧಿ ಮೈದಾನಕ್ಕೆ ಖುದ್ದಾಗಿ ಭೇಟಿ ಕೊಟ್ಟು ದಸರಾ ಕಾರ್ಯಕ್ರಮಗಳ ಸಿದ್ದತೆನ ಪರಿಶೀಲನೆ ಮಾಡ್ದು. ದಸರಾ ಕಾರ್ಯಕ್ರಮನ ಯಾವುದೇ ತೊಂದರೆಯಾಗದ ಹಂಗೆ ಎಲ್ಲಾ ರೀತಿನ ಮುಂಜಾಗ್ರತಾ ಕ್ರಮನ ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವ ಹಂಗೆ ಅಧಿಕಾರಿಗಳಿಗೆ ಮತ್ತೆ ದಸರಾ ಸಮಿತಿನ ಪದಾಧಿಕಾರಿಗಳಿಗೆ ಶಾಸಕರು ಸೂಚನೆ ಕೊಟ್ಟೋಳು. ವೇದಿಕೆ ನಿರ್ಮಾಣ ಬಗೆಲಿ ಕೂಡ ಅವು ಮಾಹಿತಿನ ಪಡ್ಕೊಂಡು ಹಂಗೆ ಅಕ್ಟೋಬರ್ 13 ಮತ್ತೆ 14 ನಡೆಯುವ ಕಾಫಿ ದಸರಾ ಬಗೆಲಿ ಅನಿಲ್ HT ಅವು ಶಾಸಕರಿಗೆ ಮಾಹಿತಿ ನೀಡಿದೋ. ಅಕ್ಟೋಬರ್ 17 ನಡೆಯುವ ಶ್ವಾನ ಪ್ರದರ್ಶನ ಯುವ ದಸರಾ ಬಗೆಲಿ ಕೂಡ ಮಾಹಿತಿನ ತಿಳಿಸಿದೋ. ಈ ಒತ್ತುಲಿ ನಗರಸಭೆ ಉಪಾಧ್ಯಕ್ಷರು ಮಹೇಶ್ ಜೈನಿ ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. 1908 ಶುರು ಆದ ಶತಮಾನೋತ್ಸವ ಕಂಡ ಹೆಸರು ಪಡೆದ ಸಂಸ್ಥೆ ಕೊಡಗುಗೌಡ ವಿದ್ಯಾಸಂಘದ ಕಡೆಯಿಂದ ಪ್ರತಿಭಾ ಪುರಸ್ಕಾರ ಹಂಗೆ ಸನ್ಮಾನ ಮಾಡುವ ಜಂಬರ ಇದೇ ತಿಂಗಳ 11 ಹೊತ್ತಾರೆ 10 ಮಡಿಕೇರಿನ ಕೊಡಗುಗೌಡ ಸಮಾಜಲ್ಲಿ ನಡೆದದೆ. ಈ ಜಂಬರದ ಅಧ್ಯಕ್ಷತೆನ ಅಂಬೇಕಲ್ ನವೀನ್ ಕುಶಾಲಪ್ಪನವು ವಹಿಸುವೆ. ಕೊಡಗುಗೌಡ ಸಮಾಜದ ಒಕ್ಕೂಟದ ಅಧ್ಯಕ್ಷ ಆನಂದ್ ಕರಂದ್ಲಾಜೆ ಅವು ಉದ್ಘಾಟನೆ ಮಾಡುವೆ. ಬೆಂಗಳೂರಿನಲ್ಲಿ ನಡೆದ 8 ರಾಜ್ಯ ಮಟ್ಟದ ಪೊಲೀಸ್ ಕರ್ತವ್ಯ ಕೂಟಲಿ ಕೊಡಗಿನ ಶ್ವಾನದಳದ ಮನಮೋಹನ್ BP ಅವು ನಾರ್ಕೋಟಿಕ್ಸ್ ವಿಭಾಗಲಿ ಕಾಫರ್ ಶ್ವಾನದೊಟ್ಟಿಗೆ ಒಳ್ಳ ಸಾಧನೆ ಮಾಡಿ ಚಿನ್ನದ ಪದಕ ಪಡೆದೋಳೋ. ಈ ಸಾಧನೆನ ಬಗೆಲಿ ಇವು ಮುಂಬೈಲಿ ನಡೆಯುವ ರಾಷ್ಟ್ರ ಮಟ್ಟದ ಪೊಲೀಸ್ ಕರ್ತವ್ಯ ಕೂಟಕ್ಕೆ ಆಯ್ಕೆಯಾಗೋಳೋ. ಕೊಡಗಿನ ಪೊಲೀಸ್ ಇಲಾಖೆಗೆ ಹೆಸರು ಪಡೆದ ಈ ಸಾಧನೆಗೆ ಸಾರ್ವಜನಿಕರು ಹಂಗೆ ಪೊಲೀಸ್ ಇಲಾಖೆನ ಅಧಿಕಾರಿಗ ಅಭಿನಂದನೆ ಸಲ್ಲಿಸಿಯೋಳೋ. ಪಿಂಚಣಿ ಅದಾಲತ್ನ ಸಭೆ ಇದೇ ತಿಂಗಳ 15 ಮಧ್ಯಾಹ್ನ 2 ಪ್ಯಾಟಿನ ಸಿದ್ದಾಪುರ ರಸ್ತೆಯ ಅಶೋಕ್ಪುರ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದದೆ. ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗದ ಪೋಸ್ಟರ್ ಪಿಂಚಣಿ ಸಂಬಂಧಪಟ್ಟ ಎಲ್ಲಾ ತರಹದ ಪುಕಾರ್ಗಳನ್ನ ತಕೊಂಡವೆ. ಪುಕಾರ್ಗಳಿದ್ದರೆ ಪಿಂಚಣಿ ಅದಾಲತ್ ಬರೆದು

0: ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಯುಕೆ ಜೂನ್ 10ರೊಳಗೆ ತಲುಪು ಹಂಗೆ ಕಳುಹಿಸೋಕು ತಾರೀಖ್ 15ರಂದು ನಡೆಸುವ ಸಭೆಯಲ್ಲಿ ಭಾಗವಹಿಸೋಕೂತ ಕೊಡಗು ಅಂಚೆ ವಿಭಾಗದ ಅಧೀಕ್ಷಕರು ತಿಳಿಸಿಯೋಳು. ಕೊಡಗು ಗೌಡ ಕೊಡಗು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಪಶುಪಾಲನೆ ಮತ್ತೆ ಪಶುವೈದ್ಯ ಸೇವಾ ಇಲಾಖೆ ಮಡಿಕೇರಿ ಇವರ ಕಡೆಯಿಂದ ಪುಕ್ಸಟೆ ಆಗಿ ರ್ಯಾಬಿಸ್ ಲಸಿಕಾ ಶಿಬಿರ ಸಾಕುನಾಯಿ ಮತ್ತೆ ಬೆಕ್ಕುಗಳಿಗೆ ನಾಳೆ ಶುಕ್ರವಾರ ಮೇಕೇರಿ ಗ್ರಾಮ ಪಂಚಾಯಿತಿ ಮುಂದೆ ಹೊತ್ತಾರೆ 10 ಗಂಟೆಯಿಂದ 12 ಗಂಟೆಗೆ ಮುಟ್ಟ ನಡೆದದೇತ ಗೊತ್ತಾವುಟು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
4: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ ಕುಶಾಲ್ ನಗರ.

0: ಈಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
1: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
2: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
0: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ, ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ, ಜನರೇಟರ್ ತಗೊಂಡ್ಬಿಡೋಣವಾ?
0: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
6: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
0: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
1: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ, ಅಪ್ ಟು 40% ಕ್ಯಾಶ್ ಬ್ಯಾಕ್.
0: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸಾ
3: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ. ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
4: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
5: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
6: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

ಕೇಳಿದರೆ ಇಂದು ರಾತ್ರಿ 8 ಗಂಟೆಗೆ ಕೊಡವ ಸಿರಿಯಲ್ಲಿ ಪೊಂಬಳ ಚಕೋಟ ತಂಡದಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳುತ್ತೀರಿ. ಇಂದು ರಾತ್ರಿ 9:30 ನಾಟಕ, 8 ಗಂಟೆ ಮೂಲಕತೆ ತ್ರಿವೇಣಿ, ಬಾನುಲಿಗೆ HS ಪಾರ್ವತಿ, ನಿರ್ದೇಶನ ಉದಯಾದ್ರಿ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
3: ಸುದ್ದಿ ಸಮಾಚಾರ ಓದಿನುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಕೇಂದ್ರ ಪುರಸ್ಕೃತ ಯೋಜನೆನ ಕಾಲಮಿತಿಲಿ ಅನುಷ್ಠಾನ ಮಾಡೋಂಡು ಉದಾಸೀನ ಮಾಡಿನಕ ನಿಯಮ ಪೋಲೆ ಕ್ರಮ ಹೊರತಾವಕ್ಕಾಪಂದ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಎಚ್ಚರ ಕೊಡ್ತಿತ್ತು. ಮಡಿಕೇರಿ ಜಿಲ್ಲಾ ಪಂಚಾಯತ್ ಸಭಾಬಾಡಿಯಲ್ಲಿ ಇಂದು ನಡೆದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಪಿಂಗ ಉಸ್ತುವಾರಿ ಸಮಿತಿ ಸಭೆಯ ಕೊರವುಕಾರಿಕೆ ವಹಿಸಿತು. ಔತಕ ಬಂದತ್ತು ಪ್ರಧಾನಮಂತ್ರಿ ಆವಾಸ್, ಪ್ರಧಾನಮಂತ್ರಿ ಗ್ರಾಮ ಸಡಕ್, ವಿಬಿಜಿ ರಾಮ್ಜಿ, ಜಲಜೀವನ್ ಮಿಷನ್, ರಾಷ್ಟ್ರೀಯ ತೋಟಗಾರಿಕಾ ಮಿಷನ್, ಸಂಸದಂಗಡ ಸ್ಥಳೀಯ ಪ್ರದೇಶಾಭಿವೃದ್ಧಿ ಕೂಡ್ನಕ್ಕೆ ಬೇರೆ ಬೇರೆ ಯೋಜನೆ ಉಂಟು.

0: ಅಲ್ಲದೆ ಸಾರ್ವಜನಿಕರಿಗೂ ಮೂಲ ಸೌಲಭ್ಯ ಉನ್ನಯನಕ್ಕೆ ಪಲತರ ಕಾರ್ಯಕ್ರಮ ಕೊಂಡಬಂದಿತ್ತು. ಅದನ್ನು ಎತ್ತು ಚೂಡೋದು ಅಧಿಕಾರಿಯಾದ ಪಿಂಜ ಇಂಜಿನಿಯರ್ಸ್ಡ ಕರ್ತವ್ಯ. ಆ ನಿಟ್ಟಲು ಜವಾಬ್ದಾರಿ ಅರಂಜಿತು ಪ್ರಗತಿ ಕಾಟೋಣ ಒಂದು ಅವ್ವಣ್ಣಚೆ. ಅಲ್ಲದೆ ಕಸ ವಿಲೇವಾರಿ, ಉದ್ಯಾನವನ ನಿರ್ವಹಣೆ, ಕೊಂಡು ಮುಚ್ಚುವ ಕಾರುಬಾರು, ಈ ವಿಷಯದ ಬಗ್ಗೆ ತಕ್ಕಬಕ್ಕ ನಡೆದಿತ್ತು. ಕೂಟಕ್ಕೆ ಕೇಂದ್ರ ಸರ್ಕಾರ ವಂದೇ ಮಾತರಂ ಪಾಟನ ಪೂರ್ತಿ ಪಾಡೋಕೆ ಆದೇಶ ಮಾಡಿತ್ತು. ಈ ನಿಟ್ಟಲು ವಂದೇ ಮಾತರಂ ಪಾಟನ ಪೂರ್ತಿ ಪಾಡೋಣ ಒಂದು ಈ ನೇರತ್ತು ಸಂಸದ ಸೂಚನೆ ಕೊಡುತ್ತಿತ್ತು. ಸಭೆಯಲ್ಲಿ ಪಲತರ ಸರ್ಕಾರಿ ಇಲಾಖೆಯ ಅಧಿಕಾರಿಯ ಪಿಂಜ ಜನಪ್ರತಿನಿಧಿಯ ಹಾಜರಿಂಜತ್ತು. ಮಡಿಕೇರಿ ದಸರಾ ಮಾರಿಪತ್ತು ಶಾಸಕ ಡಾಕ್ಟರ್ ಮಂತರಗೌಡ ಇಂದು ಗಾಂಧಿ ಪ್ರಮುಖ ಕುದ್ದು ಪೋಯಿತು. ದಸರಾ ಕಾರ್ಬಾರ ತಯಾರಿನ ಪರಿಶೀಲನೆ ಮಾಡಿಸಿ ದಸರಾ ಕಾರ್ಬಾರ್ನ ಎದೆ ತೊಂದರೆ ಆಗತನಕ್ಕೆ ಎಲ್ಲ ರೀತಿಯ ಮುಪ್ಪಡೆ ಕ್ರಮ ಹಡ್ತಂಡು ಚಾಯಿಲ್ ಆಯೋಜನೆ ಮಾಡುವನಕ್ಕೆ ಅಧಿಕಾರಿಯಕ್ಕೆ ಪಿಂಜ ದಸರಾ ಸಮಿತಿಯ ಪದಾಧಿಕಾರಿಯಕ್ಕೆ ಸೂಚನೆ ಕೊಡುತ್ತತ್ತು. ಆಯುಧ ಪೂಜೆರ ದಿನ ಪೆದಪೋನ ಪಾಠಕರು ವಾಸುಕಿ ವೈಭವ ಪಿಂಜ ಅನನ್ಯ ಭಟ್ ಅಯ್ಯಂಗಡ ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡುವ ಎಂದು ಅಣಿಸಿ ಇದೇ 13 ಪಿಂಜ 14 ನಾಳಂಕೆ ಕಾಫಿ ದಸರಾ ನಡಪ. ಇದತ್ತು 54 ಅಂಗಡಿಯಲ್ಲಿ ಕಾಫಿಗೆ ಸಂಬಂಧಪಟ್ಟು ಬೋರೆ ಬೋರೆ ಉತ್ಪನ್ನ ಪಿಂಜ ಕಾಫಿರ ರಸ ಕೂಡ ಸಾರ್ವಜನಿಕಂಗ ಪಿಂಜ ಪ್ರವಾಸಿಗಳ ಆಕರ್ಷಣೆ ಮಾಡುವ ಎಂದು ದಸರಾ ಸಂಚಾಲಕ ಅನಿಲ್ ಎಚ್ ಟಿ ಅವು ಮಾಹಿತಿ ಕೊಡುತ್ತಿತ್ತು. ಯುವ ದಸರಾತ್ರ ಬಗ್ಗೆ ಸಮಿತಿ ಅಧ್ಯಕ್ಷ ಕವನ ತಕ್ಕ ಬರಂದಿತ್ತು. ಇದೇ 14 ನಾಳಂಕೆ ಪೊಲಕ ಶ್ವಾನ ಪ್ರದರ್ಶನ ಪಿಂಜ 18 ನಾಳಂಕೆ ಭೇಟಿ ಯುವ ದಸರಾ ಕಾರ್ಬಾರ್ ಆಯೋಜನೆ ಮಾಡಿತ್ತೆಂದು ಅಣಿಸಿ ಪೌರಾಯುಕ್ತ ಎಚ್ ಆರ್ ರಮೇಶ್ ನಗರಸಭೆ ಉಪಾಧ್ಯಕ್ಷ ಮಹೇಶ್ ಜೈನಿ ಕೂಡ್ನಾನಕ್ಕೆ ಪದಾಧಿಕಾರಿಯ ಹಾಜರಿಂಜತ್ತು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಯ ಇದೇ 14 ನಾಳಂಕೆ ಪೊಲಕ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಗೆ ತನೆ ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಸಭಾಂಗಣದ ಕರ್ನಾಟಕ ಲೋಕಾಯುಕ್ತ ಕಾಯ್ದೆರಡಿಯಲ್ಲಿ ಪುಕಾರ ಅರ್ಜಿನ ಬಳಂಬುವ ಭರ್ತಿ ಮಾಡಿದ್ದು ನೋಟರಿಂದ ಅಫಿಡವಿಟ್ ಮಾಡಿ ಅರ್ಜಿನ ಸ್ವೀಕಾರ ಮಾಡುವ ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸ ಕಾರ್ಬಾರ್ಲು ತಡ ಮಾಡೋದು ಅಲ್ಲದಂಗೆ ಬೋರೆ ಬೋರೆ ತೊಂದರೆ ಮಾಡಿಕೊಂಡು ಸರ್ಕಾರಿ ಅಧಿಕಾರಿಯ ಪಿಂಜ ಸಿಬ್ಬಂದಿಯಡ ಮೇಲೆ ಸಾರ್ವಜನಿಕಂಗ ನಿರ್ಕಮಾಣ ಅರ್ಜಿಲು ಪುಕಾರ ಕೊಡ್ಕೊಲು ಈ ಅವಕಾಶತ್ರ ಪ್ರಯೋಜನ ಪಡೆದೋಕೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟ್ಟಿತ್ತು. ಕರ್ನಾಟಕ ವಿಜ್ಞಾನ ಪಿಂಜ ತಂತ್ರಜ್ಞಾನ ಅಕಾಡೆಮಿ ಆಹಾರ ಪಿಂಜ ನೀರುಳ್ಳು ಫರ್ಲ್ ಫ್ಲೋರೋ ಆಲ್ಮೈಲ್ ಪದಾರ್ಥ ಪಿಂಜ ಮೈಕ್ರೋಪ್ಲಾಸ್ಟಿಕ್ಸ್ ಈ ವಿಷಯದ ಬಗ್ಗೆ ದಂಡ ದಿನತರ ಪಾಲುದಾರಂಗಡ ಸಮಾಲೋಚನಾ ರಾಷ್ಟ್ರೀಯ ಸಮ್ಮೇಳನ ತಿಂಗ ಆಕಿರಿ 29 ಪಿಂಜ ನುಪ್ಪದಾಂಗ ಅಕಾಡೆಮಿರ ಕಚೇರಿಯಲ್ಲಿ ನಡೆತುವ ಈ ಸಮ್ಮೇಳನದ ಬೋರೆ ಬೋರೆ ಪೆದಪೋನ ಸಂಸ್ಥೆಯ ಪೆದಪೋನ ವಿಜ್ಞಾನಿಯ ತಾಂತ್ರಿಕ ಉಪನ್ಯಾಸ ಕೊಡುಪ ಸ್ನಾತಕೋತ್ತರ ವಿಜ್ಞಾನ ವಿದ್ಯಾರ್ಥಿಯ ಸಂಶೋಧನಾ ವಿದ್ಯಾರ್ಥಿಯ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ಪ್ರಾಧ್ಯಾಪಕಂಗ ಯುವ ವಿಜ್ಞಾನಿಯ ಪಿಂಜ ಯುವ ಉದ್ಯಮಿಯ ಕೂಡಿಯಾಡಲು ಅಲ್ಲತೆ ಯುವ ವಿಜ್ಞಾನಿಯಕ್ಕೆ ಪಿಂಜ ಸಂಶೋಧನಾ ವಿದ್ಯಾರ್ಥಿಯಕ್ಕೆ ಸಂಶೋಧನಾ ಪ್ರಬಂಧ ಮಂಡನೆ ಮಾಡೋಕೆ ಅವಕಾಶ ಕೊಡ್ತಿತ್ತು. ಆಯ್ಕೆಯಾದ ಸಂಶೋಧನಾ ಪ್ರಬಂಧಕ್ಕೆ ನಗದು ಇನಾಮ ಕೊಡಪ ಇರದೇ ಉಳ್ಳವು ಇದೇ 20 ನಾಳಂಕೆರುಳ್ಳು ರಿಜಿಸ್ಟರ್ ಲಿಂಕ್ ಮೂಲಕ ಪೆದ ನೋಂದಣಿ ಮಾಡಿಯೋಲು ಅವರ ಅರಿವುಕ್ಕೆ ಅಕಾಡೆಮಿರ ವೆಬ್ಸೈಟ್ kstacademy.in ಇಲ್ಲಿ ನೋಟೋಕ್ಕೆ ಕರ್ನಾಟಕ ವಿಜ್ಞಾನ ಪಿಂಜ ತಂತ್ರಜ್ಞಾನ ಅಕಾಡೆಮಿರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಆನಂದ್ ಆರ್ ಅರಿಚಿಟ್ಟಿತ್ತು. ಬೆಂಗಳೂರು ನಡೆದ 8 ರಾಜ್ಯ ಮಟ್ಟದ ಪೊಲೀಸ್ ಕರ್ತವ್ಯ ಕೂಟತ್ತು ಕೊಡಗು ಜಿಲ್ಲೆಯ ಶ್ವಾನದಳತರ ಮನಮೋಹನ್ ಬಿಪಿ ಅಯ್ಯಂಗಕ್ಕೆ ನಾರ್ಕೋಟಿಕ್ಸ್ ವಿಭಾಗತ್ತು ಕಾಫ್ರ ಶ್ವಾನತರ ಕೂಡ ಸಾಧನೆ ಮಾಡಿತ್ತು ಪುನರ ಪದಕ ಪಡೆದಿತ್ತು. ಈ ಸಾಧನೆಯ ಮಾರಿಪತ್ತು ಮುಂಬೈನ ನಡುಪ ರಾಷ್ಟ್ರಮಟ್ಟದ ಪೊಲೀಸ್ ಕರ್ತವ್ಯ ಕೂಟಕ್ಕೆ ಆಯ್ಕೆಯಾಯಿತು. ಕೊಡಗರ ಪೊಲೀಸ್ ಇಲಾಖೆಗೆ ಪೆದಕೊಂದು ಈ ಸಾಧನೆಗೆ ಸಾರ್ವಜನಿಕಂಗ ಪಿಂಜ ಪೊಲೀಸ್ ಇಲಾಖೆಯ ಅಧಿಕಾರಿಯ ಅಭಿನಂದನೆ ಸಲ್ಲಿಸಿಟ್ಟಿತ್ತು. ಮಡಿಕೇರಿ ದಸರಾ ಜನೋತ್ಸವತರ ಆದನೆಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಇದೇ 19 ನಡಪ ಅಂದು ದಸರಾ ಕ್ರೀಡಾ ಸಮಿತಿಯ ಅಧ್ಯಕ್ಷ ಪ್ರದೀಪ್ ಕರ್ಕೇರ ಅರಿಚಿಟ್ಟಿತ್ತು. ಸುದ್ದಿಗೋಷ್ಠಿಯಲ್ಲಿ ತಕ್ಕು ಪರಂದವು ಇದೇ 11 ಪೊಲಕ 11 ಗಂಟೆಗೆ ಜನರಲ್ ತಿಮ್ಮಯ್ಯ ಸರ್ಕಲ್ನಿಂದ ಬೋರೆ ಬೋರೆ ವಿಭಾಗತ್ತು ಮ್ಯಾರಥಾನ್ ಪೈಪೋಟಿ ನಡಪ ಜಿಲ್ಲಾ ಉಸ್ತುವಾರಿ ಮಂತ್ರಿ ನರೇಂದ್ರ ಸ್ವಾಮಿ ಅವು ಉದ್ಘಾಟನೆ ಮಾಡುವ ಅಂದು ಪೊಲಕ 9 ಗಂಟೆಗೆ ಜನರಲ್ ತಿಮ್ಮಯ್ಯ ಕಳಿಪರಂಬೂಲು ಫುಟ್ಬಾಲ್ ಪೈಪೋಟಿ ಆಯೋಜನೆ ಮಾಡಿತ್ತು. 12 ಹೋಟೆಲ್ ರಾಜದರ್ಶನಲ್ಲಿ ಚೆಸ್ ಪಂದ್ಯಾವಳಿ, 14 ಕೇರಂ ಪಂದ್ಯಾವಳಿ, 15 ಡ್ಯಾನ್ಸ್ ಪೈಪೋಟಿ, 16 ಚಿತ್ರಕಲೆ ಪೈಪೋಟಿ, 17 ಗಾಂಧಿ ಪರಂಬೂಲು ಕಬಡ್ಡಿ ಕಳಿ ಪೈಪೋಟಿ, 18 ಪೂರಿ ಪ್ರದರ್ಶನ, 19 ರಾಜದರ್ಶನಲ್ಲಿ ಬಾಡಿ ಬಿಲ್ಡಿಂಗ್ ಪಿಂಜ, 20 ನಾಳಂಕೆ 7:30 ಗಂಟೆಗೆ ಸಮಾರೋಪ ಸಮಾರಂಭ ನಡಪಂದು ಅರಿಚಿಟ್ಟಿತ್ತು. ಸುದ್ದಿಗೋಷ್ಠಿಯಲ್ಲಿ ದಸರಾ ನಮ್ಮೆರ ಪದಾಧಿಕಾರಿಯ ಹಾಜರಿಂಜಿತ್ತು. ಇಲ್ಲಿಗೆ ಬೇಟೆತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರ ರದ್ದುಗೊಳಿಸಿದ ಜಿಎಸ್ಟಿ ಮಂಡಳಿ. ಕೆನಡಾ ಲೇಖಕಿ ಆನ್ ಕಾರ್ಸನ್ ಅವರಿಗೆ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ. ವಿಶಾಖಪಟ್ಟಣದಲ್ಲಿ ನವೆಂಬರ್ 12 ಸಿಐಐ ಪಾಲುದಾರಿಕೆ ಶೃಂಗಸಭೆ. ಗ್ರಾಮೀಣ ಭಾಗದ ಕ್ರಿಕೆಟಿಗರು ಗಾಯಕರನ್ನು ಗುರುತಿಸಲು ಪ್ರಸಾರ ಭಾರತಿಯಿಂದ ಕ್ರಿಸಾನ್ ಕ್ರೆಡಿಟ್ ಕ್ರಿಕೆಟ್ ಲೀಗ್. ವಾರ್ತೆಗಳ ವಿವರ: ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರವನ್ನು ರದ್ದುಗೊಳಿಸಿದೆ ಮತ್ತು ಕಾನೂನು ಕ್ರಮ ಜರುಗಿಸಲು ಇರುವಂತಹ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಗಳಿಂದ 5 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. ದಂಡ, ಜೈಲು ಶಿಕ್ಷೆ ಅಥವಾ ಇವೆರಡನ್ನೂ ಒಳಗೊಂಡಿರುವಂತಹ ಶಿಕ್ಷೆಯ ನಿರ್ಧಾರವನ್ನು ಪ್ರತಿ ಪ್ರಕರಣದಲ್ಲೂ ನ್ಯಾಯಾಂಗದ ವಿವೇಚನೆಗೆ ಬಿಡಲಾಗಿದೆ. ತಡವಾಗಿ ರಿಟರ್ನ್ಸ್ ಸಲ್ಲಿಸುವ, ತಪ್ಪು ಮಾಡುವ ಅಥವಾ ಪಾವತಿಯಲ್ಲಿ ವಿಳಂಬ ಮಾಡುವ ತೆರಿಗೆದಾರರು ಬಾಕಿ ವಸೂಲಾತಿ, ಬಡ್ಡಿ ಮತ್ತು ಅದಕ್ಕೆ ಅನುಗುಣವಾದಂತಹ ದಂಡವನ್ನು ಎದುರಿಸಬೇಕಾಗುತ್ತದೆ. ನವದೆಹಲಿಯಲ್ಲಿ ಇಂದು ನಡೆದ ಜಿಎಸ್ಟಿ ಮಂಡಳಿಯ ಸಭೆಯ ನಂತರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಭೆಯಲ್ಲಿ ಯಾವುದೇ ದರ ಬದಲಾವಣೆ ಮಾಡಲಾಗಿಲ್ಲ ಮತ್ತು ದರ ರಚನೆಯೂ ಈಗ ಅಂತಿಮಗೊಂಡಿದೆ ಎಂದು ತಿಳಿಸಿದ್ದಾರೆ. 10,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಮೊತ್ತದ ಪ್ರಕರಣಗಳಿಗೆ ನೋಟಿಸ್ಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೆನಡಾದ ಲೇಖಕಿ ಆನ್ ಕಾರ್ಸನ್ ಅವರು ಸಾಹಿತ್ಯ ವಿಭಾಗದಲ್ಲಿ 2026 ಸಾಲಿನ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶಾಸ್ತ್ರೀಯ ಸಂಪ್ರದಾಯದೊಂದಿಗೆ ಸೃಜನಶೀಲ ಸಂವಾದ ನಡೆಸುವ ಮೂಲಕ ಸಮಕಾಲೀನ ಸಾಹಿತ್ಯಕ್ಕೆ ಹೊಸ ಸ್ವರೂಪಗಳನ್ನು ನೀಡಿದ ಅವರ ನವೀನ ಸಾಹಿತ್ಯದ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂದು ಸ್ಟಾಕ್ಹೋಮ್ನಲ್ಲಿರುವಂತಹ ಸ್ವೀಡಿಷ್ ಅಕಾಡೆಮಿ ತಿಳಿಸಿದೆ. ಈ ವರ್ಷದ ಪ್ರಶಸ್ತಿ ಮೊತ್ತ 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಆಗಿದೆ. ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವವನ್ನು ದೇಶದಾದ್ಯಂತ ಇಂದು ಆಚರಣೆ ಮಾಡಲಾಯಿತು. ಗಾಜಿಯಾಬಾದ್ನ ಹಿಂಡನ್ ವಾಯುನೆಲೆಯಲ್ಲಿ ನಡೆದಂತಹ ವಾಯುಪಡೆಯ ದಿನಾಚರಣೆಯಲ್ಲಿ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಮಾತನಾಡಿ, ವಾಯುಪಡೆಯ ನೈಜ ಶಕ್ತಿ ಅತ್ಯಾಧುನಿಕ ಉಪಕರಣ ಮತ್ತು ತಂತ್ರಜ್ಞಾನದಲ್ಲಿ ಅಷ್ಟೇ ಅಲ್ಲದೆ ಯೋಧರಲ್ಲಿ ಅಡಗಿದೆ ಎಂದು ಹೇಳಿದ್ದಾರೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ವಾಯುಪಡೆ ನಡೆಸಿದ ಯುದ್ದದ ಕಾರ್ಯಾಚರಣೆಗಳನ್ನು ಸ್ಮರಿಸಿದ ಅವರು, ಆ ಕಾರ್ಯಾಚರಣೆಯ ವೇಳೆ ಭಾರತೀಯ ವಾಯುಪಡೆಯ ಸಾಮರ್ಥ್ಯ ಮತ್ತು ಪರಿಣಾಮಕಾರಿ ವಾಯು ರಕ್ಷಣಾ ಕಾರ್ಯಾಚರಣೆಗಳನ್ನು ದೇಶ ನೇರವಾಗಿ ಕಂಡಿದೆ ಎಂದು ಹೇಳಿದ್ದಾರೆ. ಭಾರತ ಕಳೆದ ವರ್ಷ $863 ಶತಕೋಟಿ ಮೌಲ್ಯದ ರಫ್ತು ದಾಖಲಿಸಿದೆ ಮತ್ತು ಈ ವರ್ಷ $1 ಟ್ರಿಲಿಯನ್ ಮೌಲ್ಯದ ರಫ್ತು ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 31ನೇ ಸಿಐಐ ಪಾಲುದಾರಿಕೆ ಶೃಂಗಸಭೆಯ ಪೂರ್ವಭಾವಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಈ ಶೃಂಗಸಭೆಯು ಮುಂದಿನ ತಿಂಗಳ 12 ಮತ್ತು 13ರಂದು ವಿಶಾಖಪಟ್ಟಣದಲ್ಲಿ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜಾಗತಿಕ ಆರ್ಥಿಕತೆಯು ಏರಿಳಿತಗಳಿಗೆ ಅಥವಾ ಆಘಾತಗಳಿಗೆ ಒಳಗಾಗುವ ಸ್ಥಿತಿಯಲ್ಲಿರುವ ಮತ್ತು ಜಾಗತಿಕ ಬೆಳವಣಿಗೆಯು ಶೇಕಡ 3ಕ್ಕಿಂತ ಕಡಿಮೆಯಾಗುವ ನಿರೀಕ್ಷೆ ಇರುವ ಸಂದರ್ಭದಲ್ಲೂ ಭಾರತ ವರ್ಷದಲ್ಲಿ ಸುಮಾರು ಶೇಕಡ 16ರಷ್ಟು ಬೆಳವಣಿಗೆಯನ್ನು ದಾಖಲಿಸಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು $4 ಟ್ರಿಲಿಯನ್ ಇರುವ ಭಾರತದ ಆರ್ಥಿಕತೆಯು 2047ರ ವೇಳೆಗೆ $30 ಟ್ರಿಲಿಯನ್ಗೆ ಬೆಳೆಯುವ ಸಾಮರ್ಥ್ಯ ಹೊಂದಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆಯ ಭವಿಷ್ಯದ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ಸಮಾಲೋಚನಾ ಪತ್ರವೊಂದನ್ನು ಮುಂದಿನ 1 ತಿಂಗಳ ಒಳಗೆ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ವಿಶ್ವ ಅಭಿವೃದ್ಧಿ ವರದಿ 2026 ಪ್ರಸ್ತಾವಿತ ಸಮಾಲೋಚನಾ ಪತ್ರವು ಎಐ ಸುರಕ್ಷತೆ, ಸೈಬರ್ ಭದ್ರತೆ, ಅದರ ಪ್ರಯೋಜನ ಮತ್ತು ಸಂಭಾವ್ಯ ಅಪಾಯಗಳ ಮೇಲೆ ಗಮನ ಹರಿಸಲಿದೆ. ಡೀಪ್ ಫೇಕ್ನಂತಹ ಹಾನಿಕಾರಕ ಅಂಶಗಳಿಂದ ಜನರನ್ನು ರಕ್ಷಿಸುವ ಜೊತೆಗೆ ಎಐ ಪ್ರಯೋಜನ ಸಮಾಜದ ಎಲ್ಲಾ ವರ್ಗಗಳಿಗೂ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವ ಅಗತ್ಯವನ್ನು ಇದು ಪರಿಹರಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ವರದಿಯ ಕುರಿತು ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ತಂತ್ರಜ್ಞಾನದಿಂದ ಸಾಂಪ್ರದಾಯಿಕವಾಗಿ ವಂಚಿತವಾಗಿರುವ ಸಮಾಜದ ವರ್ಗಗಳು ಕೂಡ ಕೃತಕ ಬುದ್ದಿಮತ್ತೆಯಿಂದ ಪ್ರಯೋಜನ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವ ಮಾರ್ಗಗಳನ್ನು ಕಂಡುಕೊಳ್ಳಲು ವಿಶ್ವಬ್ಯಾಂಕ್ನ ಸಹಯೋಗದೊಂದಿಗೆ ವ್ಯಾಪಕ ಅಧ್ಯಯನ ಕೈಗೊಳ್ಳಲಾಗಿದೆ. ಕೃಷಿ, ಆರೋಗ್ಯ ಮತ್ತು ಶಿಕ್ಷಣದಂತಹ ಕ್ಷೇತ್ರಗಳಲ್ಲಿ ಕೃತಕ ಬುದ್ದಿಮತ್ತೆಯ ವ್ಯಾಪಕ ಬಳಕೆಯು ಸಮಾಜಕ್ಕೆ ಈ ತಂತ್ರಜ್ಞಾನದಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ಮುಂದುವರಿಯುವುದು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಸಾರ ಭಾರತಿ ಮತ್ತು ಇನ್ ಡಾಟ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಿಸಾನ್ ಕ್ರಿಕೆಟ್ ಲೀಗ್ ಅನ್ನು ಪ್ರಾರಂಭ ಮಾಡುವುದಾಗಿ ಘೋಷಿಸಿವೆ. ರಾಷ್ಟೀಯ ಮಟ್ಟದಲ್ಲಿ ನಡೆಯುತ್ತಿರುವ ಮೊದಲ ಉಪಕ್ರಮ ಇದಾಗಿದೆ. ಕೆಸಿಎಲ್ ರಾಷ್ಟೀಯ ಕ್ರೀಡೆ ಮತ್ತು ಪ್ರತಿಭೆಯನ್ನು ಗುರುತಿಸುವ ವೇದಿಕೆಯಾಗಿದೆ. ದೇಶದ ಗ್ರಾಮೀಣ ಭಾಗಗಳಿಂದ ಕ್ರಿಕೆಟಿಗರು ಮತ್ತು ಗಾಯಕರನ್ನು ಗುರುತಿಸಿ ಅವರಿಗೆ ಸೂಕ್ತ ವೇದಿಕೆ ಒದಗಿಸುವ ಗುರಿ ಹೊಂದಿದೆ. ಈ ಲೀಗ್ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ನಡೆಯಲಿದ್ದು ಇದರಲ್ಲಿ ಭಾಗವಹಿಸಲು ನೋಂದಣಿ ಪ್ರಕ್ರಿಯೆಯು ಮುಂದಿನ 2-3 ವಾರಗಳಲ್ಲಿ ಪ್ರಾರಂಭವಾಗಲಿದೆ. ಈ ಕ್ರಿಕೆಟ್ ಲೀಗ್ 15 ಓವರ್ಗಳ ವೈಟ್ ಬಾಲ್ ವೃತ್ತಿಪರ ಕ್ರಿಕೆಟ್ ಮಾದರಿಯನ್ನು ಒಳಗೊಂಡಿರುತ್ತದೆ. ಲೀಗ್ನ ಮೊದಲ ಸೀಸನ್ನಲ್ಲಿ ಒಟ್ಟು 45 ಪಂದ್ಯಗಳನ್ನು ಆಡಲಾಗುತ್ತದೆ. ದೇಶದಾದ್ಯಂತ ಆಯ್ಕೆಯಾದ ಪ್ರತಿಭೆಗಳ ಗುಂಪಿನಲ್ಲಿ 7 ತಂಡಗಳು, 140 ಕ್ರಿಕೆಟಿಗರು ಮತ್ತು 30 ಗಾಯಕರು ಇರಲಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದಂತಹ ಕ್ರಿಸಾನ್ ಕ್ರಿಕೆಟ್ ಲೀಗ್ನ ಸ್ಥಾಪಕ ಮತ್ತು ಸಿಇಒ ಅತುಲ್ ಪಾಂಡೆ, ಪ್ರಸಾರ ಭಾರತಿ ಲೈವ್ ಪಂದ್ಯಗಳನ್ನು ವೀಕ್ಷಿಸಲು ಯಾವುದೇ ಚಂದಾದಾರಿಕೆಯ ಅಗತ್ಯವಿಲ್ಲದೆ ಜನರಿಗೆ ಸೇವೆಯನ್ನು ಸಲ್ಲಿಸುತ್ತದೆ. ವೇವ್ಸ್ ವೇದಿಕೆಯು ಲೈವ್ ಕ್ರಿಕೆಟ್ ಮತ್ತು ಗಾಯನ ಸ್ಪರ್ಧೆಗಳ ಜೊತೆಗೆ ಭಾಗಿಯಾಗುವ ಕ್ರಿಕೆಟಿಗರು ಮತ್ತು ಗಾಯಕರ ವಿಶೇಷ ಜೀವನ ಚಿತ್ರಗಳನ್ನು ಒಳಗೊಂಡಿರುವಂತಹ ಆರೋಗ್ಯಕರ ಮತ್ತು ಕುಟುಂಬ ಕೇಂದ್ರಿತ ಮನರಂಜನೆಯನ್ನು ಒದಗಿಸಲಿದೆ ಎಂದು ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಮತ್ತು ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪ್ರಯಾಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 2015 ಸೆಪ್ಟೆಂಬರ್ನಲ್ಲಿ ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದಂತಹ ಯೂರಿಯಾ ಸಮಸ್ಯೆಗೆ ಪರಿಹಾರ ದೊರೆತಂತಾಯಿತು. ರೈತರಿಗೆ ಮೂಲ ಬೆಲೆಯ ಅತ್ಯಲ್ಪ ಭಾಗದಷ್ಟು ದರದಲ್ಲಿ ಮಾರಾಟವಾಗುತ್ತಿದ್ದಂತಹ ಯೂರಿಯಾವನ್ನು ಕೈಗಾರಿಕೆಗಳಿಗೆ ಅಕ್ರಮವಾಗಿ ತಲುಪಿಸಲಾಗುತ್ತಿತ್ತು. ಇದರಿಂದಾಗಿ ಯೂರಿಯಾ ಮೇಲಿನ ಸಬ್ಸಿಡಿಯು ಖಾಸಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಹಾಗಾಗಿ ರೈತರಿಗೆ ಸಿಗಬೇಕಾದಂತಹ ಪ್ರಮಾಣದಲ್ಲಿ ಯೂರಿಯಾ ಲಭ್ಯವಾಗುತ್ತಿರಲಿಲ್ಲ. ಯೂರಿಯಾ ಹರಳುಗಳಿಗೆ ಬೇವಿನ ಲೇಪನ ಮಾಡುವುದರಿಂದ ಖರೀದಿದಾರರಿಗೆ ಆ ಉತ್ಪನ್ನವು ನಿಷ್ಪ್ರಯೋಜಕವಾಯಿತು. ಆದರೆ ಕೃಷಿ ಭೂಮಿಗೆ ಅದು ಹೆಚ್ಚು ಉಪಯುಕ್ತವಾಯಿತು, ಏಕೆಂದರೆ ಬೇವಿನ ಲೇಪನವು ಸಾರಜನಕದ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಸಸ್ಯವು ವಾಸ್ತವವಾಗಿ ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸರ್ಕಾರದ ಈ ನಿಲುವಿನಿಂದಾಗಿ ಯೂರಿಯಾದ ಅಕ್ರಮ ಬಳಕೆಯು ಅತ್ಯಲ್ಪ ಮಟ್ಟಕ್ಕೆ ಕುಸಿಯಿತು. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಕೇಂದ್ರ ಪರಿಸರ ಮತ್ತು ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಆಸ್ಟ್ರೇಲಿಯಾದ ಹವಾಮಾನ ಬದಲಾವಣೆ ಮತ್ತು ಇಂಧನ ಸಚಿವ ಹಾಗೂ COP31 ಮಾತುಕತೆಗಳ ಅಧ್ಯಕ್ಷ ಕ್ರಿಸ್ ಬೋವೆನ್ ಅವರೊಂದಿಗೆ ಫಿಜಿಯಲ್ಲಿ ಸಭೆಯನ್ನು ನಡೆಸಿದರು. ಈ ವೇಳೆ ಮುಂಬರುವ COP31 ಸಮ್ಮೇಳನದ ಆದ್ಯತಾ ವಿಷಯಗಳ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಸಮತೋಲಿತ ಮತ್ತು ಮಹತ್ವಾಕಾಂಕ್ಷೆಯ ಫಲಿತಾಂಶ ಸಾಧಿಸುವ ನಿಟ್ಟಿನಲ್ಲಿ ರಚನಾತ್ಮಕ ಧೋರಣೆ ಅನುಸರಿಸಲು ಮತ್ತು COP31 ಮಾತುಕತೆಗಳ ಅಧ್ಯಕ್ಷರೊಂದಿಗೆ ಸಹಕರಿಸಲು ಭಾರತದ ಬದ್ಧತೆಯನ್ನು ಸಚಿವ ಭೂಪೇಂದ್ರ ಯಾದವ್ ಪುನರುಚ್ಚರಿಸಿದರು. ಭಯೋತ್ಪಾದನೆ ವಿಚಾರದಲ್ಲಿ ಪಾಕಿಸ್ತಾನ ದ್ವಂದ್ವ ನಿಲುವು ತಾಳುತ್ತಿದೆ ಎಂದು ಭಾರತ ಆರೋಪ ಮಾಡಿದೆ. ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ಬಗ್ಗೆ ಮಾಹಿತಿ ನೀಡುವವರಿಗೆ ಬಹುಮಾನ ಘೋಷಿಸುವ ಮೂಲಕ ಭಯೋತ್ಪಾದಕ ಸಂಘಟನೆಗಳಿಗೆ ನೀಡುತ್ತಿರುವಂತಹ ಬೆಂಬಲವನ್ನು ಪಾಕಿಸ್ತಾನ ಮರೆಮಾಚಲು ಪ್ರಯತ್ನ ಮಾಡುತ್ತಿದೆ. 9/11, 26/11 ಮತ್ತು ಪಹಲ್ಗಾಮ್ ದಾಳಿಗಳನ್ನು ಜಗತ್ತು ಮರೆತಿಲ್ಲ ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಭಾರತದ ಕಾರ್ಯದರ್ಶಿ ರಘುಪುರಿ, ಕೇವಲ ಘೋಷಣೆಗಳಿಂದ ಭಯೋತ್ಪಾದನೆ ನಿರ್ಮೂಲನೆಯಾಗುವುದಿಲ್ಲ, ಭಯೋತ್ಪಾದಕರು ಮತ್ತು ಅವರಿಗೆ ಹಣಕಾಸು ಒದಗಿಸುವವರು ಮತ್ತು ಪ್ರಾಯೋಜಕರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸೌದಿ ಅರೇಬಿಯಾದ ರಿಯಾದ್ನ ಅಭಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮತ್ತು ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳನ್ನು ಗುರಿಯಾಗಿಸಿಕೊಂಡು ಕಳೆದ ಕೆಲವು ದಿನಗಳಲ್ಲಿ ನಡೆದ ದಾಳಿಗಳನ್ನು ಭಾರತ ಖಂಡಿಸಿದೆ. ಈ ದಾಳಿಗಳಲ್ಲಿ ನಾಗರಿಕರು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ನಾಗರಿಕ ಮೂಲ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಸಂಪೂರ್ಣವಾಗಿ ಹಾನಿ ಮಾಡಿರುವುದು ಸ್ವೀಕಾರಾರ್ಹವಲ್ಲ. ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಭಾರತ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತದೆ. ಅಲ್ಲದೆ ಸೌದಿ ಅರೇಬಿಯಾದ ಜನತೆ ಮತ್ತು ಸರ್ಕಾರದ ಬೆಂಬಲಕ್ಕೆ ಭಾರತ ನಿಂತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ

ಹೇಳಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರ ರದ್ದುಗೊಳಿಸಿದ ಜಿಎಸ್ಟಿ ಮಂಡಳಿ. ಕೆನಡಾ ಲೇಖಕಿ ಆನ್ ಕಾರ್ಸನ್ ಅವರಿಗೆ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ. ವಿಶಾಖಪಟ್ಟಣದಲ್ಲಿ ನವೆಂಬರ್ 12ರಿಂದ ಸಿಐಐ ಪಾಲುದಾರಿಕೆ ಶೃಂಗಸಭೆ. ಗ್ರಾಮೀಣ ಭಾಗದ ಕ್ರಿಕೆಟಿಗರು ಗಾಯಕರನ್ನ ಗುರುತಿಸಲು ಪ್ರಸಾರ ಭಾರತಿಯಿಂದ ಕಿಸಾನ್ ಕ್ರಿಕೆಟ್ ಲೀಗ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್.
1: ವಸಂತ ಕಾಲ ಬಂದಾಗ
2: ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು. ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು, ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ ಅಕ್ಟೋಬರ್ 17ನೇ ತಾರೀಕು. ಗೆಳತಿಯರೇ, ನಿಮ್ಮ ತವರಿನ ನೆನಪುಗಳನ್ನು ಬರೆದು ಕಳುಹಿಸಲು ಒಂದು ವೇದಿಕೆ, ಅದೇ

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೇ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಈಗ ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಕುವೆಂಪು ಅವರ ರಚನೆ, ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ ಅವರು. ಆನಂದಮಯ ಈ ಜಗಹೃದಯ.

ಈಗ ಕೇಳಿ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಕುವೆಂಪು ಅವರ ರಚನೆ ಬಾಗಿಲೋಳು ಕೈ ಮುಗಿಳಿತು. ಬಾಗಿಲೋಳು ಕೈ ಮುಗಿದು ಒಳಗಬ ಯಾತ್ರಿಕನೇ.

0: ಇದುವರೆಗೂ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, FM 103.1 ಮೆಗಾಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ.

0: ನಂಬಿಯೇ ನಾ ನಿನ್ನ ಅಂಬಿಕೆ, ನೀನೇ ಜಗದಂಬಿಕೆ, ಪ್ರಾರ್ಥನೆ ಕಟ್ಟಿರಲ್ಲ. ಕುದೀರ ಮಹಾಜನಳೆ, ನಿಂಗ ಪಂಡ್ ಕಡಪೆ ದಾಟಿದೊಳಿರ. ಈ ಬರಿಂಜ ಆ ಬರಿಕ ಕಾಲು ಬೆಪ್ಪಕ ಮರ ಇಂದ ಪರೋಟ ಪಾರಲು ಚೌಟುನದುಂಡ, ಅಂತ ಕಡಪೆರ ಜ್ಞಾನ ಇಂದು ಉಂಡ. ಅನ್ನನೆ ಉದಿಕ ಕೈ ಇಟ್ಟು ಕಟ್ಟು ತಿಂದದುಂಡ. ಉದಿನ ಕಟ್ಟಿತುಳ್ಳ ಕೇರು ಪಿಂಜ ಒನಿಲಿರ ನೆಪ್ಪು ನಿಂಗ ಕುಂಡ. ಇಲ್ಲ ಎಂದಣ್ಣಕ್ಕ ಮರೆಯಾನ ಚೆಪ್ಪುರ ನೆಪ್ಪುಲು. ಇದು ದಂಡಾನೋ ನಿಕ್ಕ ನಿಂಗಡ ಮಿಂಜ ಕೊಂಡಬಪ್ಪವು. ಶ್ರೀಮತಿ ಕದ್ದಣಿಯಂಡ ವಂದನಾ ಚಿಣ್ಣಪ್ಪ, ತಾಮನೆ ಆ ಪಟ್ಟೀರ.
1: ಕಡುಪೆ ತೋಟ ಎಣ್ಣ ಪಿಂಜ ಆ ತೋಟ ಸುತ್ತು ಅತ್ತ ಕಡಚಿ ಕೂಡ ತನಕ್ಕೆ ಬಂದು ಬಸ್ತು ಕಾಯ್ತು ತಂತಿ ಬೇಲಿ ಇಟ್ಟಿತಿಪ್ಪ. ಆಚೆಂಗಿ ನಂಗ ನಂಗಡ ತೋಟತ್ರೊಳಕ್ಕು ಪೋಂಡುವೇಂಗಿ ತೋಟತ್ರ ಒಳಕ್ಕು ದಾಟೋ ಕಾಯಿತು ಮಾಡಿ ಎಂಡಿತಿಪ್ಪ ವ್ಯವಸ್ಥೆಯೇ ಕಡುಪೆ. ಈ

0: ಕಡುಪೆ ನಂಗ ತೋಟ ತೋಡಿಯತ್ರ ಒಳಕ್ಕೆ ಕಡುಪ ಕಾಯಿತು ಮಾಡಿ ತಿಪ್ಪಂತ ಪಾಲಾಂದೆ ಎಣ್ಣುಲು. ಇದನ್ನ ತರಾವರಿ ತರತ್ತು ಮಾಡಿಯವದುಂಡು. ಅಂದಾಜಿ ದಂಡು ದಂಡರಾಡಿ ಉದ್ದತ ದಂಡು ಕವೆನ ತೋಟತ್ರ ಒಳು ಬರಿಕೊಂದು ಪೊರಮೆ ಕೊಂದು ತಾತಿತ್ತು ಅಡ್ಡ ಊರು ಬಡಕ್ಕು ಬೆಚ್ಚಿತ್ತು ದಂಡು ಬರಿಕು ನೆಲ ತಿಂಜ ಬಡಿಯ ಇಲ್ಲ ಪನೆಪಾರು ಇಲ್ಲ ಪರೋಟ ಪಾರು ಬೆಪ್ಪಂಜಿ ತೋಟಕ್ಕೆ ದಾಟೋಕುಳ್ಳ ವ್ಯವಸ್ಥೆಕ್ಕೆ ಕಡುಪೆ ಎಂದು ಎಣ್ಣುವ. ಇದನ್ನು ಮೊಟ್ಟರ ರೂಪತ್ತು ಮಾಡುವ. ಕಡುಪೆ ಅನ್ನನೆ ಮರತ್ರ ನಾಲು ಕುಟ್ಟೆನ ಎಣ್ಣಕ ಒಂದು ತುಂಡು ಒಂದು ಚೆನ್ನ ಉದ್ದ ಅರೆ ಮುಕ್ಕಾಲಡಿ ವ್ಯತ್ಯಾಸ ಉಳ್ಳನಕ್ಕೆ ಬೇಲಿರ ದಂಡು ಕುಟ್ಟೆನ ತೋಟತ್ರ ಉಳು ಬರಿಕು ಪಿಂಜ ದಂಡಾನ ಪೊರಮೆ ಬರಿಲು ತಾತಿತ್ತು ಮೊಟ್ಟರನಕ್ಕೆ ಮಾಡಿತು ತೋಟಕ್ಕೆ ಕಡುಪಕ್ಕುಳ್ಳ ಕಡುಪೆ ಮಾಡಿತಿಪ್ಪ. ಇನ್ನನೆ ಮಾಡೋಕಾನ ಕಡುಪರಲ್ಲಿ ಕೊಡಿಯತ ತಂತಿಕ್ಕು ಬಟ್ಟೆ ಗೋಣಿಚೀಲತ್ರಂತನ ಸುತ್ತಿತು ಕಡುಪೆ ಕಡುಪ ಕಾಪಕ ತಂತಿ ಪಡತನಕ್ಕೆ ಎಚ್ಚರ ವಹಿಸಿತಿಪ್ಪ. ಅನ್ನನೆ ವಿ ಆಕಾರತ್ತು ಮರ ತುಂಡು ಬೆಚ್ಚಿತು ಕಡುಪೆ ಮಾಡಿದಿಪ್ಪದು ಉಂಡು. ಆಚೆಂಗಿ ಇಂದೆಲ್ಲ ತೋಟ ತೊಡಿಯತ್ತು ಕಡುಪೆ ಕಾಂಬಕ್ಕು ಕುಟ್ಟೋದು ತುಂಬ ಕಮ್ಮಿ. ಇರುಂಬು ಗೇಟು ಮಾಡಿತಿಪ್ಪದು ಮಾಮೂಲಾಯಿ ಪೋಯಿತು. ಇಕ್ಕಿಕ್ಕ ಎಲ್ಲ ಕೆಲವು ಅತ್ತಡ ಉಪದ್ರ ಇಲ್ಲತ್ತ ತೋಟಕ್ಕೆಲ್ಲ ಬೇಲಿಯೇ ಇಲ್ಲತ್ತೆ ತೊರೆಂದಿತ್ತು ಇಪ್ಪದು ಇಲ್ಲತ್ತಿಲ್ಲ. ಉದಿ ಉದಿ ಇದು ಎಲ್ಲಕ್ಕೂ ಗೊತ್ತಿಕ್ಕು ಗೊತ್ತಿಲ್ಲತ್ತವೂ ಇಲ್ಲತ್ತಿಲ್ಲ. ಆಚೆಂಗಿ ಇಕ್ಕ ಕಣ್ಣಕ್ಕೆ ಕಾಂಬಕ್ಕು ಕುಟ್ಟೋದು ಕಷ್ಟ. ಒರ ದಿನತ್ತು ಎಲ್ಲಾಡ ಉಂಬಳ ಮನೆಯಲ್ಲಿ ಒಂದು ದಂಡಾನ ತೂಕಿತಿಪ್ಪ ಇಂಜತ್ತು. ಭೂತಾಳೆ ನಾರಲು ಇಲ್ಲೆಂಗಿ ಬೋರೆ ನಾರಲು ನೆಜ್ಜಿತು ಕೇರು ರನಕ್ಕೆ ಮಾಡಿಯಂಡು ಆ ಕೇರಲು ಉದಿ ಮಾಡುವ. ಆ ಉದಿಲು ಒಂದು ದಂಡು ಕರಿಚಟ್ಟಿನೋ ಕುಡುಕೆನೋ ಮೇಲೆ ಮೇಲೆ ಬೆಪ್ಪನಕ್ಕೆ ನೆಜ್ಜಿತು ಮಾಡಿತಿಪ್ಪ. ಇನ್ನನೆ ತೂಕಿತು ಬೆಚ್ಚಿತಿಪ್ಪ ಉದಿಲು ಪಾಲು ಬೊಣ್ಣೆನೈ ಪಿಂಜ ಎರ್ಚಿಕರಿ ಮೀನು ಕರಿರನ್ನತನ ಪೂಣ್ಯಕ್ಕೆ ಕಿಟ್ಟತನಕ್ಕೆ ಬೆಪ್ಪ. ಆ ಕಾಲತ್ತು ಕೃಷ್ಣ ಬೊಣ್ಣೆನೈ ಕಪ್ಪಾಂದು ತಾಯಿ ಯಶೋದ ಉದಿಲು ಬೆಪ್ಪ ಇಂಜತ್ತು. ಆಚೆಂಗ ನಂಗಡ ಕೃಷ್ಣ ತಿಂಗತ್ತೆ ಬುಡುವ ಇಂಜಿಲೆ. ಫ್ರಿಜ್ಜು ಕಾಂಬಕಾನ ಪಿಂಜ ಮರೆಯಾಯಂಡುಳ್ಳ ಉದಿ ಕೆಲವು ಮನೆಯಲ್ಲಿ ಕಾಂಬಕ್ಕೂ ಮದಿ. ಈ ಉದಿ ಉದಿಲು ಬೆಪ್ಪ ಇಂಜತ್ತು ಇಂದಿಕ್ಕ ಫ್ರಿಜ್ಜಿಲು ಕೂಡಿಯವ ಇದಂಗೆ ಪಂಡೆತ ಓಣ್ಣಿ ಕಾಲ ಬಂಧನಕ್ಕೆ ಕೋಲ ಕಟ್ಟುವೊಂದು. ಈ ಪಣಂಜೊಲ್ಲು ಇಕ್ಕ ನೇರಾಚಲ
1: ಮರ್ಯಾನ ಚೆಪ್ಪುರ ನೆಪ್ಪುಲು ಅಳ್ತು ಕಟ್ಟಿರಲ್ಲ ಇಕ್ಕ ಕಕನ ಚೆರಿಯೋರು ತಮಾಸಿ ಅಳ್ತು ಓದುವವು ಬಿದ್ದಂಡ ನಾಡಿ ದೇವಯ್ಯ. ಶೀರ್ಷಿಕೆ ಒಂಟಿತನ ಇಕ್ಕಾಯ್ತು ನಂಗಡ ಕೂಟ ಏರ್ಪಾಡು ಮಾಡಿದಿಂಜ ಮೈ ಟ್ರಿಪ್ಪುಲು ನಂಗಡ ಪೂಮಣಿ ಬಾವಂಡ ಚಂದೋಳತ ಚಾಯಿ ಭೋಜ ಕೊದಿಕಳಿ ಒಳನಾಟ ಓರೆ ನೋಟ ಅದೇ ಅಲ್ಲತ್ತೆ ಬಸರ ಸುತ್ತ ಓಡಾಟ ಓಡಿಪೋಯಿ ಪತ್ತಾಟ ಇನ್ನನ್ನೆಲ್ಲ ತಗೊಂಡ ಪ್ರಚಂಡ ಫಿಸಿಕಲ್ ಫಿಟ್ನೆಸ್ನ ಕಂಡು ಕೊದಚು ಮರಳಾಯಿ ಪೋನ ಮ್ಯಾಗ್ನಿಮಮ್ಮಂಗು ಬಾವು ಬಸ್ ಇಳಿಜಿ ಪೋನಂತೂ ನೆಮ್ಮದಿ ಪಾಳಾಚಿ. ಬೈಟು ಉಂಗತೆ ಬುದ್ದಂಡವಕ್ಕೆ ಕಣ್ಣು ಮಿಂಜಲು ಬಾವುಂಡದೇ ಓಟುಂಗಳಿ ಒರು ಥರ ಒಂಟಿತನ ಶುರುವಾಚಿ. ಮ್ಯಾಗ್ನಿರ ಚಂದೋಳತ ಚಾಯಿ ಆಕ ತೇಮತ್ರ ಅಂಡಕೆತ್ತಿದ್ದು ಕಳಿಮಣ್ಣು ಮೆತ್ತಿತ್ತು ತೀಟಿ ಬೆಚ್ಚನ್ನಾಗಿ ಇಂಜಕ್ಕೋ ಬಾವಂಡ ಚಾಯಿಗೆ ಮರಳಾಯಿ ಪೋನ ಮ್ಯಾಗ್ನಿ ಪ್ರಾಣಕ್ಕಿಂತ ಜಾಸ್ತಿಯೇ ಕೊಚ್ಚತ್ತು. ಇಂದು ಪಲಾಕ ಮನಸ್ಸು ಗಟ್ಟಿ ಮಾಡಿತ್ತು ಮ್ಯಾಗ್ನಿಮಮ್ಮ ಬಾವುಗರು ಮೆಸೇಜೇ ಮಾಡಿಚಿ. ಹಾಯ್ ಡಾರ್ಲಿಂಗ್, ನಾಕಂತೂ ಓರ್ಗಳಿಗೆ ಕೂಡ ನಿನ್ನ ಮಿಶ್ ಮಾಡೋಕೆ ಇಲ್ಲ ರೇ. ದಯಬೆಚ್ಚಿದ ಒರಿಯಡುಂಡೆಗಿ ಸಪನ ಆಯ ಕುಸಿಲುಂಡೆಗಿ ಸ್ಮೈಲ್ ಆಯ ಬೇರ ತುಂಡೆಂಗಿ ಫೀಲಿಂಗ್ಸ್ ಆಯ ಕಷ್ಟ ತುಂಡೆಂಗಿ ಕಣ್ಣೀರ್ ಆಯ. ಪೂಮಣಿ ಬಾವು ಆಬರಿಂಜ ಹಾಯ್ ಡಾರ್ಲಿಂಗ್, ಸದ್ಯಕ್ಕೆ ನಿನ್ನಾಂದು ತಡವಾಯಿತು ಬಂದಂಗೆ ಪರಮೇ ಬುದ್ಧನುಳ್ಳು ರೇ. ಅತಿಥಿಕ್ಕ ಪಂದಿಗೂಡು ಕ್ಲೀನ್ ಮಾಡಿನುಳ್ಳು ಎಂತ ಈ ಕಡೆ ಚೋರೆಲು ಬಪ್ಪಂತ ಪೌರುಷ ಕೊಡವಂಡ ನರಿಯಾಯಿ ಬಾವಂಡು ನಾಲು ದಿನ ಕಪಟತ ಕಳಿನುಂಡು ಕಣ್ಣೀರು ಕೊಡತಲ್ಲಿ ಬೂಡಿತೆ ತೂಕೊಂಡು ಕರ್ಮತ್ತನ ಇಕ್ಕ ಕಕನ ಓರು ಕವನ ವೀರ ಕೊಡವ ಓದುವವು ಶ್ರೀಮತಿ ಮೊಣ್ಣಂಡ ವಿನು ಕಾರ್ಯಪ್ಪ ತಾಮನೆ ಅಯ್ಯಕುಟ್ಟೀರ.
2: ನಂಗ ಪುಟ್ಟುಚಿ ಜಬ್ಬು ಮಿರ ಮೀದಲು ಅದೇನೋ ಟೀಕಾವೇರಂ ಮೆರ ಮಡಲು ನೈಪು ಕಾರಂಗ ನಂಗೆಲ್ಲ ಪಡಿಪು ಕಾರಂಗ ಶತ್ರುವಂಗಕ್ಕೆ ನಂಗ ವೀರಾದಿ ವೀರಂಗ ನೈಪು ಕಾರಂಗ ನಂಗೆಲ್ಲ ಪಡಿಪು ಕಾರಂಗ ಶತ್ರುವಂಗಕ್ಕೆ ನಂಗ ವೀರಾದಿ ವೀರಂಗ ಕನ್ಯಾಕುಮಾರಿಂಜ ಕಾಶ್ಮೀರ ಕೆತ್ತಿನ ಬಾಲೆಕಾರ ನಂಗಡ ದೇಶತ ಮೂಲೆ ಮೂಲೆ ಕೆತ್ತು ಚಿಕ್ಕಳಿ ಕೀರ್ತಿ ಕೊಡವಂಗಡ ಪ್ರಾಣತನೇ ಅಡಬೆಚ್ಚಿತ ಕಾಪ ಪಡೆಕಾರಂಗ ಕೈ ತೊತ್ತು ಬೋಡೊಂಡು ಸೇನಾನಿಯಳ ನಿಂಗ ನಂಗ ಪ್ರಾಣತನೇ ಅಡಬೆಚ್ಚಿತ ಕಾಪ ಪಡೆಕಾರಂಗ ಕೈ ತೊತ್ತು ಬೋಡೊಂಡು ಸೇನಾನಿಯಳ ನಿಂಗ ನಂಗ ಕತ್ತಿ ತೋಕು ನೇಂಗಿನೊಗ ಬೆಚ್ಚಿ ನಂಗ ಪೂಜುವ ಅದೇ ನೋಟಿ ಅರಿಯಿರಿ ನಂಗ ಕೊಡವ ಇಗ್ಗು ತಪ್ಪ.

0: ಅವೆರಮ್ಮೆ ದೇವಿ ತಾಯಿ ನಂಗಡ ಕುಲದೇವ ಗುರು ಕಾರಣ ನಂಗಡೋರು ಮನೆದೇವ ಇಗ್ಗು ತಪ್ಪ ಕಾವೆರಮ್ಮೆ ದೇವಿ ತಾಯಿ ನಂಗಡ ಕುಲದೇವ ಗುರು ಕಾರಣ ನಂಗಡೋರು ಮನೆದೇವ ಯಾಲಮಳು ಕಾಫಿ ಪುಳಿ ಬದುಕೋ ಕಾಯಿತು ಕಟ್ಟಿ ಬೆಪ್ಪ ನೆಲ್ಲು ಪತ್ತಾಯತು ಉಂಬೋ ಕಾಯಿತು ಬೋಟೆಕಾರ ಆಟುಕಾರ ಶೂರಂಗ ಧೀರಂಗ ನಂಗಡ ಬಂಬಂಗ ಚಾಯಿ ಕರ್ತಿ ಧೈರ್ಯ ಕರ್ತಿ ಪಾಟು ಕರ್ತಿ ಆಟು ಕರ್ತಿ ನಂಗಡ ಮೊಮ್ಮಂಗ ಬೋಟೆಕಾರ ಆಟುಕಾರ ಶೂರಂಗ ಧೀರಂಗ ನಂಗಡ ಬಂಬಂಗ ಚಾಯಿ ಕರ್ತಿ ಧೈರ್ಯ ಕರ್ತಿ ಪಾಟು ಕರ್ತಿ ಆಟು ಕರ್ತಿ ನಂಗಡ ಮೊಮ್ಮಂಗ ಕುಪ್ಯ ಚಾಲೆ ಮಂಡೆ ತುಣಿ ಅರೆಕೋರು ಪೀಚೆ ಕತ್ತಿ ಕೊತ್ತ ಆಣು ಬೊಟ್ಟು ಪೊಡಿಯ ಕಂಬಿ ಪೊಡಿಯ ಉದ್ದ ಕೈ ಜಾಕೀಟು ಕೊತ್ತ ಪೊಣ್ಣು ಬೊಳುಕಾಟು ಕತ್ತಿಯಾಟು ಕೋಲಾಟು ಪೀಲಿಯಾಟು ಕಪ್ಪೆಯಾಟು ಆಡುವ ಬೈಂಬಂಗ ಚಾಯಿ ಭೋಜತುರ ವಾಲಗತಾಟು ಉಮ್ಮತಾಟುರ ಪೊಮ್ಮಕ್ಕ ನಂಗ ಬೊಳುಕಾಟು ಕತ್ತಿಯಾಟು ಕೋಲಾಟು ಪೀಲಿಯಾಟು ಕಪ್ಪೆಯಾಟು ಆಡುವ ಬೈಂಬಂಗ ಚಾಯಿ ಭೋಜತುರ ವಾಲಗತಾಟು ಉಮ್ಮತಾಟುರ ಪೊಮ್ಮಕ್ಕ ನಂಗ ಜನರಲ್ ತಿಮ್ಮಯ್ಯ ಮಾರ್ಷಲ್ ಕಾರ್ಯಪಜ್ಜಂಗ್ ಜೈ ಜೈ ನೈಕನ ನಂಗೆಲ್ಲ ಒಂದಾಯಿ ಕೂಟಿತು ಕೈ ಕೈ ಇದೇ ನೋಟಿ ನಂಗ ವೀರ ಕೊಡವಂಗ ಕೂಡಿ ನೈಕನ ಕೊಡವಾಮೆ ಕಾಯಿತು ನಂಗ ನಿಂಗ ಇದೇ ನೋಟಿ ನಂಗ ವೀರ ಕೊಡವಂಗ ಕೂಡಿ ನೈಕನ ಕೊಡವಾಮೆ ಕಾಯಿತು ನಂಗ ನಿಂಗ
1: ಕೋಪಿರ ಚಡಿ ಎಚ್ಚಗೋರು ಪಾಳು ಎಂಡ ವಿಷಯದ ತತ್ಪರಿವವು ಶ್ರೀಕಾಂತ ತಂಡ ವಿವೇಕ್ ಅಯ್ಯಪ್ಪ
2: ಚಡಿ ಮಾನವನಾಯ್ತು ಪುಟ್ಟುನ ಮನುಷ್ಯಂಗ್ ಚಡಿ ಅನ್ನುವುದು ಇಂಜಿತೇ ಇಪ್ಪ ಚಡಿ ಸುಮಾರ ತರತು ಬಪ್ಪ ಚಡಿ ಮನುಷ್ಯಂಡ ಬದುಕಲು ಬಪ್ಪ ಸ್ವಾಭಾವಿಕ ಲಕ್ಷಣ ಪಿಂಜ ಗುಣ ಚಡಿ ಬರತ್ತ ಮನುಷ್ಯನೇ ಇಪ್ಪಕ್ಕಿಲ್ಲ ಪ್ರಾಣಿ ಪಕ್ಷಕ್ಕೂ ಚಡಿ ಅನ್ನೋದು ಬಕ್ಕು ಆಚಂಗಿ ಚಡಿ ಬರತ್ತ ಬಂದಂಥ ನೇರತ್ತು ನಂಗೆ ಆಪಚ್ಚಕ ಚಡಿನ ಪುಡ್ತೋತು ಬೆಚ್ಚೊಂಡು ಇಲ್ಲೆಂಗಿ ಚಡಿರ ಚುಳಿಕು ಕಣಿಚಿತು ಪರೆಯತ ತಕ್ಕು ಪರಂದು ಪೋಪ ಕಕತ್ತ ತಕ್ಕನ ಕೇಟು ಪೋಪ ಬೋಂಡತ ಕೆಲಸವು ಆಯಿಪೋಪ ಎಚ್ಚಕ್ಕೋ ಕಾಲತಂಜ ಕೂಡಿ ಬಂದ ನಂಗಡ ಸಂಬಂಧವು ಓರ್ ಗಳಿಗೆಲ್ಲ ಒಡೆದು ಪೋಪ ಚಡಿನುಂಡು ಇಂದು ಅದೆಚ್ಚಕ್ಕೋ ನಂಗಡ ಚೋರೆ ಸಂಬಂಧವು ಒಡೆದು ಪೋನ ಸಂಗತಿ ನಂಗಕ್ಕೆ ಗೊತ್ತುಂಡು ಚಡಿ ಮನುಷ್ಯಂಡ ಬದುಕನೇ ಪಾಳು ಮಾಡಿರುವ ಇಂದನೆ ನಾನಾ ತರತ್ತು ಚಡಿ ಅನ್ನೋದು ನಂಗಳ ತರ ತರತ್ತು ಕಳಪು ಚುಟ್ಟಿರುವ ಚಡಿ ಬಂದಂಥ ನೇರತ್ತು ನಂಗೆ ಅಪ್ಪಚ್ಚಕ್ಕ ತಾಳ್ಮೇಲಿಕ್ಕೊಂಡು ಚಡಿ ಬಂದಲ್ಲಿ ನಂಗೆ ಪರೆಯುವ ತಕ್ಕನ ಅಪ್ಪಚ್ಚಕ್ಕ ನೋಟಿತು ಪರೆಯುಂಡು ಚಡಿ ಬಂದಂಥ ನೇರತ್ತು ನಂಗೆ ಅಪ್ಪಚ್ಚಕ್ಕ ತಾಳ್ಮೇಲಿಕ್ಕೊಂಡು ಚಡಿ ಬಂದಲ್ಲಿ ನಂಗೆ ಪರೆಯುವ ತಕ್ಕನ ಅಪ್ಪಚ್ಚಕ್ಕ ನೋಟಿತು ಪರೆಯುಂಡು ಚಡಿ ಬಂದಂಥ ನೇರತ್ತು ನಂಗೆ ನಂಗಡ ಪಾಡಕ್ಕೂ ಒಂದು ತಕ್ಕು ಪರೆಯತ್ತೆ ಮುಂಡತ್ತೆ ಇಂಜೋದು ಇಂಜಚ್ಚಕ್ಕೂ ನಲ್ಲದು ವಿಪರೀತ ಚಡಿ ಬಂದಂಥ ನೇರತ್ತು ನಂಗಡ ಮನಸ್ಸರ ಪುಡ್ತ ನಂಗಡ ಕೈಂಜ ತಪ್ಪಿಪೋಪ ಆಚಂಗೆ ನಂಗ ಅಪ್ಪಚ್ಚಕ್ಕ ಸಮಾಧಾನತ ಇಪ್ಪಕ್ಕೂ ನೋಟುಂಡು ನಂಗಡ ದಿನನಿತ್ಯತರ ಬದುಕಲು ನಂಗ ದಿನ ಪೋನನಕ್ಕೆ ನಂಗ ಎಲ್ಲಡ ಮನಸ್ಥಿತಿನ ಅರಿಂಜವ ಪ್ರಯತ್ನ ಮಾಡೋಂಡು ಒಬ್ಬಂಗ ತುಂಬ ಚಡಿ ಉಂಡು ಎಂದು ಗೊತ್ತಪ್ಪಕ್ಕ ನಂಗ ಅಲ್ಲಿ ಅಪ್ಪಚ್ಚಕ್ಕ ಶಾಂತ ಸ್ವಭಾವತ್ತು ನಡೆದೋಂಡು ಉರಿಯೋ ಗಾಯಕ್ಕೂ ಉಪ್ಪಿಡೋಕ್ಕೂ ಪೋಪಕ್ಕಾಗ ಆ ನೇರಕ್ಕೆ ಬಪ್ಪಂಥ ಚಡಿ ನುಂಡು ಒಂದು ಸಂಸಾರವೇ ಒಡೆದ ಕನ್ನಡಿರ ಪೋಲೆ ಆಯೋಕು ಚಡಿ ನುಂಡು ನಂಗಡ ಮನಸ್ಥಿತಿಯು ಪಾಳಾಯಂಡು ಬಪ್ಪ ವಿಪರೀತ ಚಡಿ ಉಂಡೆಂಗಿ ನಂಗಕ್ಕೆ ಕಂಡದೆಲ್ಲ ನೋಟುನದೆಲ್ಲ ಕೇಟದೆಲ್ಲ ಚಡಿ ಬಪ್ಪ ತಿಂದು ಕುಡಿಪ ಕೂಳು ನೀರು ಕೂಡ ನಂಗಡ ತಡಿಕೆ ಪುಡಿಪುಲೆ ನಂಗ ಇಂದು ಸುಮಾರಕ್ಕೆ ನೋಟ್ನೋನಕ್ಕೆ ಚರಿಯ ಮಕ್ಕಕ್ಕೆ ಮೂಕರ ತುದಿಯಲ್ಲಿ ಚಡಿಯಪ್ಪ ಆಚಂಗಿ ಅದನ್ನು ಚರಿಯ ವಯಸ್ಸಲ್ಲೇ ಮಕ್ಕಡ ಚಡಿನ ಚಡಿರ ಕೂಪ ತುಂಜ ಪೊರಮೆ ಕೊಂಡಬಪ್ಪಂಥ ಪ್ರಯತ್ನ ಮಕ್ಕಡ ಅಪ್ಪ ಓ ಮಾಡೋಂಡು ಕಣ್ಣ ಮಕ್ಕಳೇ ಆಡು ಮೂಡಿ ಮಕ್ಕಳೇ ಆಡು ಅಂಗಡ ಚಡಿ ಚರಿಯ ತುಂಜೇ ಅಡ್ಕೊಂಡು ಚರಿಯ ಭಯತಲ್ಲಿ ಅಡಂಗತ್ತ ಚಡಿ ಬಲ್ಯದಾನ ಪಿಂಜ ಅಡ್ಕುವಕ್ಕೆ ಖಂಡಿತ ಕೈಯೋಲೆ ಅದು ಅಂಗಡ ಬೊಳಚರ ಬಟ್ಟೆನೆ ಪಾಳು ಮಾಡು ಚಡಿ ನೋಂಡು ನಂಗ ಇಂದ ಅದೆಚ್ಚಕ್ಕೋ ಒಕ್ಕ ಮಕ್ಕ ಸಂಸಾರತ್ನ ಕಳೆದಂಡದು ನಂಗಡ ಕಣ್ಣು ಮಿಂಜಲು ಉಂಡು ಆಚಂಗಿಯು ನಂಗ ನಂಗಡ ಚಡಿನ ಕಮ್ಮಿ ಮಾಡಿಯೋದೇ ಇಲ್ಲ ನಂಗಕ್ಕೆ ನಂಗ ಚಡಿಯೇ ಬಲ್ಯದು ದಿನ ಪೋನನಕ್ಕೆ ಜಾಸ್ತಿ ಆಯೇನುಂಡು ಅದ ಇದ ಅಣ್ಣೋಕ ನಂಗ ತೋಕು ಕತ್ತಿ ದೊಣ್ಣೆಲೇ ನಂಗಡ ಕಳಿ ಎಲ್ಲಿ ಕೆತ್ತಿಪೋಪ ನಂಗಡ ಸ್ಥಿತಿಗತಿಯಿಂದ ಜ್ಞಾನ ಮಾಡೋಕೆ ಪೋಪಲೆ ನಂಗ ನಂಬಿತ್ತುಳ್ಳ ನಂಗಡ ಮಿಂಜಲು ಬಯ್ಯಲು ನಂಗಡ ಹಿಂಗ ಉಂಡು ಅಣ್ಣುವನ ಕೂಡಿ ಮರಂದುರುವ ಚಡಿ ಬಂದಕಲು ಚಡಿ ಬರತೆ ಇಂಜಕಲು ನಂಗ ಪರೆಯುವ ತಕ್ಕು ದಾರ್ಕು ದಡ ಮನಸ್ಸುಕು ಚಡಿ ಬೇಜಾರ ಮನಸ್ಸುಕು ನೊಂಬಲಾಕತ ಪೋಲೆ ನಂಗ ನಡೆದೋದು ಪ್ರತಿಯೊರು ಮನುಷ್ಯಂಡ ಬದುಕಲು ನಲ್ಲರಿಕೆರ ಗುಣ ಗೊತ್ತಿಂಜಿತೋ ಗೊತ್ತಿಲ್ಲತೆಯೋ ಎನ್ನೆಂಗಿ ತಪ್ಪು ಆಯಿಪೊಪ್ಪ ಆಚಂಗಿ ಅಂಥ ತಪ್ಪಕ್ಕೆ ಚಡಿ ದ್ವೇಷ ಸೇಡು ಇದುವರು ಪರಿಹಾರ ಅಲ್ಲ ಅನ್ನುವನ ಅರಿಂಜಿ ಬದುಕೋದು ಒರು ನಲ್ಲರಿಕೆರ ಬದುಕಾಕು
1: ಲೇಲಾ ಲೇಲಾ ಲೇಲಾ ಲೇಲೇಲೋ ಲೇಲೋ ಇಕ್ಕಕ್ಕನ ಒರು ತಾಲಿಪಾಟು ಪಾಡುವವು ನಂಗಡ ಕೂಟತ್ರ ಅಧ್ಯಕ್ಷ ಶ್ರೀ ಚಂಗೇಟಿರ ಕುಮಾರ್ ಸೋಮಣ್ಣ.

ಮಹಾಜನಳೆ, ಪಂಡಿತ ಮಕ್ಕಳ ಮನಸ್ಥಿತಿಗೂ ಇಕ್ಕತ ಬಾಲಂಗಳ ಮನಸ್ಥಿತಿಗೂ ಏದೇ ತರದ ಕೂಟಿ ಬರೆಯುವ ಕೈಲ. ಆಡಂಬರ ಇಲ್ಲತ ಅಂದು ಅಭಿಮಾನತ ಬದುಕು ಇಂದು ಎಲ್ಲ ಇಂಜಕೋ ಕಣ್ಣೀರಲೇ ಕೈಕತ್ತು. ದೇವ ಮಾನವಂದಣ್ಣಿ ಜೀವ ತಂದಿತ ದೇವ, ಅದು ಕಳಂದವತಿ ಮಕ್ಕಳೇ ಪೆತ್ತಗರು ಕೆಲ ಬೇವ. ಮಹಾಜನಳೆ, ನಂಗ ಎಲ್ಲಿ ಪೋನಕೋ ನಾನು ಕೊಡವ, ನಾನು ಕೊಡಗಂಜಿ ಬಂದವಂದಣ್ಣಕ ನಿಂಗಡ ಅಂತರಾತ್ಮತ

ಸ್ತೋತ್ರವಳೆ, ಕೊಡವು ಸೇರಿ ಕೇಟಿರಲ್ಲ. ನಂಗಡ ಚೆರು ಪ್ರಯತ್ನ ನಿಂಗಕ್ಕೆ ಖುಷಿ ತಂದಿತಿಕ್ಕು ಒಂದು ನಂಬಿಕೆ. ಇಚ್ಚ ನೇರ ತಾಳ್ಮೇಲೆ ಕೋಟಳ್ತ ನಿಂಗಕ್ಕೂ ಅವಕಾಶ ತಂದ ಮಡಿಕೇರಿ ಆಕಾಶವಾಣಿಕ್ಕೂ ಎದೆ ತುಂಬನ ನಲ್ಲರಿಮೆ ಬೈಂದವ. ನಂಗಡ ಕೂಟದಂಜ ಇಂಜಚಗೂ ಕಾರ್ಯಕ್ರಮ ಮಿಂಜಕ್ಕೆ ಒಪ್ಪದುಂಡು. ಎಲ್ಲರೂ ಕೇಟಿತ್ತು ಒತ್ತಾಸೆ ತಾರಿ ಎಂದು ಕೊಟ್ಟವಿ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 8:43. ಈಗ ಗಜಲ್ಗಳು. ಮೊದಲಿಗೆ ಜಗಜಿತ್ ಸಿಂಗ್ ಅವರು ಹಾಡಿರುವ ಗಜಲ್

ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 9:15:37. ಈಗ ರಂಗಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಂ ಡಿ ಪಲ್ಲವಿಯವರು ಹಾಡಿರುವ ನಾಟಕ ಮಾನಿಷಾದ ರಚನೆ ಗಿರೀಶ್ ಕಾರ್ನಾಡ್.

ಮಳೆಗಾಲದ ಕರಿಮುಗಿಲಿನ ಆರ್ ಶ್ರೀನಾಥ್ ಮತ್ತು ಸಂಗಡಿಗರು ಹಾಡಿರುವ ನಾಟಕ, ರಚನೆ ಲಕ್ಷ್ಮೀನಾರಾಯಣ ಭಟ್.

ಗಿರೀಶ್ ಕಾರ್ನಾಡ್ ಅವರ ರಚನೆಯ ಮತ್ತೊಂದು ನಾಟಕ ಅದಾಗೈತೆ ಮಾನಿಷಾದ. ಚುಕ್ಕನ ಚುಕ್ಕಿ

0: ಇದುವರೆಗೂ ಕೆಲವು ರಂಗಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 9:30. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ನಿದ್ದೆ ಹೋದ ಮನೆಯ ತೆರೆದು ಬಂದ ಮಾತ್ರಕ್ಕೆ ನಮ್ಮ ಕೆಲಸ ಕೇಳು ಎಂದು ಜರಿವುದೇತಕ್ಕೆ
2: ರೂಪಾಂತರ HS ಪಾರ್ವತಿ, ನಿರ್ದೇಶನ ಉದಯಾದ್ರಿ.
3: ಕಥಾ ನಾಟಕ

0: ಸುಂದರಮ ಗೋದಾವರಿ ವರನಿರ್ಭ ನಾಡದ ಕನ್ನಡದಲ್ ಭವಿಸಿದ ಜನಪದಂ. ಕಾವೇರಿ ಇಂದಮ ಗೋದಾವರಿ ವರನಿರ್ಭ ನಾಡದ ಕನ್ನಡದಲ್ ಭವಿಸಿದ ಜನಪದಂ. ಕಾವೇರಿ ಇಂದಮ ಗೋದಾವರಿ ವರನಿರ್ಭ ನಾಡದ ಕನ್ನಡದಲ್.
1: ಪದ್ಯ ಕಟ್ ಮಾಡಿ ಆಗಿರುವನು ಏನ್ ಪದ್ಯನ ಅದೇ ಬಾಳ್ಗೆ ಬರ್ತಾ ಇಲ್ಲ. ಕೊನೆಯ ತನಕ್ ಬರೋ ಹೊತ್ತಿಗೆ ಮೊದಲನೇ ಸಾರ ಮರ್ತಾ ಬಿಡುತ್ತೆ. ಆಮೇಲೆ ಗಟ್ ಮಾಡಿ ಅಂತ ಕೇಳ ಮಾಡೋಣ ಬಾರ. ಇಲ್ಲಮ್ಮ ಪದ್ಯ ಗೊತ್ತಿದ್ರೆ ಆ ಕನ್ನಡ ಮೇಡಮ್ ಬೆಂಚ್ ಮೇಲೆ ನಿಲ್ಲಿಸ್ಬಿಡ್ತಾರೆ. ಪರವಾಗಿಲ್ವೆ, ನೀನು ಮೇಡಮ್ ಹೆದರ್ತೀಯಾ? ಮೇಡಮ್ ಕಂಡ್ರೆ ಹೆದರಿಕೆ ಇಲ್ಲ. ಅಷ್ಟು ಜನ ಹುಡುಗಿರಿದಾಗ ಹಿಂದಿನ ಬೆಂಚ್ ಮೇಲೆ ಸುದ್ದ ನಿಲ್ಲದಂದ್ರೆ ಅಸಹ್ಯ ಅಲ್ವಾ? ಹಾಗಾದ್ರೆ ನೀನು ಬರಯ್ಯಾ, ಇಲ್ಲಿ ಏನಾದ್ರೂ ಮಾಡ್ಕೊ. ನಾನು ಅಪ್ಪ ಅಮ್ಮ ಅಣ್ಣ ಕೇಳ ಮಾಡ್ತೀವಿ.
0: ಕಾವೇರಿಯಿಂದ ಗೋದಾವರಿ ವರ ನಿರ್ಭ ಕಾವೇರಿಯಿಂದ ಕಾವೇರಿಯಿಂದ ಗೋದಾವರಿ ಗೋದಾವರಿ ಕಾವೇರಿ ಕಾವೇರಿಯಿಂದ ಗೋದಾವರಿ ವರ ನಿರ್ಭ ವರ ನಿರ್ಭ ವರ ನಿರ್ಭ
1: ಅಂದ್ರೇನು ಅರ್ಥ ಏನಾರು ಹಾಳಾಗ್ಲಿ, ಸದ್ಯ ಬಾಯ್ ಬಂದ್ರೆ ಸರಿ.
0: ಕಾವೇರಿಯಿಂದ ಕಾವೇರಿಯಿಂದ ಗೋದಾವರಿ ಕಾವೇರಿಯಿಂದ ಗೋದಾವರಿ ವರ ನಿರ್ಧ ಕಾವೇರಿಯಿಂದ ಗೋದಾವರಿ ವರ ನಿರ್ಧ ನಾಡದ ಕನ್ನಡದೇ ನಾಡದ ಕನ್ನಡದೇ ಭವಿಸಿದ ಜನಪದ. ಕಾವೇರಿಯಿಂದ ಗೋದಾವರಿ ವರ ನಿರ್ಧ ನಾಡದ ಕನ್ನಡದೇ ಭವಿಸಿದ ಜನಪದ. ಕಾವೇರಿಯಿಂದ ಕಾವೇರಿಯಿಂದ ಕಾವೇರಿಯಿಂದ
1: ಏನ್ ಗಲಾಟೆ ಮಾಡ್ತಾರಪ್ಪ? ಹ್ಮ್, ಸಂಜೆ ಕೂಡ ಆಟ ಆಡೋದಿಲ್ಲ. ಸಂಜೆ ಹೋದ್ರೆ ನಾವಿನ್ ಬಂಧುಗಳ ಹುಡುಗಾಡು ಈ ಪದ್ಯ ಬೇರೆ ಎಷ್ಟು ಓದಿದ್ರು ಬಾಯ್ ಬರ್ತಾನೆ ಇಲ್ಲ.
0: ಕಾವೇರಿಯಿಂದ ಗೋದಾವರಿಂದ ಕಾವೇರಿಯಿಂದ ಕಾವೇರಿಯಿಂದ ಗೋದಾವರಿ ವರನಿರ್ಭ ಗೋದಾವರಿ ವರನಿರ್ಭ ಕಾವೇರಿಯಿಂದ ಗೋದಾವರಿ ವರನಿರ್ಭ ಕಾವೇರಿಯಿಂದ ಗೋದಾವರಿ ವರನಿರ್ಭ.
1: ಸಾಕು ಬಿಡೆ, ನೀವಾದ್ರೆ ಸ್ಕೂಲಲ್ಲಿ ಕಾಲೇಜಲ್ಲಿ ದಿನ ಆಡ್ತಿರ್ತೀರಿ, ಅಭ್ಯಾಸ ಇರುತ್ತೆ. ನಾನ್ ಆಡೋದೆ 6 ತಿಂಗಳಿಗೆ ವರ್ಷಕ್ಕೆ ಒಂದ್ಸಲ. ಹೇಳ್ದು ಏನು?
2: ಹ್ಮ್, ನಿಮ್ ಮಾತು ನಿಜ ಕಣೆ. ಹೇಮಾ,
1: ಏನು
2: ನಾನು ನೀನು ಇನ್ನೊಂದು ಆಟ ಆಡೋಣ. ನೀವೇನಾದ್ರೂ ಸೋತ್ರೆ ನೀನು ಹಬ್ಬಕ್ಕೆ ಹೊಸಲಂಗ ಇಲ್ಲ.
1: ಓಹೋ, ಖಂಡಿತ ಹೋರಾಗ್ತಾರೆ. ಬೆಳಗ್ಗೆ ಮತ್ತೆ ಕಟ್ ಮಾಡಿದ್ರಾಯ್ತು. ಇದೇನು ಅಜ್ಜಿ, ನಿಮ್ಮ ದೀಪನ ಹಾಕಿದ್ವಲ್ಲ. ಗೋಡೆ ಮೇಲೆ ನಿನಗೆ ಕಾಣ್ತಾ ಇದೆಯಲ್ಲ.

0: 有人，有人，有人，牙干嘛？
1: 有
0: 人，你干什么？
1: 牙干嘛？
0: 有人，
1: 有人，牙干嘛？
0: 你干什么？

0: ಯಾಕ ಎಲ್ರು ಹೀಗೆ ನೋವು ಆಗ್ತಿದ್ದೀರಿ?
1: ಇವತ್ತು
0: ಇನ್ನು ಮೇಲೆ ಸಂಜೆ ಹೊತ್ತಲ್ಲಿ ಅವಳೊಬ್ಬಳು ಇರೋದು ಬಿಡ್ಬೇಕು.

0: ಮಾಡೋದು?
1: ನೀನ್ ಸ್ವಲ್ಪ ಸುಳ್ಳಿದ್ರೆ ಎಲ್ಲಾ ತೊರೆ ಹೋಗುತ್ತೆ. ಇನ್ನೊಂದು ಅಂತ ಹೇಳಿ ಅವ್ರಿಗೆ ಯಾಕೆ ಹೆದರಿಸ್ತೀರಿ?
0: ಅಮ್ಮ ನೀವು ಏನಾದ್ರು ಅನ್ಕೊಳ್ಳಿ, ನಾಳೆ ಅವ್ರಿಗೆ ನಾನು ಗುಡಿಗೋಗಿ ಯಂತ್ರ ಕಟ್ಟಿಸ್ಕೊಂಡ್ ಬರ್ತೀನಿ.
2: ಯಾರ್ದಮ್ಮ ಯಂತ್ರ?
0: ನಾನು ಯಂತ್ರ ಕಟ್ಟಿಸ್ಕೊಳ್ಳೋದಿಲ್ಲ. ಯಂತ್ರ ಕಟ್ಟಿಸ್ಕೊಳಕ್ ನಾನು ಹೇಳೋ ಮಗನ, ನನ್ ಫ್ರೆಂಡ್ಸ್ ನನ್ನ ಆಗ್ತಾರೆ ಅಷ್ಟೇ.
1: ಯಂತ್ರವೂ ಬೇಡ ಮಂತ್ರವೂ ಬೇಡ, ನಾಳೆ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸ್ತೀನಿ.

0: जानते हो, ये जानते हो दो बंदूक लो ನಮ್ ಸ್ನೇಹಿತ ಗಂಗಾಧರ ಬರ್ತಾ ಇದ್ದಾನೆ ಕೆಲವು ಇವತ್ತು ಇವತ್ತು ನಾಳೆ ನಮ್ಮನೇಲೇ ಇರ್ತಾನಂತೆ. ಅವನಿಗೆ ಒಂದೊಂದು ರೂಮ್ ತೆರವು ಮಾಡ್ಕೊಡ್ಬೇಕು ನೋಡು.
1: ಗಂಗಾಧರ ಅಂದ್ರೆ ಯಾರು ಹೇಳಿ? ಸಚಿನ್ ವ್ಯಾಸಂಗಕ್ಕೆ ಅಂತ ಅಮೆರಿಕಕ್ಕೆ ಹೋಗಿದ್ರಲ್ಲ ಅವರ.
0: ಅವನು
1: ಅವರು ಅಮೆರಿಕದಲ್ಲಿ ಯಾವಾಗ ಬಂದ್ರಂತೆ?
0: ಈ ದೇಶಕ್ಕೆ ಬಂದು ಒಂದು ತಿಂಗಳಾಯ್ತು. ನೀನು ನಮ್ಮನೆ ಬರ್ತಿದ್ದಾನೆ. ಅವನು ಸ್ವಲ್ಪನೂ ದಂಡ ಇಲ್ಲ ನೋಡಿ, ಸ್ವಲ್ಪ ಅವನಿಗೆ ಬದಲಾವಣೆನೂ ಆಗಿಲ್ಲ. ನಮ್ಮನೇನು ಇತ್ತು ಅಂತ ಕಾಗದ ಬರ್ತಿದ್ದಾನೆ. ಇಲ್ಲಿ ನೋಡು, ಈ ರೂಮ್ ಸರಿಯಾಗಿದೆ ಅಲ್ಲ? ಈ ಕುರ್ಚಿ, ಈ ಮೇಜು ಇದು ಸ್ವಲ್ಪ ಓಲ್ಡ್ ಆಗಿರ್ಬೇಕು ಅಂದ್ರೆ ಸ್ವಲ್ಪ. ನೀನು ಸರಿಯಾಯ್ತು, ನಿನ್ನ ಸ್ವಲ್ಪ ಕಥ ಗುರುತಿಸ್ತಿದ್ಯಾ?
1: ಏನ್ ಸಂಭ್ರಮ ಪಡ್ತಿದ್ದೀರಿ? ನಿಮ್ಮ ಅಳಿಯ ಬರೋದು ನೀನು ಇಷ್ಟು ಸಂತೋಷ ಪಡ್ತೀರೋ ಇಲ್ವೋ?
0: ಆಗಲ್ಲ ಕಣೆ, ಅವನು ಅಮೆರಿಕಾದಿಂದ ಬರ್ತಿದ್ದಾನೆ. ಒಳ್ಳೆ ವಿದ್ಯಾವಂತ, ಬೇಕಾದಷ್ಟು ಸಂಪಾದಿಸಿದಾನೆ. ಅಂತವನು ನಮ್ಮನೆ ಯಾಕೆ ಬರ್ತಾನೆ ಹೇಳು? ಅಪರೂಪಕ್ಕೆ ಬಂದಾಗ ಸ್ವಲ್ಪ ಉಪಚಾರ ಮಾಡಬೇಡ್ರೆ.

0: ಅವರ ಅಮೆರಿಕನ್ ಏನೋ ಬೆಕ್ಕ ಹೋಗಿದ್ರಪ್ಪ.
1: ಸಹಿತ ಏನು ಹೆಚ್ಚಿನ ವ್ಯಾಸಂಗ ಮಾಡಕ್ ಹೋಗಿದ್ದಮ್ಮ. ಬಾರಯ್ಯ ಗಂಗಾಧರ.
2: ಏನಯ್ಯ ಶ್ರೀನಿವಾಸ, ಚೆನ್ನಾಗಿದೀಯಾ?
1: ಬಾ ಬಾ. ನೀವು ನನ್ನ ಹಿರಿಯ ಮಗಳು ಹೇಮಾ.
2: ಏನಮ್ಮ ಹೇಮಾ?
1: ಇಲ್ಲಿ ರೋಹಿ.
2: ಏನಮ್ಮ ಚೆನ್ನಾಗಿದೀಯಾ?
1: ನೀವು ಗೊತ್ತಲ್ಲ ನನ್ನ ಹೆಂಡತಿ ಅವ್ರ ಗೊತ್ತಿಂದ ಏನು.
2: ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ?
0: ಅಪ್ಪ ಸ್ನೇಹಿತರು ನೋಡಿದ್ರೆ ನಿಮ್ಗಿನ ಒಂಥರ ಭಯ ಆಗುತ್ತೆ. ಹೌದು, ನಮ್ದು ಹಂಗೆ ಇತ್ತು. ಅವ್ರು ಕಣ್ಣು ನೋಡಿದ್ರೆ ಭಯ ಆಗುತ್ತೆ. ಎಲ್ಲ ಮುಂಗಾರಾಗಿ ನೋಡ್ತಾರಲ್ಲ ನಮ್ಮಗ್ಗುಮ್ಮೆಯ.
1: ಹೇಮಾ ರೋಹಿ, ಅಲ್ಲೇನು ನೋಡ್ತಿದ್ದೀರಿ? ಒಳಗಡೆ ಬಂದು ಇಲ್ಲೇ ಬಂದು ಕೂತ್ಕೊಳ್ಳೋ.
2: ನಿಮ್ಗೊಬ್ಬ ಮಗ ನೋಡ್ಬೇಕಲ್ವೇನಯ್ಯ?
1: ಹೌದು ಹೌದು, ಇದಾನೆ ಇದಾನೆ. ಹೇಮಾ
2: ಕೇಳಿದ್ರ ಮನೆಗೆ ಬಂದಿಯಾನೇನಮ್ಮ?
0: ಅವನಿಷ್ಟ ಬೇಗ ಯಾವಾಗ ಬರ್ತಾನಪ್ಪ? ಹೇಳಿದ್ರು ಮನೆಗೆ ಹೋಗಿರ್ತಾನೆ.
1: ಏನು ಒಳಗೆ ಆಯ್ತು, ಇನ್ನೂ ಬಂದಿಲ್ಲ. ಸರಿ, ನೀವು ಕೂತ್ಕೊಳ್ಳಿ. ಬಂದಾದ್ರ ಅಮೆರಿಕ ವಿಚಾರ ಹೇಳ್ತಾನೆ, ಎಲ್ಲ ಕೇಳೋರಂತೆ. ಬನ್ನಿ ಇದ್ರು ಇಲ್ಲಿ ನಮ್ಮ ಹತ್ರ ಕೂತ್ಕೊಳ್ಳಿ. ಅಮೆರಿಕ ಅನುಭವ ಏನು ಹೇಳೋದು? ಎಲ್ಲ ಕಡೆ ಇರೋ ಹಾಗೆ ಅಲ್ಲಿ ಮನಸ್ಸಿದ್ದಾರೆ, ಮರಗಳಿವೆ, ಬೆಟ್ಟ ಇದೆ. ಹ್ಞೂ, ಶ್ರೀಮಂತ ರಾಷ್ಟ್ರ, ಜನಸಂಖ್ಯೆ ಕಡಿಮೆ, ಹೀಗಾಗಿ ಬೇಕಾದಷ್ಟು ಅನುಕೂಲ ಇದೆ. ಅಲ್ಲಿ ನೀರು ಬರಲಿಲ್ಲ, ಕರೆಂಟ್ ಹೋಯ್ತು ಅನ್ನೋ ಗೋಳಿಲ್ಲ. ಅಲ್ಲಿ ಮಕ್ಕಳು ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಳ್ತಾರಪ್ಪ. ಒಂದು ಮೂರು ರಸ್ತೆ ದಾಟ್ತಾ ಇದ್ರೆ ಯಾವುದೇ ಬಸ್ ಆಗಲಿ

0: ಏನಂತಮ್ಮ ಮತ್ತೆ ಹೆದರ್ಕೊಂಡಮ್ಮ ಎಲ್ಲಿ ಸ್ವಲ್ಪ ನೀರು ತಂತೀರಿ ಹೌದು ಸ್ವಲ್ಪ ನೀರು ಕುಡಿಯಮ್ಮ ಅದು ಅದು ಯೋಚಿಸ್ಕೊ ಒಳಗಡೆ ಹೋಗಿ ಹೋಗ್ತಾ ನೀನು ಅಪ್ಪನ ಜೊತೆ ಹೋಗಮ್ಮ
1: ಬೇಡ ಅಬ್ಬ
0: ಈಗ ಒಂದೆರಡು ತಿಂಗಳಿಂದ ಪ್ರತಿದಿನ ಸಿಗೋತಾನೆ ರಾತ್ರಿ 8 ಗಂಟೆ ಹೊಡೆಯುತ್ತಿಲ್ಲ ರೋಗಿ ಕೂಕೊಂಡು ಬಿದ್ದು ಬಿಡ್ತಾಳೆ ಡಾಕ್ಟರ್ ತೋರ್ತಿದ್ಯಾ
2: ಡಾಕ್ಟರ್ ಯಂತ್ರ ಮಂತ್ರ ಎಲ್ಲ ಆಯ್ತು
0: ಯಂತ್ರ ಮಂತ್ರ ಯಾವುದ್ರಿಂದ ಪ್ರಯೋಜನ ಆಗಲಿಲ್ಲ ಇಲ್ಲ ಕಣ್ಣ ಈಗ ನನಗೆ ಜಾನಿಗೆ ಇದೇ ಒಂದು ದೊಡ್ಡ ಕೊರಗ ಆಗಿಬಿಟ್ಟಿದೆ ಪ್ರತಿದಿನ ರಾತ್ರಿ 8 ಗಂಟೆಗೆ
2: ಹೌದು ಹೌದು
0: ಗಂಟು ಹೊಡೆಯೋದನ್ನು ಕೇಳಿದ್ರೆ ಹಾಗಾಗುತ್ತೆ ಅನಿಸಿದ್ರೆ ದೊಡ್ಡ ಗಡಿಯಾರ ತೆಗೆದು ಬಿಡಿ
2: ಹಾಗೆ ಮಾಡಿದ್ದಾಯ್ತು ಒಂದೆರಡು ದಿನ ಸರಿಯಾಗಿದ್ಲು ಪರವಾಗಿಲ್ಲ ವಾಸಿ ಆಯ್ತು ಅನ್ಕೊಳ್ಳೋ ಹೊತ್ತಿಗೆ ನಾನು ದಿನ ಅದೇ ಹೊತ್ತು ಹೀಗೆ ಎದುರ್ಕೊಂಡು ಬಿದ್ದಿಟ್ಲು
0: ರೋಹಿಣಿ ರೋಗ ವಾಸಿ ಆಗುತ್ತೆ ಇಲ್ಲಿಯೋ ಅಂತ ಚಿಂತೆಯಾಗಿರೋದಂಗಾದ್ರ ಖಂಡಿತ ವಾಸಿಯಾಗುತ್ತೆ ಲಕ್ಷಣಗಳನ್ನ ನೋಡಿದ್ರೆ ರೋಹಿಣಿಯ ಕಾಯಿಲೆ ದೈಹಿಕವಾದದ್ದಲ್ಲ
2: ಮತ್ತೆ
0: ಮಾನಸಿಕವಾದದ್ದು ನೀವು ದೇಹಕ್ಕೆ ಎಷ್ಟೇ ಔಷಧ ಕೊಡಿಸಿದ್ರು ಹುಡುಗಿ ಮೊದಲು ಹಾಗಾಗಲ್ಲ ಹೆದರುವಂತದ್ದು ಏನೂ ಆಗಿಲ್ಲಮ್ಮ ಇದಕ್ಕೆ ಮಾನಸಿಕ ಚಿಕಿತ್ಸೆಯನ್ನ ಆಗಬೇಕು ಎಷ್ಟು ಜ್ವರ ಬಂದ್ರೆ ಎಲ್ಲಿ ಬರೆ ಹಾಕಿದ್ರು ಅನ್ನೋ ಹಾಗೆ ನೀವೆಲ್ಲ ಮಾಡೋದು ಸಾಕು ಬಿಡಪ್ಪ ಕಲ್ಲು ಕಾಣದ ಕೈ ಸಿಕ್ಕಿದ ಮಾನಸಿಕ ರೋಗ ಅಂದ್ರೆ ನಾನು ನಂಬಿಕೆನೇ ಬರೋದಿಲ್ಲ ಕಣ್ಣು ಕಾಣದೆ ಕೈ ಸಿಕ್ಕದೆ ಇರೋದ್ರಿಂದಾನೆ ಇಂಥ ಕಾಯಿಲೆ ವಾಸಿ ಮಾಡೋದು ಕಷ್ಟ ಈಗೇನು ನಿನ್ನ ಮಗಳ ಕಾಯಿಲೆ ವಾಸಿ ಮಾಡಿದ್ರೆ ಆಯ್ತಲ್ಲ
2: ಸಿಕ್ಕಪ್ಪ ಎಂತ ಚಿಕಿತ್ಸೆನೋ ಅವಳು ಮೊದಲಿನಿಂದ ಆಗ್ಬಿಟ್ರೆ ಸಾಕು
0: ಅಂತ ಡಾಕ್ಟರ್ ಯಾರಿದ್ದಾರೆಯ ಬೇರೆ ಯಾರಾದ್ರೂ ಯಾಕೆ ಬೇಕು ನಾನು ಇಲ್ವಾ
2: ನೀನು ನನ್ನ ಮಗಳ ಕಾಯಿಲೆ ಗುಣ ಪಡಿಸ್ತೀಯಾ

0: ಅಮೆರಿಕದಲ್ಲಿ ನಾನು ಅಭ್ಯಾಸ ಮಾಡಿರೋದೇ ಮಾನಸಿಕ ಕಾಯಿಲೆಗಳ ವಿಚಾರ. ಈಗ ನನ್ನ ಪ್ರಯತ್ನ ಸಫಲವಾದ್ರೆ ನಾನು ಅಲ್ಲಿಗೆ ಹೋಗಿದ್ದಕ್ಕೆ ಸಾರ್ಥಕ.
1: ಸರಿಯಪ್ಪ,
0: ನಾಳೆ ರೋಹಿಣಿನ ಹೇಮನ ಸ್ಕೂಲಿಗೆ ಕಳಿಸ್ಬೇಡಿ ಅಮ್ಮ.
1: ರೋಹಿಣಿ ಮೇಲೆ ಕೆಲವು ಪ್ರಯೋಗ ಮಾಡಬೇಕು. ಅವಳು ಜೊತೆಗಿರಿ, ಇಬ್ಬರನ್ನು ಒಟ್ಟಿಗೆ ಪರೀಕ್ಷೆ ಮಾಡ್ತೀನಿ. ಆಗ ರೋಹಿಣಿ ಮನಸ್ಸು ನಾರ್ಮಲ್ ಆಗಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ.
2: ಅದಕ್ಕೋದಲ್ಲ
1: ಹೇಗೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ.
0: ನಾನು ಹೇಳಿದ್ದು ತಿಳಿತಮ್ಮ.

0: ಎಲ್ಲಮ್ಮ?
1: ಹಾ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಪಾಪ ನೀವಿಬ್ರು ಸ್ಕೂಲ್ಗೆ ನಮ್ಮಿಂದ ಚಕ್ಕ ಹೊಡಿಬೇಕಾಯ್ತು.
0: ನೀವೇ ಹೇಳಿದ್ರಂತೆ.
1: ಹೌದು, ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡು ಬೋರ್ ಹೊಡಿತಾ ಇದೆ. ಇವತ್ತು ನಿಮ್ಮಿಬ್ರು ಜೊತೆ ಕೂತು ಮಾತು ಕತೆ ಆಟ ಆಡಿಕೊಂಡು ಕಾಲ ಪಡೆಯೋಣ ಅಂತ.
0: ಯಾವ ಆಟ ಆಡೋಣ? ಕೇರಂ ಬೋರ್ಡ್ ತರಲ?
1: ಬಿಡ ಬಿಡ, ಇದು ತರ ಬೇರೆ ಆಟ. ಎಲ್ಲಿ ಕಾಗದ ಪೆನ್ಸಿಲ್ ತಗೊಳ್ಳಿ. ಸಿಕ್ಕ
0: ಸಿಕ್ಕಿತ್ತು.
1: ಈಗ ನಾನು ಒಂದು ಪದವಿ ಹೇಳ್ತೀನಿ, ಅದನ್ನು ಕೇಳಿದ ತಕ್ಷಣ ನೀ ಮನಸ್ಸಿಗೆ ಹೊಳೆಯೋ ಪದವೇ ಬರೀಬೇಕು.
0: ಒಂಥರ ಅಂತ್ಯಾಕ್ಷರಿ ಹಾಗೆ
1: ಹಾಗೆ ಅಂತ ಇಟ್ಕೊಳ್ಳೋಣ. ಏನಮ್ಮ ರೋಹಿಣಿ, ರೆಡಿನಾ?
0: ರೆಡಿ.
1: ನಾನು ಹೇಳೋ ಶಬ್ದಗಳನ್ನ ಬರ್ಕೊಳ್ಳಿ, ಆಮೇಲೆ ನೀನು ತೋರೋ ಶಬ್ದನ ಪಕ್ಕದಲ್ಲಿ ಬರೀಬೇಕು.
0: ಬಾಯಲ್ಲಿ ಹೇಳೋದು ಬೇಡವಾ?
1: ಬೇಡ, ಆಮೇಲೆ ನಾನು ನೋಡ್ತೀನಿ.
0: ಹೇಳಿ.
1: ಶಾಲೆ, ಆಸ್ಪತ್ರೆ, ಆನೆ, ಆಕಾಶ. ಬರ್ತಂದ್ರ?
0: ಆಯ್ತು.
1: ರಾತ್ರಿ. ರಾತ್ರಿ ಮುಂದೆ ಹೇಳ. ಗಿಡ, ಪುಸ್ತಕ, ಗಡಿಯಾರ. ಏನು ಮರಳಿ?
0: ಏನು ಮರಳಿ?
1: ನೀರು. 8 ಗಂಟೆ ಆಯ್ತಾ? ಇವತ್ತಿಗಿಷ್ಟು ಸಾಕು. ನೀವು ಬರ್ದಿರೋ ಕಾಗದ ಕೊಡಿ. ಸ್ವಲ್ಪ ಹೊತ್ತು ನೀವಿಬ್ರು ಒಳಗಡೆ ಹೋಗಿ ಸೇರ ಮಾಡ್ತೀರಿ. ಸಿಂಹಾಸಯ್ಯ ಸ್ವಲ್ಪ ಬಾರಯ್ಯ, ನಿಮ್ ಹಿಂತಿನ ಕರ್ಕೊಂಡ್ ಬಾ. ಏನು ಇಲ್ಲಿ ನೋಡು, ನೀವು ನೋಡಿ ಅಮ್ಮ. ಸೇಮ ನಾನು ಹೇಳಿದ ಎಲ್ಲಾ ಶಬ್ದಗಳಿಗೂ ಸಹಜವಾದ ಪ್ರತಿಕ್ರಿಯೆ ತೋರಿಸಿದ್ದಾಳೆ. ಆದರೆ ರೋಹಿಣಿ ಕೆಲವು ಶಬ್ದಗಳಿಗೆ ಬರೆದಿರೋ ಜೊತೆ ಶಬ್ದ ಬಹಳ ವಿಚಿತ್ರವಾಗಿದೆಯಾ? ಏನಂತ ಸ್ವಲ್ಪ ವಿಮರ್ಶೆ ನೋಡಪ್ಪ. ಇಲ್ಲಿ ನೋಡು, ಶಾಲೆಗೆ ತರಗತಿ, ಆಸ್ಪತ್ರೆಗೆ ಡಾಕ್ಟರ್, ಆಕಾಶಕ್ಕೆ ನಕ್ಷತ್ರ ಸರಿ. ರಾತ್ರಿ ಅನ್ನೋ ಶಬ್ದಕ್ಕೆ ರೋಹಿಣಿ ಅಗ್ನಿ ಅಂತ ಬರೆದಿದ್ದಾಳೆ ಯಾಕೆ? ಹಾಗೇನೆ ಗಿಡದ ಜೊತೆ ಮರ, ಪುಸ್ತಕಕ್ಕೆ ಸ್ಕೂಲು ಸರಿ. ಗಡಿಯಾರಕ್ಕೆ ಕತ್ತಲೆ ಅಂತ ಯಾಕೆ ಬರೆದಿದ್ದಾಳೆ? ನೀರಿಗೆ ಬಾವಿ ಸರಿ. 8 ಗಂಟೆ ಅನ್ನೋದಕ್ಕೆ 2-3 ಸಲ ಏನೋ ಬರೆದು ಕೊನೆ ಎಲ್ಲ ಅಳಿಸ್ಬಿಟ್ಟಿದ್ದಾಳೆ. ಅಂದ್ರೆ ರೋಹಿಣಿ ಮನಸ್ಥಿತಿ ಸರಿಯಾಗಿಲ್ಲ.
0: ಅಂತದೇನು
1: ಆಗಿಲ್ಲಮ್ಮ. ಸರಿಯಪ್ಪ, ಈಗ ನಾವೇನು ಮಾಡಬೇಕು ಅದನ್ನು ಹೇಳಯ್ಯ.
0: ಹೌದು ಸಂಗಾದರ್ ಅವರೇ, ಹುಡುಗಿಗೆ ತಲೆಗಿನ ಕೊಟ್ಟರೆ ಭವಿಷ್ಯ ಜೊತೆ ಏನು?
1: ಅಂತ ಚಿಂತೆ ಮಾಡೋ ಹಾಗೆ ಏನೂ ಆಗಿಲ್ಲಮ್ಮ. ಈಗಲೇ ಚಿಕಿತ್ಸೆ ಮಾಡಿದ್ರೆ ರೋಹಿಣಿ ಸರಿ ಹೋಗ್ತಾಳೆ. ಅದೇನು ಚಿಕಿತ್ಸೆನೋ, ಬೇಗ ಮಾಡಯ್ಯ.
0: ರೋಹಿಣಿ ನಮ್ಮ ಮಗಳಲ್ಲ, ನಿಮ್ಮ ಮಗಳು ಅಂತ ತಿಳ್ಕೊಳ್ಳಿ.
1: ಯೋಚನೆ ಮಾಡಬೇಡಿ. ರೋಹಿಣಿಯ ಈ ಸ್ಥಿತಿಗೆ ಅವಳ ಸುತ್ತ ಚಿತ್ತವೇ ಕಾರಣ. ಅವಳ ವಿಚಿತ್ರ ವರ್ತನೆಗೆ ಕಾರಣನ ಅವಳ ಬಾಯಿಂದಲೇ ಹೊರಡಿಸ್ತೀನಿ, ನೋಡ್ತೀರಿ. ಅದು ಹೇಗೆ? ಅದಕ್ಕೆ ಹಿಪ್ನೋಟಿಸಮ್ ಅಂತಾರೆ. ಅಂಥ ಸಮಯದಲ್ಲಿ ಅವಳ ಮನಸ್ಸು ಪೂರ್ತಿ ನನ್ನ ಅಧೀನದಲ್ಲಿರುತ್ತೆ. ಆಗ ಅವಳು ನಾನು ಹೇಳಿದ ಹಾಗೆ ಹೇಳ್ತಾಳೆ.
2: ಮನಸ್ಸು ನಿನ್ನವಾಸಿಯಾಗಿದೆ ಎಂದು ಮಾತ್ರಕ್ಕೆ ಅವಳ ಮಾನಸಿಕ ರೋಗದ ಕಾರಣ ನಿಮಗೆ ಹೇಗೆ ತಿಳಿಯುತ್ತೆ ಅಂತ.
1: ಮನಸ್ಸು ಹಿಪ್ನೋಟೈಸ್ ಆದಾಗ ಅವಳ ಜ್ಞಾಪಕ ಶಕ್ತಿ ಆಶ್ಚರ್ಯಕರವಾಗಿರುತ್ತೆ. ಎಷ್ಟೋ ವರ್ಷದ ಹಿಂದಿನ ವಿಚಾರಗಳೆಲ್ಲ ಜ್ಞಾಪಕ ಬರುತ್ತವೆ. ಪ್ರತಿದಿನ 8 ಗಂಟೆಗೆ ಸರಿಯಾಗಿ ರೋಹಿಣಿ ಹೆದರು ಬೀಳ್ತಾಳೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಆ ಸಮಯದಲ್ಲಿ ಏನೋ ಭಯದ ಪ್ರಸಂಗ ನಡೆದಿರಬೇಕು.
2: ನಿನ್ನ ಮಾತ್ರ ನಿಜ ಅನ್ಕೋಣ. ಆದರೆ ಇಷ್ಟಿಲ್ಲ ಅವಳು ಸರಿಯಾಗಿ ಇದ್ದಲ್ಲ, ಇಷ್ಟು ದಿನ ಇಲ್ಲದ್ದು ಇದ್ದಕ್ಕಿದ್ದ ಹಾಗೆ ಹೀಗಾಗೋದಕ್ಕೆ ಏನು ಕಾರಣ ಅಂತ.
0: ಹೌದೌದು ನಮ್ಗೆ.

0: ನಾವೆಲ್ಲ ಮಲಗಿದ ಮೇಲೆ ಒಬ್ಬಳು ಕೂತ್ಕೊಂಡು ಓದ್ತಾ ಇರ್ತಿದ್ಲು.
1: ಈಗ ನಿಮ್ಮ ಮಗಳ ವಯಸ್ಸು ಎಷ್ಟು?
0: 14 ತಿಂಗಳು 15 ವರ್ಷ ನಡೀತಿದೆ.
1: ಹಾಗಾಗಿ ಇದು ಒಬ್ಬ ಹುಡುಗಿ ಬಾಲ್ಯಾವಸ್ಥೆಯಿಂದ ಕಿಶೋರಾವಸ್ಥೆಗೆ ಬರೋ ಸಮಯ. ಈ ಘಟ್ಟ ಹುಡುಗಿಯರ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ದೇಹ ಮನಸ್ಸು ಎರಡೂ ವಿಕಾಸ ಆಗ್ತಿರುತ್ತೆ. ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ. ಈ ಸಮಯದಲ್ಲಿ ಹಳೆಯ ನೆನಪು ಸುಲಭವಾಗಿ ಮೇಲೆ ಬರುತ್ತೆ. ರೋಹಿಣಿನ ಇಲ್ಲಿ ಒಳಗಡೆ ಕಳಿಸ್ತೀರಮ್ಮ?
0: ಸರಿ ರೋಹಿಣಿ, ನಾನು ಕರೀತಾರೆ ನೋಡು.

0: ಆರಾಮವಾಗಿ ಕೈ ಕಾಲು ಸಾಕಿಸ್ಕೊಂಡ್ಬಿಟ್ಟೆ. ಅವನ ಕಡೆ ನೋಡಬೇಡ, ನನ್ನ ನೋಡು, ನನ್ನ ಕಣ್ಣುಗಳನ್ನೇ ನೋಡ್ತಿರ್ಬೇಕು. ಸ್ವಲ್ಪ ಕಿಟಕಿ ಬಾಗಿಲು ಮುಚ್ಚಯ್ಯ. ಯಾಕಯ್ಯ? ನಿದ್ದೆ ಮಾಡೋದಕ್ಕೆ ಅನುಕೂಲವಾದ ವಾತಾವರಣ ಇದ್ರೆ ಹಿಪ್ನೋಟೈಸ್ ಮಾಡೋದು ಸುಲಭ. ರೋಹಿಣಿ, ಹಾಗೆ ನಿದ್ದೆ ಮಾಡಮ್ಮ. ರೋಹಿಣಿ, ರೋಹಿಣಿ, ನಾನು ಯಾರು ಹೇಳು?
1: ಗಂಗಾಧರ್ ಮಾಮ.
0: ಅಲ್ಲ, ಸರಿಯಾದ ನೋಡು, ನಾನು ನಿನ್ನ ಅಣ್ಣ ಅಲ್ವಾ? ನಾನು ಕೇಳಿದ ಪ್ರಶ್ನೆಗೆಲ್ಲ ಸರಿಯಾದ ಉತ್ತರ ಕೊಡ್ತೀಯಾ? ನೀನು ಪ್ರತಿದಿನ ರಾತ್ರಿ 8 ಗಂಟೆಗೆ ಕೂತ್ಕೊಂಡು ಬೀಳ್ತೀಯಲ್ಲ, ಯಾಕೆ? ಅದಕ್ಕೆ ಆ ನೀನು ಎಷ್ಟು ವರ್ಷ ಆಗುತ್ತೆ?

I'm going to go to the hospital.

ಎಲ್ಲಮ್ಮ ನನ್ನ ಕಡೆ ನೋಡು, ನಾನು ಯಾರು ಹೇಳು? ಸರಿಯಾಗಿ ಉತ್ತರ ಮಾಡ್ಕೋ. ನಾನು ನಿಮ್ಮ ಅಪ್ಪನ ಸ್ನೇಹಿತ ಗಂಗಾಧರ ಅಲ್ವಾ? ಅವತ್ತು ಅರ್ಧಂಬರ್ಧ ಬೆಳಕಿನಲ್ಲಿ ಅಜ್ಜಿ ಹೆಣ ನೋಡಿ ನಿಮಗೆ ಹೆದರಿಕೆ ಆಗ್ತಿತ್ತು, ಆದ್ರೆ ಈಗ ಹೆದರಿಕೆ ಆಗ್ತಿಲ್ಲ. ಇನ್ಮೇಲೆ ನೀನು ಧೈರ್ಯವಾಗಿರ್ತೀಯ ಅಲ್ವಾ?

0: A victory, and a fine victory indeed it will be. We are going to emerge very, very deserving winners of this match.
1: ತ್ರಿವೇಣಿ ಅವರ ಮೂಲ ಕಥೆ ಎಂಟು ಗಂಟೆ ನಾಟಕವನ್ನು ಇದುವರೆಗೆ ಕೇಳಿದರು.
0: ವಿತ್ ದ ರಿಸಲ್ಟ್ ಆಫ್ ದ ಮ್ಯಾಚ್ ಮ್ಯಾಚ್ ಫೈವ್ ಆನ್ ದ ಕಾರ್ಡ್ ಅಂಡ್ ದೇರ್ ಇಸ್ ಅಟೆಂಪ್ಟ್ ಟು ಟೇಕ್ ಅ ಫಿಕ್ಸ್ ಸಿಂಗಲ್ ಅಂಡ್
1: ಬಾನಿ ರೂಪ ಎಸ್ ಎಸ್ ಪಾರ್ವತಿ
0: ಹು ಹಿಟ್ ದ ಸ್ಟಂಪ್ ಫಾರ್ ದಿ ಬೌಲರ್ಸ್ ಅಂಡ್ ದಟ್ ಹಾಕಿ ಜಾಯದ ಮೇಡ್ ಇಸ್ ಡೌನ್ ಕ್ವೈಟ್ ಈಸಿಲಿ.
1: ಪಾರ್ಥವರ್ಗ ರೋಹಿ ಸಂತೋಷಿಟ್ಟಿ ಗಂಗಾಧರ್ ಕೆವಿ ರಾಘವೇಂದ್ರ ಶ್ರೀನಿವಾಸಯ್ಯ ಜಿ ವೆಂಕಟರಾಮನ್ ಜಾನಕಮ್ಮ ವಿಜಯ ಶೇಷಾದ್ರಿ ಹಾಗೂ ಹೇಮಳ ಪಾತ್ರದಲ್ಲಿ ಎಸ್ ಸ್ಮೃತಿ ನಾಥ್
0: ಅವರು ಬಿಟ್ಟು ವೆಂಕಟೇಶ್ ಪ್ರಸಾದ್ ಇನ್ ದ ತ್ರೀ ಓವರ್ಸ್ ಇನ್ ವಿಚ್ ಗಾಟ್ ತ್ರೀ ವೈಕ್ ಪಾಕಿಸ್ತಾನ್ ವಿಕೆಟ್
1: ನಿರ್ದೇಶನ ಉದಯಾದ್ರಿ.
0: ಲಾಸ್ಟ್ ball of the match coming up. 247
1: for Pankalani. Yes, sir, but
0: 41 is the difference for Prasad, and there's a single, the third man by Raka Dinesh. So India victory is by 41, a very deserving one in this quarter final.

ಇದುವರೆಗೆ ಕಥಾನಾಟಕ 8 ಗಂಟೆ ಪ್ರಸಾರವಾಯಿತು. ಮೂಲಕಥೆ ತ್ರಿವೇಣಿ, ಬಾನುಲಿ ರೂಪಾಂತರ HS ಪಾರ್ವತಿ, ನಿರ್ದೇಶನ ಉದಯಾದ್ರಿ.

0: ಏಕೆ?
1: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೆ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಅರೇ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ. ಬೆಟ್ಟ ಗುಡ್ಡ ಕೆರೆ ಕುಂಟೆ ಗಿಡ ಮರಗಳಿಲ್ಲದ ಊರು ಮರುಭೂಮಿ ಇದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು ಪ್ರಕೃತಿಯನ್ನೇ ನುಂಗುವಂತಾಗಬಾರದು. ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ. ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ, ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 10:42. ಈಗ ಕಾಡುವ ಹಾಡುಗಳು, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಧ್ರುವತಾರೆ ಚಿತ್ರಕ್ಕೆಂದು ಡಾಕ್ಟರ್

ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರದ ಗೀತೆಯನ್ನು ಆಲಿಸಿದ ನಂತರ ಈಗ ಏ ರಾಸ್ತೆ ಏ ಪ್ಯಾರ್ಕ್ಕೆ ಚಿತ್ರದ ಗೀತೆ, ಕುಮಾರ್ ಸಾನು ಮತ್ತು ಅನುರಾಧ ಪೊದ್ವಲ್ ಅವರು ಹಾಡಿರುವ ಗೀತೆ, ಅನ್ಬಕ್ಷಿ ಅವರ ಸಾಹಿತ್ಯ, ಸಂಗೀತ ಸಂಜೀವ್ ದರ್ಶನ್ ಅವರದು.

ಇದುವರೆಗೂ ಕನ್ನಡ ಮತ್ತು ಹಿಂದಿ ಚಿತ್ರಕಥೆಗಳನ್ನು ಆಲಿಸುತ್ತಿದ್ದೀರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 10:30. ಇನ್ನು ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ ಇದೀಗ.

0: ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
1: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್.
1: ಕೇಳುಗರೆ, ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ,

ತೆಲುಗರೇ, ನಾಳೆ ಬೆಳಗ್ಗೆ 6:10 ದೀಪಾಮೃತ ಅರಿವಿಗೊಂದು ಹಂತ. ಅನಂತರ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. 6:00 ಚಿಂತನ ಡಾಕ್ಟರ್ ಅರ್ಚನಾ ಆರ್ ಅವರಿಂದ. 6:35 ರೈತರಿಗೆ ಸಲಹೆ. 6:40 ನುಡಿಯ ಬೆಡಗು, ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು. ಪ್ರಾಯೋಜಕರು ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು. ಕಾರ್ಯಕ್ರಮ ಪ್ರಸ್ತುತಿ ಸುಜಾತ ಎಫ್ ತಳವಾರ್. 7:15 ರೇಷ್ಮೆ ಸಿರಿ, ವಿಷಯ ಕೀಟನಾಶಕಗಳ ಬಳಕೆಯಿಂದ ರೇಷ್ಮೆ ಹುಳುಗಳ ಆರೋಗ್ಯದ ತೊಂದರೆ ಮತ್ತು ನಿರ್ವಹಣೆ. ಈ ವಿಷಯವಾಗಿ ಭಾಗವಹಿಸುತ್ತಾರೆ ಡಾಕ್ಟರ್ ಎನ್ ವಿ ಜ್ಯೋತಿ, ವಿಜ್ಞಾನಿಗಳು, ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ತಲಗಟ್ಟಪುರ.

ನಾಳೆ ಬೆಳಿಗ್ಗೆ 8:30 ಆಕಾಶದೀಪ ಬಾಳಿಯೇ ಬೆಳಕಾದವರು ಸಂದರ್ಶನಗಳನ್ನು ಆಧರಿಸಿದ ಕಾರ್ಯಕ್ರಮ. ಇದರಲ್ಲಿ ಸಾಹಿತಿ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರ ಆಗುತ್ತೆ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಬೆಳಿಗ್ಗೆ 11:00 ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222258558 ಅಥವಾ ಮತ್ತೊಂದು ದೂರವಾಣಿ ಸಂಖ್ಯೆ 2281219. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರದಲ್ಲಿ ಹಾಸನದ ಬಹುಮುಖ ಪ್ರತಿಭೆ ಹಾಗೂ ಬರಹಗಾರ್ತಿ ಮಾಳೇಟರ ಸೀತಮ್ಮ ವಿವೇಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಮೇಲಾಗುವ ಪರಿಣಾಮಗಳು ಹಾಗೂ ಆಯುರ್ವೇದದ ಪರಿಹಾರ ಕುರಿತು ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಮತ್ತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಂಬುಜಾಕ್ಷಿ ವಿಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 11:05. ಇನ್ನು ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ ಇದೀಗ